ಇಂದು ಭಾನುವಾರ, 1948ನೇ ರಾಷ್ಟ್ರೀಯ ಶಕ ವರ್ಷ, ಆಷಾಢ ಮಾಸದ 28ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 19ನೇ ತಾರೀಕು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 5:58:29. ಇನ್ನೂರ 75.5 ಮೀಟರ್ 1089 ಕಿಲೋಹರ್ಟ್ಸ್ ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡಿನ 100.3 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರೆ, ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಗುರುಪ್ರಸಾದ್.

0: ವಂದನ ಕೇಳಿದರೆ ಆಕಾಶವಾಣಿ ಮಂಗಳೂರು. ಚಿಂತನ ಕೇಳುವಿರಿ ಅರವಿಂದ ಚೊಕ್ಕಾಡಿ ಅವರಿಂದ.
1: ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಅರುಣಿ ಗುರುವಾಗಿದ್ದಾರೆ, ಶ್ವೇತಕೇತು ಶಿಷ್ಯನಾಗಿದ್ದಾನೆ. ಗುರು ಶಿಷ್ಯನ ಬಳಿ ಹೀಗೆ ಕೇಳುತ್ತಾರೆ, ಶ್ವೇತಕೇತು, ಕಿವಿಯಿಂದ ಕೇಳಲಾಗದಿರುವುದನ್ನು ಯಾವುದರಿಂದ ಕೇಳಬಹುದೋ, ಕಣ್ಣಿನಿಂದ ನೋಡಲಾಗದ್ದನ್ನು ಯಾವುದರಿಂದ ನೋಡಬಹುದೋ, ಅರಿವಿಗೆ ನಿಲುಕದ್ದನ್ನು ಯಾವುದರಿಂದ ಅರಿಯಬಹುದೋ, ಆ ವಿದ್ಯೆಯನ್ನು ನೀನು ಕಲಿತಿರುವೆಯಾ ಎಂದು ಕೇಳುತ್ತಾರೆ. ಅದಕ್ಕೆ ಶಿಷ್ಯನು, ಇಲ್ಲ, ನಿಮ್ಮಿಂದ ಅದನ್ನು ಕಲಿಯ ಬಯಸುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಗುರುಗಳು, ಆಗಲಿ, ಕೇಳು. ಜೇಡಿ ಮಣ್ಣಿನಿಂದ ಕೆಲವು ಆಕಾರಗಳ ಪಾತ್ರೆಗಳನ್ನು ಮಾಡಿದರೂ ಮೂಲತಃ ಅದು ಜೇಡಿಮಣ್ಣೇ ಆಗಿರುತ್ತದೆಯಲ್ಲವೇ? ಅದೇ ರೀತಿ ಈ ವಿದ್ಯೆಯೂ ಆಗಿದೆ ಎನ್ನುತ್ತಾರೆ. ಈ ಮಾತಿಗೆ ವಿವರಣೆಯನ್ನು ಬಯಸಿದ ಶ್ವೇತಕೇತುವಿಗೆ, ಹೋಗಿ ಆಲದ ಮರದಿಂದ ಒಂದು ಹಣ್ಣು ತೆಗೆದುಕೊಂಡು ಬಾ ಎಂದು ಗುರುಗಳು ಹೇಳುತ್ತಾರೆ. ಶ್ವೇತಕೇತು ಹಣ್ಣನ್ನು ತರುತ್ತಾನೆ. ಗುರು ಆ ಹಣ್ಣನ್ನು ಒಡೆದು ಒಳಗೇನಿದೆ ಎಂದು ಕೇಳುತ್ತಾರೆ. ಶ್ವೇತಕೇತುವು, ಬೀಜಗಳಿವೆ ಎನ್ನುತ್ತಾನೆ. ಆಗ ಗುರುಗಳು, ಆ ಬೀಜಗಳನ್ನು ಒಡೆದು ಅದರೊಳಗೆ ಏನಿದೆ ಎಂದು ಹೇಳು ಎಂದು ಕೇಳುತ್ತಾರೆ. ಶ್ವೇತಕೇತುವು, ಏನೂ ಕಾಣುತ್ತಲೇ ಇಲ್ಲ ಎಂದು ಉತ್ತರಿಸುತ್ತಾನೆ. ಅದಕ್ಕೆ ಗುರುಗಳು, ಮಗು, ಅಲ್ಲಿ ನಿನ್ನ ಕಣ್ಣಿಗೆ ಕಾಣಿಸದಿರುವ ಸೂಕ್ಷ್ಮವಾದ ಸಾರವಿದೆಯಲ್ಲ, ಆ ಸಾರದಿಂದಲೇ ಈ ಬೃಹತ್ ಆಲದ ಮರ ಹುಟ್ಟಿ ಬೆಳೆದಿದೆ. ಅದುವೇ ಆತ್ಮಶಕ್ತಿ, ಅದೇ ಪರಮಸತ್ಯ, ಅದೇ ಬ್ರಹ್ಮ. ಓ ಶ್ವೇತಕೇತು, ಅದು ನೀನೇ ಆಗಿರುವೆ ಎನ್ನುತ್ತಾರೆ. ಇಷ್ಟಾದರೂ ಅರ್ಥವಾಗದ ಶ್ವೇತಕೇತುವಿಗೆ ಉದ್ದಾಲಕ ಅರುಣಿ, ಈ ಉಪ್ಪನ್ನು ನೀರಿಗೆ ಹಾಕಿಡು, ಬೆಳಗ್ಗೆ ಅದನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ ಎಂದರು. ಶ್ವೇತಕೇತು ಹಾಗೇ ಮಾಡಿ ಮಲಗಿದನು. ಬೆಳಗ್ಗೆ ಗುರುವಿನ ಬಳಿಗೆ ಹೋದನು. ಉದ್ದಾಲಕ ಅರುಣಿಯು, ಮಗನೇ, ನಿನ್ನೆ ರಾತ್ರಿ ನೀರಿನಲ್ಲಿ ಯಾವ ಉಪ್ಪನ್ನು ಹಾಕಿದ್ದೆಯೋ ಅದನ್ನು ತೆಗೆದುಕೊಂಡು ಬಾ ಎಂದರು. ಶ್ವೇತಕೇತು ಯೋಚಿಸುತ್ತಾ ನಿಲ್ಲುತ್ತಾನೆ. ಉಪ್ಪು ನೀರಿನಲ್ಲಿ ಕರಗಿ ಹೋಗಿದೆ, ಅದನ್ನು ತರುವುದಾದರೂ ಹೇಗೆ ಎಂಬ ಚಿಂತೆ ಅವನಿಗೆ ಶುರುವಾಗುತ್ತದೆ. ಆಗ ಗುರುಗಳು, ಈ ನೀರಿನ ಮೇಲ್ಭಾಗವನ್ನು ಮಾತ್ರ ಕುಡಿ, ರುಚಿ ಹೇಗಿದೆ ಎಂದು ಹೇಳು ಎನ್ನುತ್ತಾರೆ. ಶ್ವೇತಕೇತುವು ಕುಡಿದು ನೋಡಿ, ಅದು ಉಪ್ಪಾಗಿದೆ ಎನ್ನುತ್ತಾನೆ. ಗುರುಗಳು, ಈಗ ನೀರಿನ ಮಧ್ಯಭಾಗವನ್ನು ಕುಡಿದು ನೋಡು, ಹೇಗಿದೆ ಹೇಳು ಎನ್ನುತ್ತಾರೆ. ಶ್ವೇತಕೇತುವು, ಇದೂ ಉಪ್ಪಾಗಿದೆ ಎನ್ನುತ್ತಾನೆ. ಆಗ ಗುರುಗಳು, ಈಗ ನೀರನ್ನು ಕೆಳಭಾಗದವರೆಗೂ ಕುಡಿದು ನೋಡು ಎನ್ನುತ್ತಾರೆ. ಶ್ವೇತಕೇತುವು, ಇದೂ ಕೂಡ ಉಪ್ಪಾಗಿದೆ ಎನ್ನುತ್ತಾನೆ. ಅದಕ್ಕೆ ಗುರುಗಳು, ಹಾಗೆಯೇ ಮಗನೇ, ಭೌತಿಕವಾಗಿ ಗೋಚರಿಸದೇ ಹೋದರೂ ಆತ್ಮವಸ್ತುವು ಸರ್ವವನ್ನೂ ವ್ಯಾಪಿಸಿದೆ, ಅದು ಎಲ್ಲಕ್ಕೂ ಸಾರವಾಗಿದೆ ಮತ್ತು ಅದು ನೀನೇ ಆಗಿರುವೆ ಎಂದು ಸ್ಪಷ್ಟಪಡಿಸುತ್ತಾರೆ. ಓ ಶ್ವೇತಕೇತು, ಬ್ರಹ್ಮವು ನೀನೇ ಆಗಿರುವೆ ಎನ್ನುವುದೇ ತತ್ವಮಸಿ ಎನ್ನುವ ತತ್ವದ ಮೂಲ. ಇದು ಅದ್ವೈತವಾಗಿದೆ, ಆದರೆ ಕಾಲಾನುಕ್ರಮದಲ್ಲಿ ಅದರ ಅರ್ಥವಿವರಣೆಯು ಬೇರೆ ರೂಪದಲ್ಲಿ ಬಂದಿದೆ. ತತ್ ತ್ವಂ ಅಸಿ ಎಂದು ವಿಗ್ರಹವಾಕ್ಯ ಮಾಡಿದಾಗ ಅದು ನೀನೇ ಆಗಿದ್ದೀಯೇ ಎಂಬ ಅರ್ಥದಲ್ಲಿ ಅದ್ವೈತವಾಗಿದೆ. ತಸ್ಯಂ ತ್ವಂ ಅಸಿ ಎಂದು ವಿಗ್ರಹವಾಕ್ಯ ಮಾಡಿದಾಗ ನೀನು ಅವನವನು ಆಗಿದ್ದೀಯೇ ಎಂದು ಅರ್ಥವಾಗಿ ವಿಶಿಷ್ಟಾದ್ವೈತವಾಗಿದೆ. ಅಕಾರ ಅಧ್ಯಾಹಾರವನ್ನು ಸೇರಿಸಿ ಅತತ್ ತ್ವಂ ಅಸಿ ಎಂದು ವಿಗ್ರಹವಾಕ್ಯ ಮಾಡಿದಾಗ ನೀನು ಅವನಲ್ಲ ಎಂದು ಅರ್ಥವಾಗಿ ದ್ವೈತವಾಗಿದೆ. ತತ್ವಮಸಿ ಎನ್ನುವುದು ಸಾಮವೇದದ ಮಹಾವಾಕ್ಯವಾಗಿದೆ.
0: ಅರವಿಂದ ಜಕ್ಕಾಡಿಯವರಿಂದ ಚಿಂತನ ಕೇಳಿದರೆ ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮ. ಕೆಳದಿ ಶಿವಪ್ಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಕೆಎನ್. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜಿನಿಯಲ್ಲಿ ಕನ್ನಡ

0: ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ವಾರದ ಅತಿಥಿ ಜನಪ್ರಿಯ ವೈದ್ಯ, ಸಾಹಿತಿ, ಲೇಖಕ, ತಾಳಮದ್ದಳೆ ಅರ್ಥಧಾರಿ ಡಾಕ್ಟರ್ ರಮಾನಂದ ಬನಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಬಾಲವೃಂದ, ಕಿಶೋರ ವೇದಿಕೆಯ ನೇರ ಫೋನಿನ್ ಕಾರ್ಯಕ್ರಮ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ ಮತ್ತು ರಶ್ಮಿ ರೈ. 10:30 ಕಥಾಕಾಲಕ್ಷೇಪ, ಆರ್ ಗುರುರಾಜಲು ನಾಯ್ಡು ಅವರಿಂದ ಪ್ರಸಂಗ ಶ್ರೀರಾಮ ಮಹಿಮೆ. 11:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 12:05 ವನಿತಾ ವಿಹಾರ, ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ. ಕೊಡುಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರ. 12:35 ಆರೋಗ್ಯ ಸಂಚಿಕೆ, ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಎಸ್ ಅತಿರಾ ರವಿ ಮತ್ತು ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ. ವಿಷಯ PM ಗ್ರಾಮ ಸಡಕ್ ಯೋಜನೆ. ಕೊಡುಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರ. 11:20 ಸ್ವರ ಮಾಧುರ್ಯ, ಜಯತೀರ್ಥ ಮೇವುಂಡಿ ಹಾಡಿರುವ ಭಕ್ತಿಗೀತೆಗಳು. 11:30 ಚಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ನಾಟಕ ಎಲ್ಲೆ ಮೀರದಿರು ಸಾಗರವೇ, ಮೂಲ ತೆಲುಗು ಕಾದಂಬರಿ ಡಾಕ್ಟರ್ ವಿಶ್ವನಾಥ ಸತ್ಯನಾರಾಯಣ, ರೇಡಿಯೋ ರೂಪಾಂತರ ವಿಶ್ವನಾಥ ಪಾವನಶಾಸ್ತ್ರಿ, ಕನ್ನಡ ಅನುವಾದ ಡಾಕ್ಟರ್ ಮಾಲತಿ ಆರ್ಭಟ್, ನಿರ್ಮಾಣ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ. ಗ್ಲಾನಿಶ್ ಜೂಡ್ ಮಾರ್ಟಿಸ್ ಅವರಿಂದ ಭಾಷಣ. ವಿಷಯ ಭುರ್ಗಿಂ ಯುವ ಜನಾಂ ಜಾತಾಣ. ಆ ಬಳಿಕ ಕೊಂಕಣಿ ಗೀತೆಗಳನ್ನು ಕೇಳುವಿರಿ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳ ಪ್ರಸಾರ. 6:30 ತುಳು ಚಿತ್ರಗೀತೆಗಳನ್ನು ಕೇಳುವಿರಿ. 6:50 ಯಕ್ಷಗಾನದ ಹಾಡುಗಳು. ಪ್ರಸಂಗ ದ್ರೋಣ ಪರ್ವ. ಭಾಗವತರು ರಾಮಸಾಲ್ಯಾನ್ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೋಟಿ. 7:45 ಕನ್ನಡ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರಡ ಸರಸ್ವತಿ ಪ್ರಕಾಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಕಾವ್ಯಯಾನ, ಸಂಚಿಕೆ 66, ಬತ್ತಲೇಶ್ವರ ಕವಿ ವಿರಚಿತ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. 8:30 ಇಂಗ್ಲಿಷ್ನಲ್ಲಿ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಪ್ರಸಾರವಾಗಲಿದೆ. 9:30 ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಇಂದ ವಿದುಷಿ ಬಾಲಮನೀಶ್ವರ್ ಅವರಿಂದ ಹಾಡುಗಾರಿಕೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೇಳದಿಶ್.

0: ಉಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಚ್ಎಸ್ ನೇಗಿಲ ಮಿಡಿತ.
1: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಸ್ನೇಹಾ ಶಿಗೇಹಳ್ಳಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಹಾರ ತಜ್ಞೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ಈ ದಿನ ನಾವು ಅಗಸೆ ಬೀಜ ಒಂದು ಸೂಪರ್ ಫುಡ್ ಅಥವಾ ಫ್ಲ್ಯಾಕ್ಸೀಡ್ ಆಸ್ ಎ ಸೂಪರ್ ಫುಡ್ ಅನ್ನೋ ಒಂದು ವಿಷಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಗಸೆ ಬೀಜ ಚಿಕ್ಕದಾದರೂ ಪೋಷಕಾಂಶಗಳ ಖಜಾನೆ. ಇದರಲ್ಲಿ ಒಮೇಗಾ 3 ಫ್ಯಾಟಿ ಆಸಿಡ್, ಫೈಬರ್, ಲಿಗ್ನೆನ್ಸ್ ಮತ್ತು ಪ್ರೋಟೀನ್ಗಳು ಸಮೃದ್ಧವಾಗಿದೆ. ಒಂದು ಟೇಬಲ್ ಸ್ಪೂನ್ ಅಂದರೆ ಒಂದು 10 ಗ್ರಾಂನಷ್ಟು ಅಗಸೆ ಬೀಜದಲ್ಲಿ ಸುಮಾರು 37 ಕ್ಯಾಲರಿ, 2 ಗ್ರಾಂನಷ್ಟು ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಇರುತ್ತೆ. ಇನ್ನು ಇದರದ್ದು ಏನೆಲ್ಲ ಸೇವನೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಲಾಭಗಳಿದ್ದಾವೆ ಅನ್ನೋದನ್ನು ನೋಡೋದಾದರೆ, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಗಸೆ ಬೀಜ ಕೆಟ್ಟ ಕೊಲೆಸ್ಟ್ರಾಲ್, ಅದರಲ್ಲೂ LDL ಅಂತ ಹೇಳ್ತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನನ್ನು ಕಡಿಮೆ ಮಾಡುತ್ತೆ. ಇನ್ನು ಒಳ್ಳೆಯ ಕೊಲೆಸ್ಟ್ರಾಲ್, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ, ಅದನ್ನು ಹೆಚ್ಚಿಸುತ್ತದೆ. ಇನ್ನು ರಕ್ತದ ಒತ್ತಡ ನಿಯಂತ್ರಿಸುವುದು ಮತ್ತು ಹೃದಯಾಘಾತದ ಅಪಾಯದ ಮಟ್ಟವನ್ನು ಇದು ಕಡಿಮೆ ಮಾಡುತ್ತೆ. ಇನ್ನು ಒಮೇಗಾ 3 ಅಂಶವು ಉರಿಯೂತ ಕಡಿಮೆ ಮಾಡುವಲ್ಲಿ ತುಂಬ ಸಹಾಯಕಾರಿಯಾಗಿದೆ. ಹೃದಯ ರೋಗಿಗಳಿಗೆ ಇದು ಒಂದು ಒಳ್ಳೆಯ ಉತ್ತಮ ಪೂರಕ ಆಹಾರ ಅಂತ ಹೇಳಬಹುದು. ಇನ್ನು ಇದು ಜೀರ್ಣಕ್ರಿಯೆಗೆ ರಾಮಬಾಣ. ಇದರಲ್ಲಿ ದ್ರವ್ಯರೂಪಿ ಮತ್ತು ಅದ್ರವ್ಯರೂಪಿ ಫೈಬರ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿರುತ್ತೆ, ಹೇರಳವಾಗಿದೆ. ಮಲಬದ್ಧತೆ ಆಗಿರಬಹುದು, ಹೊಟ್ಟೆ ಉಬ್ಬರ ಆಗೋದಾಗಿರಬಹುದು ಮತ್ತು ಇತರೆ ಅಸೌಕರ್ಯಗಳನ್ನು ಇದು ದೂರ ಮಾಡುತ್ತೆ. ನಿಯಮಿತ ಸೇವನೆಯಿಂದ ಕರುಳಿನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ಇದು ಸಹಾಯಕಾರಿಯಾಗಿದೆ. ಬೆಳಗ್ಗೆ ತಿಂದರೆ ದಿನ ಪೂರ್ತಿ ನಿಮಗೆ ಹಸಿವೆ ಕಡಿಮೆ ಆದಂತಿರುತ್ತೆ, ಯಾಕಂದರೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಹೊಟ್ಟೆ ತುಂಬಿದ ಹಾಗೆ ಭಾವನೆಯನ್ನು ಕೊಡುತ್ತೆ. ಇನ್ನು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಸ್ಥಿರವಾಗಿ ಇಡೋದಕ್ಕೂ ಕೂಡ ಇದು ತುಂಬ ಸಹಾಯಕಾರಿ ಅಂತ ಅಧ್ಯಯನಗಳು ತಿಳಿಸ್ಕೊಡ್ತವೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುವುದನ್ನು ಇದು ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ರೋಗಿಗಳಿಗೆ ಡಾಕ್ಟರ್ ಸಲಹೆಯೊಂದಿಗೆ ಇದನ್ನು ಸೇವನೆ ಮಾಡಬಹುದಾಗಿದೆ. ಇನ್ನು ಕ್ಯಾನ್ಸರ್ ಮತ್ತು ಇತರೆ ರೋಗಗಳಲ್ಲಿ ಇದರ ಏನು ಪ್ರಯೋಜನಗಳು ಅಂತ ನೋಡೋದಾದರೆ, ಇದರಲ್ಲಿರುವಂತಹ ಲಿಗ್ನೆನ್ಸ್ಗಳು ಆಂಟಿಆಕ್ಸಿಡೆಂಟ್ಗಳ ಗುಣದಿಂದಾಗಿ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯಕಾರಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಆಗಿರಬಹುದು, ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರಬಹುದು, ಅದರ ಅಪಾಯದ ಮಟ್ಟವನ್ನು ಇದು ಕಡಿಮೆ ಮಾಡಿದೆ ಅಂತ ಸುಮಾರಷ್ಟು ಅಧ್ಯಯನಗಳು ತಿಳಿಪಡಿಸ್ತವೆ. ಚರ್ಮ, ಕೂದಲು, ಮೆದುಳಿನ ಆರೋಗ್ಯ, ಉತ್ತಮ ಹಾರ್ಮೋನ್ ಸಮತೋಲನಕ್ಕೂ ಕೂಡ ಇದು ಸಹಾಯಕಾರಿ ಅಂತೂ ಸಾಕಷ್ಟು ಅಧ್ಯಯನಗಳು ನಮಗೆ ಇವತ್ತು ತಿಳಿಪಡಿಸ್ತಾ ಇದ್ದಾವೆ. ಹಾಗಾದರೆ ಇದನ್ನು ಹೇಗೆ ಸೇವಿಸೋದು? ಇಡೀ ಬೀಜ ತಿನ್ನೋದಕ್ಕಿಂತ ಇದನ್ನು ಪುಡಿ ಮಾಡಿ ಸೇವಿಸೋದು ಉತ್ತಮ, ಯಾಕಂದರೆ ಹೀಗೆ ಪೋಷಕಾಂಶಗಳು ಸುಲಭವಾಗಿ ದೇಹಕ್ಕೆ ಸೇರಿಕೊಳ್ತದೆ. ಬೆಳಗ್ಗೆ 1 ಟೇಬಲ್ ಸ್ಪೂನ್ ಪುಡಿಯನ್ನು ನಾವು ಉಗುರು ಬೆಚ್ಚಗಿರುವ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಅಥವಾ ನೆನೆಸಿ ತಿಂದರೆ ನಮಗೆ ತುಂಬ ಒಳ್ಳೆಯದು. ಇನ್ನು ಸ್ಮೂದಿ ಥರ ಅಂದರೆ ಇದನ್ನು ನೀರಿನಲ್ಲಿ ಸ್ವಲ್ಪ ಗ್ರೈಂಡರ್ನಲ್ಲಿ ರುಬ್ಬಿಬಿಟ್ಟು ನಾವು ಅದನ್ನು ಮೊಸರಿನೊಟ್ಟಿಗೆ ಚಟ್ನಿ ಥರ ನಾವು ಇದನ್ನು ಸ್ಮೂದಿ ಥರ ಮಾಡಿ ತಿಂದರೂ ಕೂಡ ತುಂಬ ಒಳ್ಳೆಯದು. ಇನ್ನು ರೊಟ್ಟಿ ಆಗಿರಬಹುದು, ಅನ್ನ ಆಗಿರಬಹುದು ಅಥವಾ ಸಲಾಡ್ಗಳಿಗೆ ನಾವು ಇದನ್ನು ಸೇರಿಸಿ ತಿನ್ನಬಹುದಾಗಿದೆ. ಇನ್ನು ಇದನ್ನು ಬೇಕಿಂಗ್ನಲ್ಲೂ ಕೂಡ ನಾವು ಇದನ್ನು ಅಂದರೆ ನೀವು ಹೇಗೆ ಪೀನಟ್ಸ್ ಅಂದರೆ ಶೇಂಗಾ ಬೀಜವನ್ನು ನಾವು ಹೇಗೆ ಅಲ್ಲಲ್ಲಿಗೆ ಗ್ರಿಡ್ಸ್ ಥರ ಮಾಡಿ ಹಾಕ್ತೀವೋ ಅದೇ ಥರ ನಾವು ಬೇಕ್ರಿ ಐಟಮ್ಸ್ಗಳಲ್ಲೂ ಇದನ್ನು ಡ್ರೈ ರೋಸ್ಟ್ ಮಾಡಿರುವಂತಹ ಬೀಜಗಳನ್ನು ನಾವು ಅಲ್ಲಲ್ಲಿಗೆ ಸಿಗೋ ಥರ, ಬಾಯಿಗೆ ಸಿಗೋ ಥರ ಹಾಕಿದರೆ ಇದು ಕೂಡ ಇನ್ನೂ ಉತ್ತಮವಾದಂಥ ಅಭ್ಯಾಸವಾಗಿ ಪರಿಣಮಿಸುತ್ತೆ. ದಿನಕ್ಕೆ 1-2 ಟೇಬಲ್ ಸ್ಪೂನ್ ಅಂದರೆ 10 ಗ್ರಾಂನಷ್ಟು ಸೇವನೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಇದಕ್ಕಿಂತ ಹೆಚ್ಚಿಗೆ ತಿನ್ನಕ್ಕೆ ಹೋಗಬೇಡಿ, ಯಾಕಂದರೆ ಇದರಲ್ಲಿ ನಾರಿರೋದ್ರಿಂದ ನಿಮಗೆ ಹೊಟ್ಟೆ ತುಳಿಸ್ತಾ ಇರುವಂತಹ ಭಾವ ಬರಬಹುದು. ಇನ್ನು ಸ್ನೇಹಿತರೆ, ಅಗಸೆ ಬೀಜ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿ ಸಣ್ಣ ಸಣ್ಣ ಬದಲಾವಣೆ, ದೊಡ್ಡ ಆರೋಗ್ಯ ಪ್ರಯೋಜನ. ಇದು ಒಂದು ಪ್ಯಾಕೆಟ್ ಖರೀದಿಸಿ ಪ್ರಾರಂಭಿಸಿ ನಿಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ತಿಳಿಸಿ. ಧನ್ಯವಾದಗಳು.
0: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
3: ನೀವು
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ

0: ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು.
3: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಮೂಲವ್ಯಾಧಿಯ ಲಕ್ಷಣಗಳು ಹಾಗೂ ಪತ್ತೆ ಹಚ್ಚುವಿಕೆ. ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ ಎನ್.
4: ಸೊ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತ್ತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರ್ಬೋದು, ಅಥವಾ ಕಿರಿಕಿರಿ, ಸ್ವಲ್ಪ ಇರಿಟೇಷನ್ ಆಗುವಂಥದ್ದು, ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು, ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ನಿಲ್ಲಿಕ್ಕೂ ಆಗುವುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ, ಅಂತ ಹೇಳಿದರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ಥರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದರೆ, ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್, ಅಂದರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದರೂ ಊತ ಇದೆಯಾ, ಅಥವಾ ಸೀಳು ಬಿಟ್ಟಿದೆಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂಥದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ, ಗ್ಲೌಸ್ ಹಾಕಿ ಲಿಗ್ನೋಕೇನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದರೆ, ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂಥದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವಾ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದರ ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದೆಲ್ಲ ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದರೆ, ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರ್ಬೋದು ಅಥವಾ ಕ್ಯಾನ್ಸರಿಂದ ಇರ್ಬೋದು ಅಥವಾ ಇನ್ನಿತರ ತೊಂದರೆಗಳಿಂದ ಇರ್ಬೋದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ, ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ಥರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ಥರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂಥದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದರೆ, ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದರೂ ಗೆಡ್ಡೆ ಥರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬ ಸಹಾಯವಾಗುತ್ತದೆ.
3: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಮೂಲವ್ಯಾಧಿಯ ಲಕ್ಷಣಗಳು ಹಾಗೂ ಪತ್ತೆ ಹಚ್ಚುವಿಕೆ. ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ ಎನ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
5: ಆಕಾಶವಾಣಿ ಮಂಗಳೂರು. ಇದೀಗ ರೈತರಿಗೆ ಸಲಹೆ ಕೇಳಿವಿರಿ.
6: ಅಡಿಕೆ ನಮ್ಮ ಕರಾವಳಿ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಬಯಲು ಪ್ರದೇಶದಲ್ಲಿ ಕೂಡ ಬೆಳೆಸುವಂಥದ್ದು ಕಂಡುಬಂದಿದೆ. ಇದರಲ್ಲಿನ ಮುಖ್ಯ ಸಮಸ್ಯೆಗಳೆಂದರೆ, ಸಸಿಗಳನ್ನು ನೆಟ್ಟ ನಂತರ ಮೊದಲ ಫಸಲು ಸಿಗಲು ಹೆಚ್ಚು ಕಾಲ ತೆಗೆದುಕೊಳ್ಳುತ್ತದೆ. ಇಳುವರಿ ನೀಡಲಾರಂಭಿಸಿದ ವರ್ಷದಲ್ಲಿ ದೊರೆಯುವ ಆದಾಯ ಸ್ವಲ್ಪ ಕಡಿಮೆ. ಮಾರುಕಟ್ಟೆಯಲ್ಲಿ ಅಡಿಕೆಯ ಬೆಲೆಯಲ್ಲಿ ಏರಿಳಿತ, ಕೀಟರೋಗಗಳ ಹಾವಳಿ, ಪ್ರಾಕೃತಿಕ ವಿಕೋಪಗಳಿಂದ ಆಗುವಂತಹ ನಷ್ಟ ಇದರಲ್ಲಿ ತೊಂದರೆಗಳನ್ನು ಕೊಡುತ್ತದೆ. ಕೊಳೆ ರೋಗದಿಂದ ಸುಮಾರು 25-50% ಇಳುವರಿ

0: ನಷ್ಟ ಆಗುವ ಕಾರಣ ಅಡಿಕೆಯಲ್ಲಿ ಏಕಬೆಳೆಗಿಂತ ಅಂತರ್ಬೆಳೆ ಬೆಳೆಸುವುದು ಒಳ್ಳೆಯದು. ಅಡಿಕೆ ಶೇಕಡ 30-40% ಭೂಪ್ರದೇಶವನ್ನು, ಶೇಕಡ 33-48% ಬಿಸಿಲನ್ನು ಮಾತ್ರ ಉಪಯೋಗಿಸುತ್ತದೆ. ಆದ್ದರಿಂದ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗುವುದಿಲ್ಲ. ತೋಟಗಾರಿಕಾ ಬೆಳೆಗಳಾದ ಬಾಳೆ, ಕಾಳುಮೆಣಸು, ಕೊಕ್ಕೋ, ಸುವರ್ಣಗೆಡ್ಡೆ, ಲಿಂಬು, ವೀಳ್ಯದೆಲೆ, ಅನನಾಸು ಇತ್ಯಾದಿ ಬೆಳೆಗಳನ್ನು ಅಡಿಕೆಯೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಸಬಹುದು. ಪ್ರಾರಂಭಿಕ ವರ್ಷಗಳಲ್ಲಿ ತರಕಾರಿಗಳನ್ನು ಕೂಡ ಬೆಳೆಸಬಹುದು. ಬಾಳೆ ನೆರಳು ನೀಡುವುದರ ಜೊತೆಗೆ ಆದಾಯ ಕೂಡ ನೀಡುತ್ತದೆ. ಮಣ್ಣು ಗಟ್ಟಿಯಿಲ್ಲದಿದ್ದರೆ ಶುಂಠಿ, ಅರಶಿನವನ್ನು ಕೂಡ ಬೆಳೆಯಬಹುದು. ಆದರೆ 12 ವರ್ಷಕ್ಕಿಂತ ಮೇಲ್ಪಟ್ಟ ಅಡಿಕೆ ತೋಟಗಳಲ್ಲಿ ಕಾಳುಮೆಣಸು, ಕೊಕ್ಕೋ, ಬಾಳೆ, ಲಿಂಬೆ ಮತ್ತು ವೀಳ್ಯದೆಲೆಯನ್ನು ಲಾಭದಾಯಕವಾಗಿ ಬೆಳೆಯಬಹುದು. ಆಯ್ಕೆ ಮಾಡಿದ ಉಪ ಬೆಳೆಗಳ ನಡುವೆ ಪೋಷಕಾಂಶ ಮತ್ತು ಬಿಸಿಲಿಗೆ ಸ್ಪರ್ಧೆ ಇರದಂತೆ ನೋಡಿಕೊಳ್ಳಬೇಕು. ಹಾಗಾಗಿ ಪರಸ್ಪರ ಹೊಂದಾಣಿಕೆ ಇರುವ ಬೆಳೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಜೊತೆಗೆ ನೀರಾವರಿಯ ವ್ಯವಸ್ಥೆ, ಉಪ ಬೆಳೆಗಳಿಗೆ ಇರುವ ಮಾರುಕಟ್ಟೆ, ಬೇಡಿಕೆ ಮತ್ತು ದರವನ್ನು ಕೂಡ ಅರಿತುಕೊಂಡು ಕೃಷಿ ಮಾಡಬೇಕಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಮಿಶ್ರ ಬೆಳೆಗಳನ್ನು ಒಟ್ಟಿಗೆ ಅಡಿಕೆ ತೋಟದಲ್ಲಿ ಬೆಳೆಯುವುದಕ್ಕೆ ಅತಿಸಾಂದ್ರ ಬಹುಬೆಳೆ ಪದ್ಧತಿ ಎನ್ನುತ್ತಾರೆ. ಕರಾವಳಿ ಕರ್ನಾಟಕ ಹಾಗೂ ಕೇರಳದಲ್ಲಿ ಬಾಳೆ, ಕಾಳುಮೆಣಸು, ಕೊಕ್ಕೋ ಬೆಳೆಗಳನ್ನು ಒಟ್ಟಾಗಿ ಅಡಿಕೆ ತೋಟದಲ್ಲಿ ಬೆಳೆಯಬಹುದು. ಕರ್ನಾಟಕದ ಮೈದಾನ ಪ್ರದೇಶಗಳಲ್ಲಿ ಬಾಳೆ, ಕಾಳುಮೆಣಸು ಮತ್ತು ಲಿಂಬೆಯನ್ನು ಲಾಭದಾಯಕ ಮಿಶ್ರ ಬೆಳೆಯಾಗಿ ಅಡಿಕೆಯೊಂದಿಗೆ ಬೆಳೆಸಬಹುದಾಗಿದ್ದರೆ, ಪಶ್ಚಿಮ ಬಂಗಾಳದಲ್ಲಿ ಬಾಳೆ, ವೀಳ್ಯದೆಲೆ, ಲಿಂಬವನ್ನು ಅಡಿಕೆ ತೋಟದಲ್ಲಿ ಬೆಳೆಸುತ್ತಾರೆ. 4 ಅಡಿಕೆ ಗಿಡಗಳ ಮಧ್ಯದಲ್ಲಿ ಬಾಳೆ ಗಿಡವನ್ನು ನೆಡಬಹುದು. ಮುಖ್ಯ ಬೆಳೆಯಲ್ಲದೆ 2 ಉಪ ಬೆಳೆ ಕೂಡ ಪಡೆಯಬಹುದು. ಆದರೆ 3 ವರ್ಷದ ನಂತರ ಹೊಸದಾಗಿ ನೆಡಬೇಕು. ಅಡಿಕೆ ಗಿಡಕ್ಕೆ 6-8 ವರ್ಷವಾದ ಮೇಲೆ 2 ಕಾಳುಮೆಣಸಿನ ಬಳ್ಳಿಯನ್ನು ಉತ್ತರ ದಿಕ್ಕಿನಲ್ಲಿ ಗಿಡದಿಂದ 75 ಸೆಂಟಿಮೀಟರ್ ದೂರದಲ್ಲಿ ನೆಟ್ಟರೆ ಒಳ್ಳೆಯದು. ಕೊಕ್ಕೋ ಬೆಳೆ ಅಡಿಕೆಯೊಂದಿಗೆ ಸಫಲವಾಗುವ ಮಿಶ್ರ ಬೆಳೆಯಾಗಿದ್ದು, ಇದನ್ನು 4 ಅಡಿಕೆ ಮರಗಳ ಮಧ್ಯದಲ್ಲಿ ನೆಡಬಹುದು. ಆರೋಗ್ಯಯುಕ್ತ ಮಣ್ಣು, ಬೆಳೆ, ಆಹಾರ, ಉತ್ತಮ ಪರಿಸರದ ನಿರ್ಮಾಣದ ಮೂಲಕ ಜನಾರೋಗ್ಯ ಮತ್ತು ಸಮಾಜದ ಸ್ವಾಸ್ಥ್ಯ ಕಾಪಾಡುವುದು ಮತ್ತು ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದರ ಜೊತೆಗೆ ಬೇಸಾಯದಲ್ಲಿ ಹೆಚ್ಚು ಹಣ ತೊಡಗಿಸದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು ಇಂದಿನ ಅಗತ್ಯತೆಯಾಗಿರುತ್ತದೆ.
1: ರೈತರಿಗೆ ಸಲಹೆ ಕೇಳಿದರೆ ಆಕಾಶವಾಣಿ ಮಂಗಳೂರು.
2: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಜೀವನದ 7 ಬೀಳುಗಳನ್ನು ಸುಂದರವಾಗಿ ಚಿತ್ರಿಸಿದಂತಹ ಒಂದು ಹಾಡು. ಆ ಹಾಡಿನಲ್ಲಿ ಬರೆದಂತಹ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಸಂಸದ ಆಗಾಮಿ ಮಾನ್ಸೂನ್ ಸೆಷನ್ ಇತಿ ಪ್ರಾವೃಟ ಸತ್ರಾತ್ ಪೂರ್ವಂ ಅದ್ಯ ಸರ್ವಕಾರೇಣ ಸರ್ವದಲೀಯ ಸಭಾ ಆಹುತಾ. ಸತ್ರಸ್ಯ ಕಾಲಖಂಡೆ ಸಂಸದ ದ್ವಯೋಃ ಸದನಯೋಃ ಸುಚಾರುರೂಪೇಣ ಕಾರ್ಯಂ ಕರ್ತುಂ ಸರ್ವಕಾರಃ ಸರ್ವೇಭ್ಯಃ ರಾಜನೈತಿಕ ದಲೇಭ್ಯಃ ಸಹಕಾರ್ಯಂ ಯಾಚಯಿಷ್ಯತಿ. ಶ್ವಃ ಆರಭ್ಯ ಮಾನ್ಸೂನ್ ಸತ್ರಂ ಆಗಸ್ಟ್ ಮಾಸಸ್ಯ ತ್ರಯೋದಶ ದಿನಾಂಕ ಪರ್ಯಂತಂ ಭವಿಷ್ಯತಿ. ಸತ್ರಸ್ಯ ಕಾಲಖಂಡೆ ಅನೇಕೇ ಮಹತ್ವಪೂರ್ಣಾಃ ವಿಧೇಯಕಾಃ ಚರ್ಚಾಯೈ ಪಾರಿತಾರ್ಥಂ ಚ ಸುನಿಶ್ಚಿತಾಃ.

0: ಒಂದು ಹಾಡು, ಆ ಹಾಡಿನಲ್ಲಿ ಬರೆದಂತ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದಂಥದ್ದು.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
3: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
4: ದುಡಿಮೆಯ ದೇವರು, ದುಡಿಮೆ ತರೂರು.
5: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ.

0: ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನ ಹುಂಡಿಯ ಶ್ರೀನಿವಾಸಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದ್ದಂತಹ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡ್ ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನೂ ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸ್ ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಗ್ರಾಹಕರು ಬಂದು ನಿಮ್ಗೆ ತರ ತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35ಕ್ಕೂ ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
0: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ ಶೇಕಡ 41ರಷ್ಟು ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ ಶೇಕಡ 7.78ರಷ್ಟು ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ ಶೇಕಡ 24ರಷ್ಟು ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969ರ ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು, ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು

0: 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಲಿಟ್ರಸಿ ಅಂಡ್ ನ್ಯೂಮರಸಿ ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಆರ್ಟಿ ಎನ್ಜಿಒಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟ್ರೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020ರ ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
0: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275ಕ್ಕೂ ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು, ಭಾವಗೀತೆಗಳ ಪ್ರಸಾರ. ಎಂಎಸ್ ಶೀಲಾಕಂಠದಲ್ಲಿ ಪೋತಿ ನರಸಿಂಹಾಚಾರ್ ರಚನೆ ನಿಲ್ಲಿಸದಿರು ವನಮಾಲೆ.

ಜಯಲಕ್ಷ್ಮಿ ಎಸ್ ಶಾಸ್ತ್ರಿ ಮತ್ತು ಕೆಆರ್ ರಾಘವೇಂದ್ರ ಆಚಾರ್ಯ ಹಾಡಿರುವ ವೇಣುಗೋಪಾಲ ಕಾಸರಗೋಡು ಅವರ ರಚನೆ ಬದುಕು ಸುಂದರ.

0: ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ

0: ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಕಾವ್ಯದ ಸಾಲುಗಳಲ್ಲಿ ಬದುಕಿನ ಅರ್ಥ ಹುಡುಕಿದವರು, ವೈದ್ಯಕೀಯ ವೃತ್ತಿಯಲ್ಲೂ ಸಾಹಿತ್ಯದ ಪ್ರೀತಿ ಉಳಿಸಿಕೊಂಡವರು, ಕಲೆ ಮತ್ತು ಸಾಹಿತ್ಯದ ಸವ್ಯಸಾಚಿ, ಯಕ್ಷರಂಗದ ಅಪ್ರತಿಮ ವಾಕ್ಚತುರ, ಜನಪ್ರಿಯ ವೈದ್ಯರು, ಸಾಹಿತಿ, ಲೇಖಕರು ಹಾಗೂ ತಾಳಮದ್ದಳೆ ಅರ್ಥಧಾರಿ ಡಾಕ್ಟರ್ ರಮಾನಂದ ಬನಾರಿ.
1: ಶ್ರೇಣಿಯವರು ದೊಡ್ಡ ಅರ್ಥಧಾರಿ. ಅವರು ಭೀಷ್ಮನ ಪಾತ್ರದಲ್ಲಿ ಇದ್ದರು. ನಾನು ಅಭಿಮನ್ಯುವಿನ ಪಾತ್ರ ಹೇಳಿದ್ದೆ. ನಾನು ಸಣ್ಣ ಅಂತ ಲೆಕ್ಕ ಹೇಳುವಾಗ ನಾನು ಅವರ ಹತ್ರ ಕೇಳಿದೆ, ಅಜ್ಜ ನೀವು ಇಷ್ಟು ದೊಡ್ಡ ಪರಾಕ್ರಮಿ, ನಾನು ಬರೀ ಸಣ್ಣವ, ಈಗ ನನ್ನನ್ನು ಗೆದ್ದರೆ ನಿಮಗೊಂದು ದೊಡ್ಡ ಗೆಲುವಾದೀತ, ಆಗಲಿಕ್ಕಿಲ್ಲ ಅಂತ ಹೇಳಿದರು. ಈಗ ನನ್ನಲ್ಲಿ ಸೋತರೆ ನಿಮಗೊಂದು ಸೋಲ ಇಲ್ಲಪ್ಪ, ಹಾಗಾದರೆ ಇವತ್ತೊಮ್ಮೆ ನಿಮಗೆ ಸೋತರೇನು?
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಕೇಳುಗರೆ, ಇಂದು ಬೆಳಗ್ಗೆ 10:00 ಬಾಲವೃಂದ ಕಿಶೋರ ವೇದಿಕೆ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆಯಲಿದೆ. ನಡೆಸಿಕೊಡುವವರು ಲತೀಶ್ ಬಾಲ್ದರೆ ಮತ್ತು ರಶ್ಮಿ ರೈ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬ

0: ಅವರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3ರಂದು ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28ರಂದು ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 2026ನೇ ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೆ ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15ರಿಂದ 21ರವರೆಗೆ ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ

0: ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ದಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಪ್ರಸ್ತಾಪಿಸಿದ ಕುಂದು ಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಏಜ್ರಿ ಕೋನ್ಲಾ ಹಾಗೂ ಬುಖಾಯಾ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ಎಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ ನಿಂದ.
4: ಸಿಕ್ಬಿದ್ರು
5: ಅಪರಿಚಿತ ಆಪ್ ನಿಂದ ಬಚಾವಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ 7:46. ರಾಗರಂಜನೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಮರ್ಯಾದೆ ಮಹಲ್ ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ರಾಗರಂಜನೆಯಲ್ಲಿ ಮುಂದೆ ಹಬ್ಬ ಚಿತ್ರದ ಹಾಡು, ಗಾಯಕರು ರಾಜೇಶ್ ಮತ್ತು ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ.

ಕೊನೆಯಲ್ಲಿ ಕೇಳಿ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಕೇಳುಗರೆ, ಮೊದಲಿಗೆ ಹಿಂದಿ ವಾರ್ತೆಗಳು, ಬಳಿಕ ಇಂಗ್ಲಿಷ್ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: on the front pages of newspapers this morning. India's maiden private orbital rocket mission takes off, writes Hindustan Times. India's private space era takes off with Mission Agman, notes Sunday Pioneer. 72nd National Film Awards, Article 370 wins Best Film, is a lead headline in the Sunday Statesman. Two U.S. military personnel killed as Iran ramps up retaliatory hits on neighbors is a top headline in the Times of India. Iran warns U.S. of unforgettable lessons, says Sunday Pioneer. In its editorial titled, Ordinary Life is Passé, Our Curated Images Are Glowing Perfection, We All Pay a Cost, the Indian Express writes that if beauty has become homogenized, so too has the visual record of what it means to live a good life. The paper writes that the point is not to celebrate collapse or to sneer at beauty, effort or pleasure. It is to be more honest about the price of perfection and more suspicious of the images that ask us to admire it. Under the caption, Never mind Bastille, India has stormed Paris Haute Couture Week, the Economic Times reports that Paris is no longer an impossible summit, but a destination Indian fashion can repeatedly aspire to while sustaining a presence there. And finally, under the headline, Final Face-Off, the Sunday Tribune carries pictures of Argentina's Messi and Spain's Yamal as the two nations vie for the World Football Crown tonight. And with that, it's back to you, Naresh.
1: Thank you, Saira. And now before we end the bulletin, the headlines once again. Government convenes all-party meeting today ahead of monsoon session of Parliament beginning tomorrow. National Testing Agency warns students and parents against submitting fake or AI-generated OMR sheets for scrutiny, says such acts can invite legal action. CBSE declares results of Class 10 Second Board Examination 2026. Shri Amarnath Ji and Vaishno Devi Yatras temporarily suspended due to rough weather forecast. And England beat France 6-4 in thrilling third place match to secure bronze medal in FIFA World Cup 2026. Argentina to take on Spain in final tonight. And with that, we end the morning news. Have a nice day.
2: Akashavani Mangaluru. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಅಕ್ಷರಗಳ ಒಡಲಲ್ಲಿ ಆರೋಗ್ಯದ ಮಂತ್ರ ಬಿತ್ತಿದವರು, ಕಾವ್ಯದ ಲಯದಲ್ಲಿ ಯಕ್ಷಗಾನದ ರಂಗು ತುಂಬಿದವರು, ವೃತ್ತಿಯಲ್ಲಿ ಜೀವದಾತ, ಪ್ರವೃತ್ತಿಯಲ್ಲಿ ಕಲಾಮಾತೆಯ ಸಾರಸ್ವತ ಲೋಕದ ನಾಯಕ, ಜನಪ್ರಿಯ ವೈದ್ಯರು, ಸಾಹಿತಿ, ಲೇಖಕರು ಹಾಗೂ ತಾಳಮದ್ದಳೆ ಅರ್ಥಧಾರಿ ಡಾ ರಮಾನಂದ ಬನಾರಿ. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ, ಭಾವ ಅಭಿವ್ಯಕ್ತಿಯ ಈ ಕಲಾತ್ಮಕ ಪಯಣದಲ್ಲಿ ಡಾ ರಮಾನಂದ ಬನಾರಿ ಅವರ ಅಂತರಂಗದ ಮಾತುಗಳು.
4: ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಮಾನಂದ ಬನಾರಿಯವರು. ಡಾಕ್ಟರ್ ರಮಾನಂದ ಬನಾರಿಯವರನ್ನ ನಮ್ಮ ಕರಾವಳಿ ಭಾಗದ ಜನಕ್ಕೆ ಹೆಚ್ಚು ಪರಿಚಯ ಮಾಡಿಕೊಡಬೇಕಾದ ಅಗತ್ಯ ಇಲ್ಲ. ವೃತ್ತಿಯಿಂದ ವೈದ್ಯರಾದರೂ ಕೂಡ ಯಕ್ಷಗಾನ ತಾಳಮದ್ದಳೆಯ ಒಂದು ಕ್ಷೇತ್ರದಲ್ಲಿ ಅವರು ಪರಂಪರಾನುಗತವಾಗಿ ಭಾಗವಹಿಸಿಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಜೊತೆಗೆ ಕಾಸರಗೋಡಿನ ಕನ್ನಡದ ಒಂದು ಹೋರಾಟ ಅಂತ ಹೇಳಬಹುದು, ಅದರಲ್ಲೂ ಕೂಡ ಜೊತೆ ಕನ್ನಡ ಸಾಹಿತ್ಯವನ್ನು ಕಾಸರಗೋಡಿನ ಸುತ್ತಮುತ್ತಲಲ್ಲಿ ಬೆಳೆಸುವ ಒಂದು ನಿಟ್ಟಿನಲ್ಲಿ ಈ ಎಲ್ಲ ವಿಷಯಗಳಲ್ಲೂ ಕೂಡ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಒಂದು ಜೀವನದ ಬೇರೆ ಬೇರೆ

0: ಘಟನೆಗಳನ್ನು ಜೊತೆಗೆ ಅವರು ಬೆಳೆದು ಬಂದ ಬಗೆಯನ್ನು ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರಮಾನಂದ ಬನ್ನಾರಿಯವರೇ.
1: ನಮಸ್ಕಾರ ಸೂರ್ಯನಾರಾಯಣರೇ.
0: ಸಾಮಾನ್ಯವಾಗಿ ನೀವು 60ರ ದಶಕದಲ್ಲಿ ನಿಮ್ಮ MBBS ಮುಗಿಸಿದ್ದು.
1: ಹೌದೌದು.
0: ಆ ಕಾಲದಲ್ಲಿ ವೈದ್ಯರು ಅಂದರೆ ಬಹಳ ಕಡಿಮೆ. ಆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಒಂದು ಜನರಿಗೆ ಶುಶ್ರೂಷೆ ಮಾಡುವ ನಿಟ್ಟಿನಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಕ್ಲಿನಿಕನ್ನು ಪ್ರಾರಂಭ ಮಾಡಿದ್ರಿ. ಬಹುಶಃ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಿರಬಹುದು, ಯಾಕಂದ್ರೆ ವೈದ್ಯರೇ ಕಡಿಮೆ ಇದ್ರು. ಇಂಥ ಸಂದರ್ಭದಲ್ಲಿ ನಿಮಗೆ ಈ ಯಕ್ಷಗಾನದ ತಾಳಮದ್ದಳೆಯಲ್ಲಿ ಪ್ರವೃತ್ತಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಿಮ್ಮ ತಂದೆಯವರ ಒಂದು ಪ್ರೇರಣೆಯಿಂದಾಗಿ ಕಾರಣವಾದ್ದೋ ಅಲ್ಲ ತೊಡಗಿಸ್ಕೊಳ್ಬೇಕೇ ಅನ್ನುವಂಥ ಒಂದು ಛಲದಿಂದ ಅದ್ದಾದು?
1: ನೀವು ಹೇಳಿದ ಹಾಗೆ 60ರ ದಶಕದಲ್ಲಿ ಆಧುನಿಕ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಗಿಸಿ ಕಾರ್ಯಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೆ. ಆಗ ನನ್ನ ಮುಂದೆ ಇದ್ದದ್ದು ಏಕೈಕ ದೃಷ್ಟಿ, ನಾನೊಬ್ಬ ಒಳ್ಳೆಯ ವೈದ್ಯನಾಗಬೇಕು ಮತ್ತು ಆ ವೃತ್ತಿಗೆ ಸಂಪೂರ್ಣವಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾದದ್ದರಿಂದ ವೈದ್ಯರ ಸಂಖ್ಯೆ ಕಡಿಮೆ ಅಂದರೆ ಆಧುನಿಕ ವೈದ್ಯಕೀಯ ಪದವೀಧರರ ಸಂಖ್ಯೆ ಕಡಿಮೆ. ವೈದ್ಯರು ಬೇಕಾದಷ್ಟು ಇದ್ದರು. ಹಾಗಾಗಿ ನನಗೆ ಸಾಕಷ್ಟು ಜನಪ್ರಿಯತೆಯೂ ಬಂತು. ನಾನು ಬೇರೆ ಯಾವುದಕ್ಕೂ ಗಮನ ಕೊಡುವ ಹಾಗಿರಲಿಲ್ಲ. ಪ್ರಾಮಾಣಿಕವಾಗಿ ಹೇಳುವುದಾದರೆ ನಾನು ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ ಒಂದು 5-10 ವರ್ಷ ನಾನು ಅಂತಹ ಸಾಹಿತ್ಯ ಸೇವೆಯನ್ನೋ ಕಲಾ ಸೇವೆಯನ್ನೋ ಮಾಡಲಿಲ್ಲ. ಹೌದೌದು. ಯಾಕಂದರೆ ನನ್ನ ವೃತ್ತಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವುದು ನನ್ನ ಮೂಲ ತತ್ವ. ಆದರೆ ನಾನು ಇಷ್ಟೆಲ್ಲದರ ನಡುವೆಯೂ ಕೂಡ ಸಾಹಿತ್ಯದ ಕಡೆಗೆ ಕಲೆಯ ಕಡೆಗೆ ಒಲವು ಬೆಳೆಸಿಕೊಳ್ಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಆನುವಂಶೀಯ ಅಂತ ಹೇಳಬಹುದು. ಅದು ಮುಖ್ಯವಾಗಿ ನಮ್ಮ ತಂದೆಯವರಿಂದಲೇ ಬಂದದ್ದು. ವಿಷ್ಣು ಭಟ್ ಅವರ ಪ್ರಭಾವ ಇತ್ತು ನನ್ನ ಮೇಲೆ. ಒಂದು ಆಗ ನಮ್ಮ ಮನೆಯಲ್ಲಿ ಯಕ್ಷಗಾನ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪ್ರದರ್ಶನಕ್ಕೆ ಬರುತ್ತಾ ಇತ್ತು. ಮತ್ತು ನಮ್ಮ ತಾಯಿಯವರು ಕೂಡ ಹಾಗೆಯೇ. ಪರಮೇಶ್ವರಿ ಸಂಗೀತದ ಬಗ್ಗೆ ತುಂಬ ಒಲವಿತ್ತವರಿಗೆ. ತುಂಬ ಅವರು ರಾಗಬದ್ಧವಾಗಿ ಜಾನಪದ ಹಾಡುಗಳನ್ನು ಮತ್ತು ಇನ್ನಿತರ ಹಾಡುಗಳನ್ನು, ನಮ್ಮ ಶೋಭಾನೆ ಹಾಡು ಕೇಳಬಹುದು, ಅಷ್ಟು ಸುಶ್ರಾವ್ಯವಾಗಿ ಅವರು ಹಾಡ್ತಾ ಇದ್ರು.
0: ಸರಿ,
1: ಈ ಎಲ್ಲದರ ಪ್ರಭಾವ ನನ್ನ ಮೇಲೆ ಆದ್ದರಿಂದ ನಾನು ಸಹಜವಾಗಿ ಹೌದು. ಒಂದು ಎರಡನೇದು, ನಾನು ಈ ಸಂದರ್ಭದಲ್ಲಿ ಮರೆಯದೇ ಹೇಳಬೇಕಾದ್ದು, ಪರಮ ಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯವರು, ಈಗ ಬ್ರಹ್ಮೈಕ್ಯರು, ಅವರ ಸಂಪರ್ಕಕ್ಕೆ ನಾನು ಬಂದೆ. ಅಲ್ಲಿಗೆ ಬಂದ ಮೇಲೆ ಅವರು ದೊಡ್ಡ ಯಕ್ಷಗಾನ ಕಲಾವಿದರು, ಯಕ್ಷಗಾನವನ್ನು ಬಹಳ ಒಂದು ರೀತಿಯಿಂದ ಆರಾಧನಾ ಭಾವದಿಂದ ನೋಡುವವರು. ಆಗ್ರಹವೂ ಇತ್ತು. ಅಲ್ಲಿ ನಡೆಯುವ ಎಲ್ಲ ಕಲಾ ಕಾರ್ಯಕ್ರಮಕ್ಕೆ, ಸಾಹಿತ್ಯ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಬರಬೇಕು ಅಂತ ಅವರು ಒತ್ತಾಯಿಸ್ತಿದ್ರು. ಹಾಗಾಗಿ ನಾನು ಒಂದಷ್ಟು ಕೆಲಸ, ಈ ಎರಡೂ ಕ್ಷೇತ್ರಗಳಲ್ಲಿ ನೀವು ಹೇಳಿದಾಗೆ ಸಾಹಿತ್ಯ ಮತ್ತು ಕಲೆ, ಮತ್ತೊಂದು ನೀವು ಹೇಳಿದ್ದನ್ನು ನಾನು ಮರಿಬಾರದು, ಹೋರಾಟ. ಇದು ಬಹಳ ಬಹಳ ಮುಖ್ಯ. ಯಾಕಂದರೆ ನಾನು ನನ್ನ ಎಳವೆಯಿಂದ ಪ್ರಾರಂಭಿಸಿ ಈಗ ನಿಮ್ಮ ಹತ್ರ ಮಾತಾಡುವ ಈ ಕ್ಷಣದಲ್ಲಿವರೆಗೂ ಕನ್ನಡವನ್ನು ಬಿಟ್ಟು ನನ್ನ ಮಾತಿಲ್ಲ. ಹೌದು. ಹಾಗಾಗಿ ಕನ್ನಡವನ್ನು ಉದ್ದಕ್ಕೂ, ಕನ್ನಡ ಭಾಷೆಯನ್ನು, ಕನ್ನಡ ಸಾಹಿತ್ಯವನ್ನು, ಕನ್ನಡ ಮಾತುಗಾರಿಕೆಯನ್ನು ನಾನು ಪ್ರೀತಿಸುತ್ತಾ ಬಂದವ.
0: ಸರಿ, ಈಗ ನೀವು ನಿಮ್ಮ ಮನೆಯ ಒಂದು ತಾಯಿ ಮತ್ತು ತಂದೆಯವರ ಪ್ರೇರಣೆ ಈ ಇದಕ್ಕೆ ಸ್ವಲ್ಪ ಕಾರಣ ಆಗಿರಬಹುದು ಅಂತ ಹೇಳಿದ್ರಿ. ಹಾಗಿದ್ರೆ ನಿಮ್ಮ ಹುಟ್ಟು ಆದದ್ದು ಎಲ್ಲಿ? ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಜನ ಇದ್ರು, ಯಾರೆಲ್ಲ ಇದ್ರು, ಅಣ್ಣ ತಮ್ಮ ಇದ್ರು, ಅದರ ಬಗ್ಗೆ ಸ್ವಲ್ಪ ನೆನಪು ಮಾಡಿಕೊಳ್ಳಿ.
1: ನಾನು ಹುಟ್ಟಿದ್ದು ನಮ್ಮ ಪೆರಡಾಲ್, ನಿಮಗೆಲ್ಲ ಗೊತ್ತಿರುವ ಸ್ಥಳ, ಮುಳ್ಳರಿಯಕ್ಕೂ ಸಮೀಪ ಅದು ಪೆರಡಾಲ್, ನಮ್ಮ ಕೈಯಾರ ಕಿಂಜಂಡ್ರಿಯವರ ಊರು. ಅಲ್ಲಿಗೆ ಸಮೀಪ ಇರುವ ಕೀರಿಕ್ಕಾಡು ಎಂಬ ಊರಿನಲ್ಲಿ ನಾನು ಹುಟ್ಟಿದವ. ಆ ಕೀರಿಕ್ಕಾಡನ್ನು ನಾವು ಮುಖ್ಯವಾಗಿ ಜೀವನೋಪಾಯಕ್ಕಾಗಿ, ನಾವೇನಷ್ಟು ಶ್ರೀಮಂತರೂ ಆಗಿರಲಿಲ್ಲ, ಬಡವರು ಅಂತಲೇ ಹೇಳ್ಬೋದು, ಒಂದಷ್ಟು ಹಣವನ್ನು ತಕ್ಕೊಂಡು ಕೀರಿಕ್ಕಾಡನ್ನು ಬಿಟ್ಟು, ನನಗಾಗ 3-4 ವರ್ಷವೂ ಆಗಿರ್ಬೋದು, ಕೀರಿಕ್ಕಾಡನ್ನು ಬಿಟ್ಟು ಬನಾರಿಗೆ ಬಂದರು. ಈ ಬನಾರಿ ಅಂತ ನನ್ನ ಹೆಸರಿಗೆ ಅಂಟಿಕೊಳ್ಳುವುದಕ್ಕೆ ಕಾರಣ ಆ ಬನಾರಿಗೆ ಬಂದದ್ದು.
0: ಬನಾರಿಯಲ್ಲಿ ಅದು
1: ನೋಡಿ, ನಿಮಗೆ ಜಾಲ್ಸೂರು ಗೊತ್ತಿರ್ಬೋದು ಅಲ್ವಾ? ಸುಳ್ಯಕ್ಕೆ ಹೋಗುವ ಮಾರ್ಗದಲ್ಲಿ ಜಾಲ್ಸೂರು, ಅದಕ್ಕಿಂತ ಮೊದಲು ಪಂಚಿಕಲ್ಲು ಅಂತ ಸಿಗ್ತದೆ, ಪರಪ್ಪೆ ಅಂತ ಸಿಗ್ತದೆ. ಈ ರೂಟಿನಲ್ಲಿ ಅಂತೂ ಅದು ಸ್ವಲ್ಪ ಒಳನಾಡು,
0: ಒಳನಾಡು
1: ಮಲೆನಾಡು. ಅದೆಲ್ಲ ಬಾಲ್ಯದ ದಿನಗಳು.

0: ಅಲ್ವಾ, ಮಧುರ ಮಧುರಂ ಬಾಲ್ಯ ಕಾರಣ ಆನಂದಮಯ, ಮಧುರ ಮಧುರಂ ಬಾಲ್ಯ ಹೋಯ್ತೆ ಸೋಜಿಗವು ಅಂತ ನಮ್ಮ ಕಯ್ಯಾರರು ಹಾಡಿದ ನನಗೆ ಯಾವಾಗಲೂ ನೆನಪಾಗುವುದು. ನಮ್ಮದು ಕೂಟು ಕುಟುಂಬ, 7 ಸಹೋದರರು, 4 ಸಹೋದರಿಯರು, ಹಾಗೆ ಮೊತ್ತದಲ್ಲಿ ನಾವು 11 ನಮ್ಮ ತಾಯಿಗೆ ಮತ್ತು ತಂದೆಗೆ. ಆವಾಗ ಮಲೆನಾಡಿನ ಸರಗಿನಲ್ಲಿರುವಂಥ ಪ್ರದೇಶ, ಅಲ್ಲಿ ಒಂದೇ ಒಂದು ಸರಕಾರಿ ಶಾಲೆ ಇತ್ತು 5ನೇ ತರಗತಿವರೆಗೆ, ದೇಲಂಪಾಡಿ. ಅಲ್ಲಿಗೆ ನಾನು ಸೇರಿದೆ, ಮುಗಿಸಿದೆ 5ನೇವರೆಗೆ. ಅದಾದ ನಂತರ ನಾನು ಹೈಯರ್ ಎಲಿಮೆಂಟ್ರಿ ಅಂತ, ಅದು ಅಡ್ಡೆನಡಕದಲ್ಲಿ, ಅಡ್ಡೆನಡಕ ಅಂದರೆ ನನ್ನ ತಾಯಿಯವರ ತವರ್ ಮನೆಯ ಸಮೀಪ ಮರಕ್ಕಿಣಿ, ನಾನು ಅಲ್ಲಿಂದ ಶಾಲೆಗೆ ಹೋದೆ. ಅಲ್ಲಿ 6, 7, 8 ಒಂದು ಮಾತನ್ನು ನಾನು ನಿಮಗೆ ಹೇಳ್ಬೋದು ಏನು ಅಂದರೆ, ನಾನು ಉದ್ದಕ್ಕೂ ಕಲಿವಿಕೆಯಲ್ಲಿ A1 ಬಿಟ್ಟು ಕೆಳಗೆ ಇಳಿದಿಲ್ಲ. ಅದೇನೋ ನನಗೆ ಭಾಳ ಆಸಕ್ತಿ ಕಲಿಯುವುದರಲ್ಲಿ. ಅದು ಮುಗಿಸಿದ ಮೇಲೆ ಹೈಸ್ಕೂಲಿಗೆ ನಾನು ಸುಳ್ಯಕ್ಕೆ ಬಂದೆ.
1: ಸುಳ್ಯಕ್ಕೆ?
0: ಹೌದು.
1: ಅಲ್ಲಿ ಹೇಗೆ?
0: ಸುಳ್ಯ ಅಂದರೆ ನಮ್ಮ ಮನೆಯಿಂದಲೇ ಹೋಗುದು ಬಸ್ಸಿನಲ್ಲಿ. ಮನೆಯವರೆಗೆ ಬಸ್ ಇಲ್ಲ, ನಡಿಬೇಕು 2-3 ಕಿಲೋಮೀಟರ್ ನಡೆದು ಬಸ್ ಸಿಗ್ತದೆ. ಹಾಗೆ ಸುಳ್ಯದಲ್ಲಿ ಹಾಸ್ಟೆಲ್ನಲ್ಲಿ ನಿಂತುಕೊಂಡು 9, 10, 11 ಬೋರ್ಡ್ ಹೈಸ್ಕೂಲು.
1: ಹೇಗಿತ್ತು ಅದು ಶಾಲೆ?
0: ಭಾಳ ಎಕ್ಸಲೆಂಟ್, ಏನು ಉತ್ಪ್ರೇಕ್ಷೆ ಇಲ್ಲದೆ ನಾನು ಹೇಳ್ತೇನೆ. ಅಲ್ಲಿ ಕಲಿಸಿದವರೆಲ್ಲ ಬರೀ ಉಪಾಧ್ಯಾಯರಲ್ಲ, ಅವರು ಗುರುಗಳು. ಒಬ್ಬ ಗುರುವಾಗಿ ಶೋಧಕ, ಬೋಧಕ ಮತ್ತು ಸಾಧಕ, ಇದು 3 ವಿಶೇಷಣಗಳು ಸಲ್ಲುವುದಾದರೆ. ಅಲ್ಲಿ ನೋಡಿ, ನಾನು ಹೆಸರು ಹೇಳದೆ ಇರಬಾರದು, ಕೊಳಂಬೆ ಪುಟ್ಟಣ್ಣಗೌಡರು ಅವರ ಹೆಸರನ್ನು ನೀವು ಕೇಳಿರ್ಬೋದು, ಅಚ್ಚ ಕನ್ನಡದ ಮಹಾಕವಿ, ಜನಪದ ಮಹಾಕವಿ. ಅನಂತರ ಪಾರೆ ವೆಂಕಪ್ಪಯ್ಯ ಅಂತಿದ್ದರು, ಭಾಳ ಭಾಳ ತತ್ವನಿಷ್ಠವಾದ ಬದುಕು, ಮತ್ತು ಸಾಹಿತ್ಯದ ಬಗ್ಗೆ ಅವರಿಗೆ ಕೇವಲ ಒಲವಲ್ಲ, ಅವರು ಪ್ರಬುದ್ಧರು, ಅವರಿದ್ದರು. ಮತ್ತು ಕುಂಜಪ್ಪಗೌಡರು ಅಂತ ಇದ್ದರು, ಆಮೇಲೆ ಶಂಕಪ್ರಯ್ಯವರಿದ್ದರು ಹೆಡ್ ಮಾಸ್ಟರಾಗಿ. ಈ ಎಲ್ಲರ ಒಂದು ಪ್ರೀತಿ.
1: ಈಗ ನೀವು 11ನೇ ಕ್ಲಾಸಿಗೆ ಬಂದ್ರಿ, ಇಷ್ಟು ವರ್ಷವೂ ಕೂಡ A1 ಅನ್ನುವಂಥ ಒಂದು ಸ್ಥಾನದಲ್ಲಿದ್ದಿರಿ. 11 ಆದ ಮೇಲೆ ಇನ್ನೇನು ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಓಡ್ಲಿಲ್ವಾ?
0: ಹೌದೌದೌದು, ನನಗೆ ಎಲ್ಲಿ ಬೇಕಾದರೆ ಅಡ್ಮಿಷನ್ ಸಿಗ್ತಿತ್ತು. ಹಾಗಾಗಿ ಹೇಳಿದರು ಮಂಗಳೂರಿಗೆ ಹೋಗು, ಎಲೋಸಿಸ್ ಕಾಲೇಜ್ ದಿ ಬೆಸ್ಟ್ ಅಂತ. ನಾನು ಹೋದೆ, ನನಗೆ ಕೂಡಲೇ ಅಡ್ಮಿಷನ್ ಆಯಿತು.
1: ಎಲೋಸಿಸ್
0: ಅಂದರೆ ಮಾರ್ಕ್ ಇತ್ತಲ್ಲ. ಆವಾಗ ಏನಾಗಿದೆ ಅಂತ ಹೇಳಿದರೆ, ಒಂದೇ ವರ್ಷದ PUC, ಆ ವರ್ಷ ಮಾತ್ರ. ಅಲ್ಲೆಲ್ಲ ಒಳ್ಳೆಯ ಉಪಾಧ್ಯಾಯರೆಲ್ಲ ಇದ್ದರು. ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಅಲ್ಲಿ ಸಿಕ್ಕಿದ್ದು ನನಗೆ. ನಾನು ಸೈನ್ಸ್ ತಗೊಂಡದ್ದು, ತಗೊಂಡು ನನಗೆ ಅಲ್ಲಿ ಫಸ್ಟ್ ಕ್ಲಾಸ್ ಬಂತು. ಆವಾಗ ರ್ಯಾಂಕಿಂಗ್ ಇಲ್ಲ, ನನಗೆ ಮೆಡಿಕಲ್ಗೆ ಅರ್ಜಿ ಮಾಡು ಅಂತ ಹೇಳಿದರು ನನ್ನ ಸೋದರ ಮಾವ ಎಲ್ಲ. ಆಯಿತು ಅಂತ ಹೇಳಿದೆ, ನಾನು ಎಂಥದ್ದು ಅಂತ ಗೊತ್ತಿಲ್ಲ. ಅರ್ಜಿ ಮಾಡಿದೆ, ಕರ್ನಾಟಕಕ್ಕೂ ಮಾಡಿದೆ, ಕೇರಳಕ್ಕೂ ಮಾಡಿದೆ. ಕೇರಳದಿಂದ ಮೊದಲು ಕರೆದರು, ನನಗೆ ಕೇರಳದಿಂದ ಸೆಲೆಕ್ಷನ್ ಆಯಿತು.
1: ಸೆಲೆಕ್ಷನ್ ಅಂದರೆ ಅದು ಇಂಟರ್ವ್ಯೂ ಏನಾದರೂ ಉಂಟಲ್ಲ, ಸೀದಾ ಸೆಲೆಕ್ಷನ್?
0: ಹೌದು, ಇಂಟರ್ವ್ಯೂ ಉಂಟಲ್ಲ. ಇಂಟರ್ವ್ಯೂ ಆದರೆ ಇಂಟರ್ವ್ಯೂ ಒಂದು ಮಾಮೂಲಿ, ಅದು ಒಂದು ಫಾರ್ಮ್ಯಾಲಿಟಿ
1: ಅಷ್ಟೇ.
0: ಇಂಟರ್ವ್ಯೂನಲ್ಲಿ ನಿನ್ನ ಹೆಸರೇನು ಅಂತ ಕೇಳಿದರು. ನಾನು ರಮಾನಂದ ಅಂತ ಹೇಳಿದೆ. ನಿನಗೆ ವಿವೇಕಾನಂದರನ್ನು ಗೊತ್ತುಂಟು ಅಂತ
1: ಕೇಳಿದರು.
0: ವಿವೇಕಾನಂದರಿಗೆ ಗೊತ್ತುಂಟು ಅಂತ ಹೇಳಿದೆ. ಯಾರು ಅಂತ ಹೇಳಿದರು. ಅವರು ಒಬ್ಬ ತತ್ವಜ್ಞಾನಿ, ನಮ್ಮ ಭಾರತ ದೇಶದ ರಾಮಕೃಷ್ಣ ಪರಮಹಂಸರ ಶಿಷ್ಯ ಅಂತ.
1: ಸಾಕು,
0: ಅವರಿಗೂ ಖುಷಿಯಾಯಿತು,
1: ಹೋಗು ಅಂತ ಹೇಳಿದರು. ಅಷ್ಟೇ ಇಂಟರ್ವ್ಯೂ
0: ಅಷ್ಟೇ ಅಷ್ಟೇ.
1: ಆಮೇಲೆ ನಿಮಗೆ ಮೊದಲಿಗೆ ಕೇರಳದಲ್ಲಿ ಅಡ್ಮಿಷನ್ ಆಯಿತು, ಕರ್ನಾಟಕದಲ್ಲೂ ಆಗಿತ್ತು.
0: ಹಾಂ, ಕರ್ನಾಟಕ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ನನಗೆ ಸೆಲೆಕ್ಷನ್ ಆಯಿತು. ಆದರೆ ಸ್ವಲ್ಪ ದಿವಸ ಕಳೆದು, ನಾನು ಇಲ್ಲಿಗೆ ಹೋಗಲಿಕ್ಕೆ ಎಲ್ಲ ತಯಾರು ಮಾಡಿದ್ದೆ. ನಾನು ಕೇರಳವನ್ನೇ ಆಯ್ಕೆ ಮಾಡಿಕೊಂಡೆ. ಹಾಗೆ ನಾನು ಅಲ್ಲಿಯೇ ಮುಂದುವರಿಸಿದೆ, ಕಲ್ಲಿಕೋಟೆಯಲ್ಲಿ.
1: ಕಲ್ಲಿಕೋಟೆಯಲ್ಲಿ, ಕಲ್ಲಿಕೋಟೆಯಲ್ಲಿ MBBS 5 ವರ್ಷ. ಈ 5 ವರ್ಷ ನಿಮಗೆ ಇಲ್ಲಿಂದ ಇಷ್ಟು ದಿವಸಗಳು ನೀವು ಇಲ್ಲೆಲ್ಲ ಸುತ್ತಾಡಿಕೊಂಡಿದ್ದವರು, ಈ ಕಲ್ಲಿಕೋಟೆ ಅನ್ನುವಂಥ ದೂರದ ಊರಲ್ಲಿ ಹೋಗಿ ಆಗುವಾಗ ಇಡೀ ಮಲಯಾಳ, ಮತ್ತು ಅಲ್ಲಿ ಮಲಯಾಳ ಗೊತ್ತಿದ್ದಿರಬಹುದು ಆದರೂ ಕೂಡ ಹೊಸ ಊರು, ಬಹಳ ಕಷ್ಟ ಆಗಲಿಲ್ವ? ಹೇಗೆ
0: ಕಲ್ಲಿಕೋಟೆಯಲ್ಲಿ ಮಲಯಾಳ ಮಾತ್ರ ಇರುವುದು? ನನಗೆ ಮಲಯಾಳ ಇಲ್ಲಿ ನಮ್ಮ ಊರಿನಲ್ಲಿ ಮಾತಾಡೋ ಒಕ್ಕು ನಕ್ಕು ಅಂತ ಗೊತ್ತಲ್ಲದೆ ಬೇರೆ ಎಂಥದ್ದು ನನಗೆ ಗೊತ್ತಿಲ್ಲ. ಅಂದರೆ ನೀವು ಹೇಳಿದಾಗೆ ವಾತಾವರಣ ನನಗೆ ತುಂಬ ಪರಕೀಯ. ಹಾಗೆಂತ ನನಗೆ ಏನು ಅಸಂತೋಷ ಆಗಲಿಲ್ಲ, ಅಸಮಾಧಾನ ಆಗಲಿಲ್ಲ. ಅಲ್ಲಿಗೆ ನಾನು ಹೊಂದ

0: ಇಟ್ಟಿಕೊಂಡೆ. ಮತ್ತೆ ಮಲಯಾಳ ಭಾಷೆಯನ್ನು ನಾನು ಮೊದಲೇ ಇತ್ತಲ್ಲ ಅದನ್ನು ಅಭಿವೃದ್ಧಿ ಮಾಡಿದೆ. ವಾಸ್ತವವಾಗಿ ಹೇಳ್ತೇನೆ, ನಾನೀಗ ಕನ್ನಡ ಕನ್ನಡ ಅಂತ ಹೇಳಿದೆ, ನಾನು ಅಷ್ಟೇ ಪ್ರೀತಿಯಿಂದ ಮಲಯಾಳವನ್ನು ಮಾತಾಡಿದೆ, ಈಗಲೂ ಮಾತಾಡ್ತೇನೆ.
1: ಅದು ಅಲ್ಲಿಂದ ನಿಮಗೆ ಸಿಕ್ಕಿದ ಒಂದು ಕೊಡುಗೆ. ಹೀಗೆ ನಿಮ್ಮ ವಿದ್ಯಾಭ್ಯಾಸ 5 ವರ್ಷ ಅಲ್ಲಿ ಆಯಿತು. ಆ 5 ವರ್ಷಗಳಲ್ಲಿ ಏನಾದರೂ ನಿಮ್ಮ ಸಾಹಿತ್ಯ ಅಥವಾ ಈ ಯಕ್ಷಗಾನದ ಚಟುವಟಿಕೆಗಳು ಅದಕ್ಕೆ ಅವಕಾಶಗಳು ಏನಾದರೂ ಸಿಕ್ಕಿದ್ದವ?
0: ಹೌದು, ಅಂದರೆ ಯಕ್ಷಗಾನ ಕಲ್ಲಿಕೋಟೆ AAR ಆಲ್ ಇಂಡಿಯಾ ರೇಡಿಯೋ, ಅಲ್ಲಿಂದ ನಮ್ಮದೊಂದು ಪ್ರಸಾರ ಆಯಿತು.
1: ಓ,
0: ಅದಕ್ಕೆ ನಾನೇ ಕಾರಣ. ಆವಾಗ ಮಂಗಳೂರು ಸ್ಟೇಷನ್ ಇಲ್ಲ, ಬೆಂಗಳೂರು. ಬೆಂಗಳೂರಿಗೆ ಕೇಳಿದ್ದಕ್ಕೆ ಅವರು ಹೇಳಿದರು, ನಿಮಗೆ ಯಾವುದು ಹತ್ತಿರ ಆಗ್ತದೆ ಅಲ್ಲಿ ಹೋಗಿ ಮಾಡಿಸಿ ಅವರು ನಮಗೆ ಕಳಿಸಿಕೊಡ್ತಾರೆ ಅಂತ. ಹಾಗೆ ಕಲ್ಲಿಕೋಟೆ ನಮಗೆ ಹತ್ತಿರ ಅಂತ ಅಲ್ಲಿ ಒಂದು ಯಕ್ಷಗಾನ ತಾಳಮದ್ದಳೆಯನ್ನು ಕೊಟ್ಟಿದ್ದೆ. ಭಾಳ ಹಿಂದೆ ಅದು. ಹೌದು, ಅದು ಬಹುಶಃ ಆಕಾಶವಾಣಿಯಲ್ಲಿ ಬಂದ ಮೊತ್ತ ಮೊದಲ ತಾಳಮದ್ದಳೆಗಳಲ್ಲಿ ಒಂದಾಗಿರ್ಬೋದು.
1: ಸರಿ, ಅದಕ್ಕೆ ಯಾರೆಲ್ಲ ಇದ್ರಿ ನೀವು?
0: ಅಲ್ಲಿ ತಂದೆಯವರಿದ್ದರು, ನನ್ನ ಅಣ್ಣ ಇದ್ದರು, ಮತ್ತು UB ಗೋವಿಂದಯ್ಯ ಅಂತ, ಅವರಿಗಿಲ್ಲ, ಒಳ್ಳೆಯ ತಾಳಮದ್ದಳೆ ಕಲಾವಿದರು. ಮತ್ತು ಕೀರಿಕಾಡು ಸುಬ್ರಹ್ಮಣ್ಯ ಭಟ್ ಅಂತ ನನ್ನ ತಂದೆಯವರ ತಮ್ಮ, ಅವರು ಕೂಡ ಈಗ ಇಲ್ಲ. ಮತ್ತೊಬ್ಬರು ಮನೋಳಿತಾಯರು, ಮತ್ತು ಅಣ್ಣಯ್ಯ ಭಂಡಾರಿ, ಹಾಗೆ ಒಂದೆರಡು ಜನ ಇತ್ತು.
1: ಭಾಗವತರು?
0: ಭಾಗವತರು ನನ್ನ ಅಣ್ಣ, ಅಣ್ಣ ಭಾಗವತಿಗೆ ಕಲ್ತಿದ್ದಾರೆ, ಅದರಲ್ಲಿ ಮತ್ತೆ ತುಂಬ ಮುಂದೆ ಹೋಗಲಿಲ್ಲ.
1: ಸರಿ,
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಈಗ 5 ವರ್ಷಗಳ ನಿಮ್ಮ ಒಂದು MBBS ಮುಗಿಯಿತು. ಮುಗ್ದ ಮೇಲೆ ಏನು ಮಾಡುವುದು ಅಂತ ಯೋಚನೆ ಇತ್ತ?
0: ನನಗೆ ಅಂದರೆ ಮುಂದೆ ಅದೇ ವ್ಯಾಸಂಗವನ್ನು ಮುಂದುವರಿಸಲಿಕ್ಕೆ ದೊಡ್ಡ ಆಸಕ್ತಿ ಇರಲಿಲ್ಲ. ಯಾಕಂದರೆ ಈ ಟೆಕ್ಸ್ಟ್ ಬುಕ್ಕನ್ನು ಓದಿ ಓದಿ ತಲೆ ತುಂಬಿದೆ, ಇದನ್ನು ಒಮ್ಮೆ ಇಳಿಸಬೇಕು. ಆವಾಗ ನಮಗೆ ಗೌರ್ಮೆಂಟ್ ಕರೆದು ಕೆಲಸ ಕೊಡ್ತದೆ, ಹಾಗೆ ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದೆ. ಗೌರ್ಮೆಂಟ್ ಕೆಲಸಕ್ಕೆ ಮೊದಲು ಸೇರಿದ್ದೆ ನಾನು ಮುಳ್ಳರಿಯದಲ್ಲಿ, ಆದೂರು ಮುಳ್ಳರಿಯ, ಅಲ್ಲಿಂದ ನನಗೆ ಮಂಜೇಶ್ವರಕ್ಕೆ ವರ್ಗ ಆಯಿತು. ಮತ್ತು ಮಂಜೇಶ್ವರದಲ್ಲಿರುವಾಗಲೇ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಆದೀತು ಅಂತೇಳಿ ಆಪ್ಟ್ ಮಾಡಿದೆ. ಕಳ್ಳಿಗೆ ಮಾಬಲ ಭಂಡಾರಿ ಅವರು ನನಗೆ ಪ್ರೇರೇಪಣೆ. ಗೌರ್ಮೆಂಟ್ ಸರ್ವಿಸ್ ಬೇಕಾದರೆ ಅದನ್ನು ಮಾಡ್ಬೋದು, ನಾನು ಹೆಲ್ಪ್ ಮಾಡ್ತೇನೆ ನಿಮಗೆ. ಅವರು ಮಂಜೇಶ್ವರದವರೇ, ಅವರು ನಿಮಗೆ ಇದು ಒಳ್ಳೆಯದು, ನಿಮಗೆ ಹಿಡಿಯುತ್ತದೆ ಇದು, ಇದನ್ನು ಮುಂದುವರಿಸಿ ಅಂತ ಹೇಳಿದರು. ಹಾಗೆ
1: ಹಾಗೆ ನೀವು ಪ್ರೈವೇಟ್ ಪ್ರಾಕ್ಟೀಸ್ ಶುರು ಮಾಡಿದ್ರಿ. ಈಗ ಮತ್ತೆ ನಿಮ್ಮ ಸಾಹಿತ್ಯ ಮತ್ತು ಯಕ್ಷಗಾನದ ಅಥವಾ ತಾಳಮದ್ದಳೆಯ ಕ್ಷೇತ್ರಕ್ಕೆ ಬರುತ್ತಿದ್ದೆ. ನೀವು ಮೊದಲಿಗೆ ಮೊದಲ ಅರ್ಥ ಹೇಳಿದ್ದು ಎಲ್ಲಿಂತ ನೆನಪಾಗ್ತದ? ಸುಮಾರು ಮಟ್ಟಿಗೆ
0: ಹೈಸ್ಕೂಲ್ ಡೇಸ್ನಲ್ಲಿಯೇ ನಾನು ತಾಳಮದ್ದಳೆ ಅರ್ಥಧಾರಿ ಆಗಿದ್ದೆ, ಮಾಡ್ತಾ ಇದ್ದೆ ನಾನು. ಎಲ್ಲದರಲ್ಲಿಯೂ ಒಂದು ಸ್ಟೇಜ್ ಉಂಟಲ್ಲ.
1: ಹೌದು,
0: ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಓ ಇದು ಒಳ್ಳೆಯದು ಇದು, ಆದರೆ ಹಾಗಲ್ಲ. ಅದು ನಮ್ಮ ಬೆಳವಣಿಗೆಯ ಹಂತಗಳು, ಅದನ್ನು ಸ್ವಂತ ನಾವೇ ಗುರುತಿಸಬೇಕಾದ್ರೆ ಆ ಪ್ರಬುದ್ಧತೆ ಬರಬೇಕು ನಮಗೆ. ಸರಿಯಾದ ರಂಗ ಪ್ರವೇಶ ಅಂತ ಹೇಳ್ಬೋದಲ್ಲ, ಮೆಡಿಕಲ್ ಕಾಲೇಜಿಗೆಲ್ಲ ಹೋಗುವುದಕ್ಕೆ ಮೊದಲೇ ನಾನು ಶುರು ಮಾಡಿದ್ದೇನೆ.
1: ಅದು ಸರಿ.
0: ಹೌದು,
1: ಅನಂತರ ನೀವು ಈಗ ಕೇಶವಾನಂದ ಭಾರತಿಯವರ ಒಂದು ಒತ್ತಾಯದ ಮೇರೆಗೆ ಅಂತ ಹೇಳ್ಬೋದು ನೀವು ಈ ರಂಗದಲ್ಲಿ ಪ್ರವೇಶ ಮಾಡಿದ್ರಿ. ಬಹುಶಃ ನಿಮಗೆ ಈ ವೃತ್ತಿ ಮತ್ತು ಪ್ರವೃತ್ತಿಗಳನ್ನು ತೂಗಿಸಿಕೊಂಡು ಹೋಗಲಿಕ್ಕೆ ಕಷ್ಟ ಆಗಲಿಲ್ವ?
0: ಕಷ್ಟ ಆಗಿದೆ. ಕಷ್ಟ ಆದರೆ ಅದು ಇಷ್ಟ ಎಂಬುದರಿಂದ ಅದು ಸುಲಭ ಆಯಿತು. ಈಗ ನಮಗೆ ಒಂದು ಸಣ್ಣ ಯಾವುದೇ ಒಂದು ವೃತ್ತಿಯಾದರೂ ಪ್ರವೃತ್ತಿಯಾದರೂ ನಮ್ಮ ಮನಸ್ಸಿಗೆ ಅದು ಆಪ್ತವಾಗುತ್ತಾ ಹೋದರೆ ಸುಲಭ ಆಗುತ್ತದೆ.
1: ಹೌದು, ಆ ನಿಟ್ಟಿನಲ್ಲಿ ನೀವು ಆಪ್ತವಾದ್ದು ಅಂತ ಹೇಳಿದ್ರಿಂದ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡ್ರಿ. ಬಹುಶಃ ಒಂದು 5-6 ದಶಕಗಳ ಕಾಲ ನೀವು ಈ ಒಂದು ಯಕ್ಷಗಾನ ತಾಳಮದ್ದಳೆಯ ಒಂದು ಕ್ಷೇತ್ರದಲ್ಲಿ ಇದ್ರಿ. ನೀವು ಭಾಗವಹಿಸಿದ ಯಕ್ಷಗಾನ ತಾಳಮದ್ದಳೆಗಳು ಬೇರೆ ಬೇರೆ ಕಡೆ ಭಾರತದಾದ್ಯಂತ

0: ಎಲ್ಲೆಲ್ಲಿ ಅಂತ ಸುಮಾರು ನೆನಪು ಮಾಡಿಕೊಳ್ಬೋದಾ?
1: ನಾನು ಕರ್ನಾಟಕದಾದ್ಯಂತ ಹೋಗಿದ್ದೇನೆ, ಉತ್ತರ ಕನ್ನಡದ ಅನೇಕ ಪ್ರದೇಶಗಳಲ್ಲಿ ಸಂಚಾರ ಮಾಡಿದ್ದೇನೆ, ಬೊಂಬೈಗೆ ಹೋಗಿದ್ದೇನೆ, ಚೆನ್ನೈಗೆ ಹೋಗಿದ್ದೇನೆ. ತಾಳಮದ್ದಳೆಗಳಲ್ಲಿ ಸಾಮಾನ್ಯವಾಗಿ ತಂದೆಯವರ ಎದುರೇ ನಾನು ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ದು. ಹೌದೌದು, ಅವರ ಎದುರು ಕೂತ್ಕೊಳಿಸಿ ಅರ್ಥ ಹೇಳಿಸ್ತಿದ್ರು ಅವರಿಗೆ. ಮತ್ತೆ ಅರ್ಥ ಹೇಳುವಾಗ ಅವರು ಏನು ರಾಜಿ ಮಾಡುವುದಿಲ್ಲ, ಕೇಳುದೇ ಪ್ರಶ್ನೆ ಮಗನಿಗೆ ಅಂತ ಒಂದು ರಿಯಾಯಿತಿ ಇಲ್ಲ.
0: ಅದು ಸರಿ,
1: ಅದು ಹಾಗೆಲ್ಲ ಇತ್ತದು. ಶ್ರೇಣಿಯವರೊಂದಿಗೆ ಹೇಳಿದ್ದೇನೆ, ಪೆರ್ಲ ಪಂಡಿತರೊಂದಿಗೆ ಹೇಳಿದ್ದೇನೆ, ಕಾಂತರಯ್ಯವರೊಂದಿಗೆ ಹೇಳಿದ್ದೇನೆ, ನಮ್ಮ ಸಾಮಗರು ಎಮ್ ಎಲ್ ಸಾಮಗರು ಅವರ ತಂದೆಯವರೊಟ್ಟಿಗೆ ಅರ್ಥ ಹೇಳಿದ್ದೇನೆ, ಅವರ ಚಿಕ್ಕಪ್ಪನೊಟ್ಟಿಗೆ ಅರ್ಥ ಹೇಳಿದ್ದೇನೆ. ಅಲ್ಲಿ ಉತ್ತರ ಕನ್ನಡಕ್ಕೆ ಹೋದರೆ ಕೆರೆ ಕೈ ಕೃಷ್ಣಭಟ್ರು, ಅವರ ಮಗ ಉಮಾಕಾಂತರು, ಹೀಗೆ ತುಂಬ ಮಂದಿಯೊಂದಿಗೆ ನಾನು ಅರ್ಥ ಹೇಳಿದ್ದೇನೆ.
0: ಈಗ ನಿಮ್ಮ ಈ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅರ್ಥ ಹೇಳುವಾಗ ವಿಶೇಷವಾದಂತಹ ಅಥವಾ ಸ್ವಾರಸ್ಯಕರವಾದಂತಹ ಅಥವಾ ತೊಂದರೆ ಅಥವಾ ಮನಸ್ಸಿಗೆ ಒಂದು ಸಲ ಬಹಳ ಒಂದು ಗೊಂದಲ ಕೊಡುವಂತಹ ಘಟನೆಗಳು ನಡೆದಿರಬಹುದು, ಯಾವುದಾದ್ರೂ ನೆನಪಾಗ್ತದ ನಿಮಗೆ?
1: ಕಹಿ ಪ್ರಸಂಗಗಳು ಉಂಟು, ಅಂದರೆ ಅದಕ್ಕೆ ಅವು ಎದುರು ಅರ್ಥದಾರಿಯೇ ಕಾರಣ ಅಂತಲ್ಲ, ನಾನೇ ಕಾರಣ ಇರಬಹುದು.
0: ಸರಿ,
1: ಅಂದರೆ ಒಂದೊಂದು ಕಾಲದಲ್ಲಿ ಆ ರೀತಿ ಬಂದಿದೆ. ಆದರೆ ಸಿಹಿಯಾದಂತಹ ನೆನಪುಗಳೇ ಜಾಸ್ತಿ.
0: ಅದು ಸರಿ,
1: ಹೌದು. ತಾಳಮದ್ದಳೆ
0: ಒಂದು ಸ್ವಾರಸ್ಯಕರ ಪ್ರಸಂಗಗಳೇನಾದರೂ ನೆನಪಾಗ್ತದ?
1: ಈ ತಾಳಮದ್ದಳೆಯ ವಾಚಿಕದಲ್ಲಿ ಉಂಟಲ್ಲ, ಬಹಳ ಬಹಳ ಇಂಪಾರ್ಟೆಂಟ್ ಅಂತಂದರೆ ಪ್ರತ್ಯುತ್ಪನ್ನ ಮತಿತ್ವ, ಸಂಭಾಷಣೆಗೆ ಅದು ಬಹಳ ಅನಿವಾರ್ಯ, ಬರೀ ಅಗತ್ಯ ಅಲ್ಲ ಅನಿವಾರ್ಯ. ಪ್ರತ್ಯುತ್ಪನ್ನ ಮತಿತ್ವ ಇಲ್ಲದೆ ತಾಳಮದ್ದಳೆಯ ಅರ್ಥಗಾರಿಕೆ ನಡೀಬೇಕಿಲ್ಲ. ನೋಡಿ, ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ. ಶ್ರೇಣಿಯವರು ದೊಡ್ಡ ಅರ್ಥಧಾರಿ, ಅವರು ಭೀಷ್ಮನ ಪಾತ್ರದಲ್ಲಿ ಇದ್ದರು. ನಾನು ಅಭಿಮನ್ಯುವಿನ ಪಾತ್ರ ಹೇಳಿ ನಾನು ಸಣ್ಣ ಅಂತ ಲೆಕ್ಕ, ಸಣ್ಣ ಅಲ್ಲ ನಾನು, ಆವಾಗ ದೊಡ್ಡ ಕೂಟದಲ್ಲಿ ಅರ್ಥ ಹೇಳ್ತಿದ್ದೆ. ಅಭಿಮನ್ಯುವಿನ ಪಾತ್ರ ಹೇಳಿದೆ, ಹೇಳುವಾಗ ನಾನು ಅವರ ಹತ್ರ ಕೇಳಿದೆ, ಅಜ್ಜ ನೀವು ಇಷ್ಟು ದೊಡ್ಡ ಪರಾಕ್ರಮಿ, ನಾನು ಬರೀ ಸಣ್ಣವ, ಈಗ ನನ್ನನ್ನು ಗೆದ್ದರೆ ನಿಮಗೊಂದು ದೊಡ್ಡ ಗೆಲುವಾದೀತ? ಆಗಲಿಕ್ಕಿಲ್ಲ ಅಂತ ಹೇಳಿದರು. ಈಗ ನನ್ನಲ್ಲಿ ಸೋತರೆ ನಿಮಗೊಂದು ಸೋಲ? ಇಲ್ಲಪ್ಪ. ಹಾಗಾದರೆ ಇವತ್ತೊಮ್ಮೆ ನಿಮಗೆ ಸೋತರೇನು? ಅಲ್ಲ,
0: ಹೌದು,
1: ಅದು ಅದು ಜನರಿಗೆ ಅದು ಸ್ವಾರಸ್ಯ ಅಂತ ಕಾಣಿಸ್ತದೆ.
0: ಹಾಗೆ
1: ಇಂಥದ್ದೆಲ್ಲ ಅನೇಕ ನಡೆಗಳಿವೆ.
0: ಇನ್ನೊಂದು ನಿಮ್ಮ ಕ್ಷೇತ್ರಕ್ಕೆ ಬರುವುದಿದ್ರೆ ಸಾಹಿತ್ಯ, ಮೊದಲಿಂದಲೂ ನಿಮಗೆ ಆಸಕ್ತಿಯ ಕ್ಷೇತ್ರ, ಆದರೆ ಈ ಸಾಹಿತ್ಯದಲ್ಲಿ ಪುಸ್ತಕಗಳನ್ನು ಬರೀಲಿಕ್ಕೆ ಲೇಖನಗಳನ್ನು ಬರೀಲಿಕ್ಕೆ ತೊಡಗಿಸಿಕೊಂಡದ್ದು ಮತ್ತೆ ಪುನಃ ಆ ದಾರಿಯಲ್ಲಿ ಬಂದದ್ದು ಯಾವಾಗ?
1: ನಾನು ಸಾಹಿತ್ಯವನ್ನು ಪ್ರತ್ಯೇಕವಾಗಿ ಕಾವ್ಯವನ್ನು ತುಂಬ ಪ್ರೀತಿಸ್ತಾ ಬಂದವನು. ಸಣ್ಣ ಪ್ರಾಯದಲ್ಲಿಯೇ ನಾವೆಲ್ಲ ಚುಟುಕು ಬರೆಯುವುದು, ಈಗಲೂ ಚುಟುಕು ಉಂಟು ನೋಡಿ.
0: ಹೌದು,
1: ಹೋಗುತ್ತಿತ್ತು ಗಾಡಿ,
0: ಹೌದು,
1: ಅದರ ಮೇಲೆ ಕೇಡಿ, ಹಾಯಾಗಿ ಮಲಗಿಕೊಂಡು ಸೇದುತ್ತಿದ್ದ ಬೀಡಿ, ಅಂದರೆ ನಾಲ್ಕು ಪ್ರಾಸ ಬಂದರೆ ಆಯಿತು. ಆ ರೀತಿಯ ರಚನೆಗಳನ್ನೆಲ್ಲ ಸಣ್ಣಗಿರುವಾಗಲೇ ಮಾಡ್ತಾ ಇದ್ದೆ ನಾನು. ನನ್ನ ಅಣ್ಣನು ಬರೀತಾ ಇದ್ದರು, ತುಂಬ ಬರೀತಾ ಇದ್ದರು. ರಾಷ್ಟ್ರಬಂಧು ಪತ್ರಿಕೆಯಲ್ಲಿ 10-12 ವರ್ಷ ಪ್ರಾಯ ಇರುವಾಗ ನಾವು ಬರೆಯುವುದು ಕಾರ್ಡಿನ ಬರಹ.
0: ಆಮೇಲೆ ಮತ್ತೆ ನೀವು ವೈದ್ಯಕೀಯಕ್ಕೆ ಬಂದು ಶುರು ಮಾಡಿದ್ಯಾವಾಗ?
1: ಸೈಮಲ್ಟೇನಿಯಸ್ಲಿ,
0: ಜೊತೆಗೆ ಸುಮಾರಾಗಿ. ನಿಮ್ಮ ಒಂದು ಕ್ಷೇತ್ರ ಸಾಹಿತ್ಯದಲ್ಲಿ ಇಂಥದ್ದೇ ಅಂತ ಹೇಳಿ ಏನಾದರೂ ಉಂಟಾ?
1: ಸಾಹಿತ್ಯ ಎಂಬುದು ತುಂಬ ವ್ಯಾಪ್ತವಾದದ್ದು, ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಕೆಲವರಿಗೆ ಕೆಲವೊಂದು ಪ್ರಕಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. ನನ್ನ ಪ್ರೀತಿಯ ಕ್ಷೇತ್ರ ಕಾವ್ಯ, ಆದರೆ ಓದುವಾಗ ಕಾದಂಬರಿ, ಕತೆಗಳು, ಸಣ್ಣ ಕತೆಗಳು ಮತ್ತು ವ್ಯಂಗ್ಯ ಬರಹಗಳು, ಇವುಗಳೆಲ್ಲ ನನ್ನ ಆಸಕ್ತಿಯ ಕ್ಷೇತ್ರಗಳು. ನಾವು ಹೇಳ್ತೇವಲ್ಲ ಒಂದು ವರೇಷಿಯಸ್ ರೀಡರ್ ಅಂತ, ತುಂಬ ಓದುವುದು ನನ್ನ ಹವ್ಯಾಸ ಇತ್ತು.
0: ಈಗ ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಮಾಡಿದ ಕೆಲಸಗಳು ನಿಮ್ಮ ಸಾಹಿತ್ಯಕ್ಕೆ ಏನಾದರೂ ಪ್ರೇರಣೆ ನೀಡಿದ್ದವ?
1: ತುಂಬ ಪ್ರೇರೇಪಣೆಯನ್ನು ಕೊಟ್ಟಿದೆ ನನಗೆ ಸಾಹಿತ್ಯಕ್ಕೆ. ನಾನು ವೈದ್ಯಕೀಯಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಬರೆದಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯ ಗೀತೆ ಅಂತ ಬಹಳ ವಿಶಿಷ್ಟವಾದಂತಹ ಒಂದು ರಚನೆ ಅದು. ಕನ್ನಡಕ್ಕೆ ಅನೇಕರು ಹೇಳಿದ್ದಾರೆ, ಅಮೃತರು ಹೇಳಿದ್ದಾರೆ, ತುಂಬ ಮಂದಿ ಅದನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ಅದರಲ್ಲಿ ಮುಖ್ಯ ಏನು ಅಂತ ಹೇಳಿದರೆ, 42 ಕಾಯಿಲೆಗಳ ಬಗ್ಗೆ ಕನ್ನಡದ ಛಂದಸ್ಸಿನಲ್ಲಿ ನಾನು ಕಾವ್ಯ ರಚನೆ ಮಾಡಿದ್ದೇನೆ. ನನ್ನ ಹತ್ರ ಪುಸ್ತಕ ಇತ್ತು, ಓದುವುದಿತ್ತು ಎಲ್ಲ ಒಂದೊಂದು. ಅದಕ್ಕೆ ಡಾಕ್ಟರ್ BM ಹೆಗ್ಡೆಯವರು ಒಂದು ಫೋರ್ವರ್ಡ್ ಬರೆದರು,
0: ಮುನ್ನುಡಿ.
1: ನಮ್ಮ ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ.

0: ಪ್ರಶಸ್ತಿಯು ಬಂತು. ಆಮೇಲೆ ಆರೋಗ್ಯ ಸಂವಿಧಾನ ಅಂತ ಬರೆದಿದ್ದೇನೆ, ರೋಗ ನಿಧಾನ ಸರಳ ವಿಧಾನ ಅಂತ ಬರೆದಿದ್ದೇನೆ, ಬಿಡಿ ಲೇಖನಗಳನ್ನು ನೂರಾರು ಬರೆದಿದ್ದೇನೆ. ಯಕ್ಷಗಾನಕ್ಕೆ ಸಂಬಂಧಿಸಿಯೂ ನಾನು ಕೃತಿಗಳನ್ನು ಬರೆದಿದ್ದೇನೆ. ಅರ್ಥಾಯನ ಅಂತ ಬರೆದಿದ್ದೇನೆ, ಸಂವಾದ ಭೂಮಿಕೆ ಅಂತ ಬರೆದಿದ್ದೇನೆ.
1: ಸರಿ, ಇದಕ್ಕೆ ನಿಮಗೆ ಒಂದು ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ ಅಂತ ಅನಿಸ್ತದೆ ಅರ್ಥಾಯಣಕ್ಕೆ.
0: ಹೌದು,
1: ನಿಮಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯದ್ದು ಪುಸ್ತಕ ಪ್ರಶಸ್ತಿ ಕೂಡ ಬಂದಿದೆ. ಇದಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸೇವೆಗೆ ಯಾವ್ಯಾವ ಕೆಲವು ಪುರಸ್ಕಾರಗಳು ಬಂದದ್ದು ನೆನಪಾಗ್ತದ?
0: ನನಗೆ ದೊಡ್ಡ ಪುರಸ್ಕಾರಗಳೇನು ಸಾಹಿತ್ಯ ಕ್ಷೇತ್ರದಲ್ಲಿ ಬರಲಿಲ್ಲ ನಿಜವಾಗಿ. ಆದರೆ ಮತ್ತೊಮ್ಮೆ ಹೇಳ್ತೇನೆ, ಆರೋಗ್ಯ ಗೀತೆಗೆ ಅಂತಹ ಪುರಸ್ಕಾರ ಬರಬೇಕಾಗಿತ್ತು. ಆದರೆ ನಮ್ಮಲ್ಲಿ ಸಹೃದಯತೆ ಇಲ್ಲಲ್ಲ ಬಿಡಿ. ಬೇರೆ ಆಳ್ವಾಸ್ ನುಡಿಸಿರಿಯಲ್ಲಿ ನನಗೆ ದೊಡ್ಡ ಗೌರವ ಕೊಟ್ಟಿದ್ದಾರೆ. ಆಮೇಲೆ ಕರ್ನಾಟಕ ರಾಜ್ಯ ಮಟ್ಟದ ಸಾಹಿತ್ಯ ಪ್ರಶಸ್ತಿ ನನಗೆ ಬಂದಿದೆ ಕಾಸರಗೋಡು, ಅದಕ್ಕೊಂದು ಹೆಸರುಂಟು, ಆ ಪ್ರಶಸ್ತಿ ಬಂದಿದೆ. ಮತ್ತೆ
1: ಅನೇಕ ಸ್ಥಾನೀಯ ಪ್ರಶಸ್ತಿಗಳು ಬೇಕಾದಷ್ಟು.
0: ಹೌದು,
1: ಇದರ ಮಧ್ಯೆ ನಿಮ್ಮ ಕಾಸರಗೋಡಿನ ಕನ್ನಡ ಹೋರಾಟದಲ್ಲಿ ನೀವು ತೊಡಗಿಸಿಕೊಂಡದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ.
0: ಹೋರಾಟಕ್ಕೆ ಎರಡು ಮುಖ. ಕಾಸರಗೋಡು 1956 ಕೇರಳ
1: ಸೇರಿತು.
0: ಅದನ್ನು ಪುನಃ ಭೌಗೋಳಿಕವಾಗಿ ಕರ್ನಾಟಕಕ್ಕೆ ಸೇರಿಸಬೇಕು ಎನ್ನುವುದು ನಮ್ಮ ಮೂಲ ಉದ್ದೇಶ.
1: ಹೌದು,
0: ಅದಕ್ಕೆ ಬೇಕಾಗಿ ಮಹಾಜನ ವರದಿಯ ಅನುಷ್ಠಾನಕ್ಕೆ ತರಬೇಕು. ಈ ರೀತಿ ಬೇರೆ ಬೇರೆ ರೀತಿಯ ಒತ್ತಡಗಳನ್ನು, ಮನವಿಗಳನ್ನು, ಆಗ್ರಹಗಳನ್ನು ನಾವು ಹೇಳುತ್ತಾ ಬಂದಿದ್ದೇವೆ. ಅದೊಂದು ಚರಿತ್ರೆ. ಅದಕ್ಕಿಂತ ಅಥವಾ ಅಷ್ಟೇ ಮುಖ್ಯವಾದ ಮತ್ತೊಂದು, ಈ ಕನ್ನಡ ಸಂಸ್ಕೃತಿಯನ್ನು ಜೀವಂತವಾಗಿ ಇಲ್ಲಿ ಉಳಿಸುವುದು ಹೇಗೆ ಎನ್ನುವುದು ಆಂತರಂಗಿಕವಾದ ಮತ್ತೊಂದು ಬಹಳ ಮುಖ್ಯವಾದ ಹೋರಾಟ.
1: ಹೌದು,
0: ಇದನ್ನು ಯಾರು ಗಮನಿಸುವುದಿಲ್ಲ. ಅದಕ್ಕಾಗಿಯೇ ನಾವು ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘವನ್ನು ಸ್ಥಾಪನೆ ಮಾಡಿದ್ದು. ಈಗ ನಾನು ಕರ್ನಾಟಕದೊಂದಿಗೆ ಕಾಸರಗೋಡಿನ ವಿಲೀನೀಕರಣ ಅಂತ ಒಂದು ಸೂತ್ರವನ್ನೇ ಮಂಡಿಸಿದ್ದೇನೆ. ಮಾನ್ಯ ಡಾ ಪುರುಷೋತ್ತಮ ಬಿಳಿಮಲೆಯವರು ಬಹಳ ಅಪ್ರಿಷಿಯೇಟ್ ಮಾಡಿದರು. ಅದನ್ನು ಮೊನ್ನೆ ಭಾಷಣದಲ್ಲಿ ಹೇಳಿದರು, ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಕಾಸರಗೋಡಿನ ಸಮಸ್ಯೆ ಉಂಟಲ್ಲ, ಯಾವ ರೀತಿಯಲ್ಲಿ ಹೋರಾಟವನ್ನು ಮುನ್ನಡೆಸಬೇಕು, ಯಾವ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಪರಿಹರಿಸಬೇಕು. ಯಾವಾಗಲೂ ನಾನು ಒಂದು ಸಮಸ್ಯೆಯನ್ನು ಒಬ್ಬ ಡಾಕ್ಟರಾಗಿ ನೋಡೋದು. ನಾನು ಒಂದು ರೋಗಕ್ಕೆ ಏನು ಔಷಧಿ ಅಲ್ವಾ, ಇದನ್ನು ಒಂದು ರೋಗ ಅಂತ ತಿಳಿಯುವ. ನಮ್ಮ ಕಾಸರಗೋಡಿನ ಕನ್ನಡಿಗರಿಗೆ ಬಂದಂತಹ ಈ ದುರ್ದೆಸೆ ಉಂಟಲ್ಲ, ಅದನ್ನು ಒಂದು ರೋಗ ಅಂತ ಅನುಭವಿಸ. ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡಿದರೆ ರ್ಯಾಡಿಕಲ್ ಕ್ಯೂರ್ ಭಾಳ ಮುಖ್ಯ. ಸಾಧ್ಯ ಇದ್ದರೆ ನಾವು ಅದನ್ನು ಮಾಡಬೇಕು. ತುಂಬ ಉಂಟು ಮಾತಾಡಲಿಕ್ಕೆ, ಮಾತಾಡೋದಿಲ್ಲ. ರ್ಯಾಡಿಕಲ್ ಕ್ಯೂರ್ ನಿಮಗೆ ಆಗುವುದಿಲ್ವಾ? ಪ್ಯಾಲಿಯೇಟಿವ್ ಕ್ಯೂರ್, ಸಾಂತ್ವನ, ಹೇಗೆ ಸಹಿಸುವುದು
1: ಅನ್ನೋದು,
0: ಅದು ಎರಡನ್ನೂ ಒಬ್ಬ ವೈದ್ಯನಾದವನು ಹೇಗೆ ಮಾಡುತ್ತಾನೋ ಹಾಗೆ ಕಾಸರಗೋಡಿನ ಸಮಸ್ಯೆಯ ಬಗ್ಗೆ ನೀವು ಚಿಂತಿಸಬೇಕು. ಮತ್ತು ಯಾವ ಚಿಂತನೆ ಆದರೂ ನಾನು ಹೇಳೋದು, ಸುಮ್ಮನೆ ಬರೆದು ಪ್ರಯೋಜನ ಇಲ್ಲ. 10 ಹೇಳುವುದಕ್ಕಿಂತ ಒಂದೆರಡನ್ನು ಕ್ರಿಯಾತ್ಮಕವಾಗಿ ನೀವು ಮಾಡಿ. ಈಗ ಕನ್ನಡಿಯಲ್ಲಿ ಕನ್ನಡಿಗ ಅಂತ ನಾನು ಮಾಡಿ ತೋರಿಸಿದೆ, ಮಾಡಿ. ನಾನೇ ಒಂದು ಬ್ರಹ್ಮಾಂಡ ಏನೂ ಅಲ್ಲ. ಉಳಿದವರು ಎಷ್ಟು ಮಾತಾಡ್ತಾರೆ ಆದರೆ ಅಷ್ಟೇ ಸಾಕಾಗುವುದಿಲ್ಲ ಅಂತ ಹೇಳೋದು ನಾನು.
1: ಸರಿ, ಈಗ 85 ಹರೆಯ ಮುಂದೆ ನಿಂತು ಹಿಂದೆ ನೋಡುವಾಗ ನಾನು ಹೀಗೆ ಮಾಡಬಹುದಿತ್ತು ಹೆಚ್ಚು, ಅಥವಾ ಹೀಗೆ ಬದಲಾಗಬಹುದಿತ್ತು, ಅಥವಾ ಹೀಗೆ ಮಾಡಿದರೆ ಇನ್ನೇನಾದರೂ ಆಗಬಹುದಿತ್ತು ಅಂತ ಅನಿಸ್ತದ? ಹೇಗೆ?
0: ಖಂಡಿತ ಎಷ್ಟೋ ಬಾರಿ ನನಗೆ ಹಾಗೆ ಅನಿಸಿದ್ದುಂಟು. ಈಗ ಸಣ್ಣ ಒಂದು ವಿಷಯ ಅಂದರೆ, ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬಹುದಿತ್ತು. ಆದರೆ ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಮಾಡ್ತಿದ್ದರೆ ಈ ಯಾವುದೂ ನಡೆಯುತ್ತಿರಲಿಲ್ಲ. ನಾನೊಬ್ಬ ಪಕ್ಕಾ
1: ವೈದ್ಯ
0: ಡಾಕ್ಟರ್ ಆಗ್ತಿದ್ದೆ. ಇಂಥದ್ದು ಸುಮಾರುಂಟು. ನನಗೆ ಕೌಟುಂಬಿಕವಾದ ಕೆಲವು ನೋವುಗಳು ಉಂಟು. ಅದಕ್ಕೆ ನಾನೇ ಸಮಾಧಾನ ಹೇಳೋದು. ಎಷ್ಟು ಚೆಂದ ಹೇಳಿದರು ನೋಡಿ, ಅದು ಪ್ರಕೃತಿ ಸಹಜವಾಗಿ ಬಂತು. ಹಾಗಾಗಿ ನಾನು ಅದನ್ನು ಲಾಭ ನಷ್ಟದ ದೃಷ್ಟಿಯಲ್ಲಿ ಪರಿಗಣಿಸುವುದಿಲ್ಲ, ಸಮಚಿತ್ತದಿಂದ ನಾನು ಸ್ವೀಕರಿಸ್ತೇನೆ. ಯಾಕಂದರೆ ಈಗ ನಾವು ಇಷ್ಟೆಲ್ಲ ಮಾಡಿದ್ದು ಯಾರಿಂದ? ಸೋತದ್ದು ನಾವೇ, ಗೆಲುವು ನಮ್ಮದೇ.
1: ಹೌದು,
0: ಹಾಗಾಗಿ ಸೋಲು ಗೆಲುವುಗಳ ನಡುವೆ ಭೇದ ಇಲ್ಲ ಅಂತ ನನಗೆ ಅನಿಸ್ತು.
1: ಸಾಮಾನ್ಯವಾಗಿ ಹೇಳುದಿದ್ರೆ ಒಬ್ಬ ವೈದ್ಯರಿಗೆ ಅಥವಾ ಒಬ್ಬ ಲಾಯರಿಗೆ ಅಂತ ಹೇಳಿದರೆ ಒಂದು ನಿವೃತ್ತಿ ಅಂತ ಇರುವುದಿಲ್ಲ, ತಾವೇ ಪ್ರವೃತ್ತಿಯಿಂದ ಬಿಡಿಸಿಕೊಳ್ಳುವುದೇ ನಿವೃತ್ತಿ.

0: ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವೈದ್ಯಕೀಯ ಕ್ಷೇತ್ರದಿಂದ ಸ್ವಲ್ಪ ದೂರ ಸರಿದಿದ್ದೀರಾ? ಹೇಗೆ?
1: ನಾನು ವೈದ್ಯಕೀಯದಲ್ಲಿ ಸಕ್ರಿಯವಾಗಿ ಇಲ್ಲ. ಆದರೆ ಈಗಲೂ ಒಂದು ದಿವಸಕ್ಕೆ 2 ಜನ 3 ಜನ ಫೋನಿನಲ್ಲಿ ನನ್ನನ್ನು ಸಂಪರ್ಕಿಸ್ತಾರೆ. ಆ ರೀತಿಯಲ್ಲಿ ಅದು ಮುಂದುವರೆದಿದೆ.
0: ಈಗ ನಿಮ್ಮ ವಾಸಸ್ಥಾನ ಮನೆ ಎಲ್ಲಿ ಮತ್ತು ಈಗ ನೀವು ಏನು ಕೆಲಸ ಮಾಡಿದ್ರಿ?
1: ಈಗ ನಾನು ನನ್ನ ತಮ್ಮನ ಮನೆಯಲ್ಲಿರುವುದು, ನಾವು ಒಟ್ಟಿಗೆ ಇರುವುದು ಗುಡ್ಡಡ್ಕ. ಗುಡ್ಡಡ್ಕ ಅಂದರೆ ಕಾವಿಗೆ ಹತ್ತಿರ, ಕನಕಮಂಜರಿಗೆ ಹತ್ತಿರ. ನಮ್ಮ ಕಲಾಮಂದಿರ ಗೋಪಾಲಕೃಷ್ಣ ಯಕ್ಷಗಾನ ಕಲಾಸಂಘ ಮತ್ತು ಕೀರಿಕಾಡು ಸ್ಮಾರಕ ಅಧ್ಯಯನ ಕೇಂದ್ರ, ಅದರ ಸಂಪೂರ್ಣ ಜವಾಬ್ದಾರಿ ನಾನು ತಗೊಂಡೆ. ಈಗ 3-4 ವರ್ಷದಿಂದ ನಾನೇ ಅದನ್ನು ಮಾಡುತ್ತಾ ಬಂದೆ. ಇನ್ನೀಗ ಯಾರು ಮಾಡ್ತಾರೆ ಅಂತ ನಾನು ನೋಡುವುದು. ನನ್ನ ಅಣ್ಣನ ಮಕ್ಕಳಿದ್ದಾರೆ, ಅವರು ಮುಂದೆ ಬಂದರು ಮಾಡ್ಯಾರು, ಖಂಡಿತ ಮಾಡಬೇಕು ಅಂತ ನಮಗೆ. ಹಾಗೆ
0: ಒಳ್ಳೆಯದು. ಡಾಕ್ಟರ್ ರಮಾನಂದ ಬನ್ನಾರಿ ಅವರೇ, ಮುಖ್ಯವಾಗಿ ನಿಮ್ಮ 85 ವರ್ಷದ ಜೀವನದ ಬೇರೆ ಬೇರೆ ಘಟ್ಟಗಳನ್ನು ನಮ್ಮ ಜೊತೆ ಸೂಕ್ಷ್ಮವಾಗಿ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ನಿಮಗೂ ನಾನು ಧನ್ಯವಾದ ಹೇಳಬೇಕು. ಇಷ್ಟು ಎಕ್ಸಾಸ್ಟಿವ್ ಆಗಿ ಇಷ್ಟು ಮೌಲಿಕವಾದಂಥ ರೀತಿಯ ಮಾತುಗಾರಿಕೆಯನ್ನು ಸಂದರ್ಶನ ರೂಪದಲ್ಲಿ ನೀವು ನೀಡಿದ್ದೀರಲ್ಲ, ಅದಕ್ಕೊಂದು ನಮಸ್ಕಾರ.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು. ಅಕ್ಷರಗಳ ಒಡಲಲ್ಲಿ ಆರೋಗ್ಯದ ಮಂತ್ರ ಬಿತ್ತಿದವರು. ಕಾವ್ಯದ ಲಯದಲ್ಲಿ ಯಕ್ಷಗಾನದ ರಂಗು ತುಂಬಿದವರು. ವೃತ್ತಿಯಲ್ಲಿ ಜೀವದಾತ, ಪ್ರವೃತ್ತಿಯಲ್ಲಿ ಕಲಾಮಾತೆಯ ಸಾರಸ್ವತ ಲೋಕದ ನಾಯಕ, ಜನಪ್ರಿಯ ವೈದ್ಯರು, ಸಾಹಿತಿ, ಲೇಖಕರು ಹಾಗೂ ತಾಳಮದ್ದಳೆ ಅರ್ಥಧಾರಿ ಡಾಕ್ಟರ್ ರಮಾನಂದ ಬನಾರಿ. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
4: ಕೇಳುಗರೆ, ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ವರಾಹ ಪುರಾಣದ 10ನೇ ಅಧ್ಯಾಯದಲ್ಲಿ ಬರುವ ದುರ್ಜಯನು ಇಂದ್ರನನ್ನು ಗೆದ್ದ ಕಥೆ. ಹಿಂದೆ ಕೃತಯುಗದಲ್ಲಿ ಬಹು ಬಲಶಾಲಿಯಾದ ಸುಪ್ರತೀಕ ಎಂಬ ರಾಜನಿದ್ದ. ಆತನಿಗೆ ವಿದ್ಯುತ್ ಪ್ರಭೆ, ಕಾಂತಿಮತಿ ಎಂಬ ಇಬ್ಬರು ಹೆಂಡತಿಯರು. ಬಹುಕಾಲದವರೆಗೂ ರಾಜನಿಗೆ ಮಕ್ಕಳಾಗಲಿಲ್ಲ. ಅದಕ್ಕಾಗಿ ಅವನು ಚಿತ್ರಕೂಟ ಎಂಬ ಪರ್ವತಕ್ಕೆ ಹೋಗಿ ಅಲ್ಲಿ ಮುನಿಶ್ರೇಷ್ಠನಾದ ಆತ್ರೇಯನನ್ನು ಸಂತೋಷಪಡಿಸಿದ. ಸಂತಸಗೊಂಡ ಆತ್ರೇಯ ಮುನಿಶ್ರೇಷ್ಠ ಸುಪ್ರತೀಕನಿಗೆ ವರವನ್ನು ಕೊಡಲು ತೊಡಗಿದಾಗ ದೇವರಾಜನಾದ ಇಂದ್ರ ತನ್ನ ಸೈನ್ಯದೊಡಗೂಡಿ ಐರಾವತದ ಮೇಲೇರಿ ಮುನಿಯ ಮುಂದೆ ದರ್ಪದಿಂದ ಬಂದು ನಿಂತ. ತನಗೆ ಗೌರವ ಕೊಡದೆ ದರ್ಪದಿಂದ ನಿಂತ ಇಂದ್ರನನ್ನು ಕಂಡು ಆತ್ರೇಯನು ಕೋಪಗೊಂಡು, ಎಲ ಇಂದ್ರನೇ, ಮೂಢನಂತೆ ನೀನು ನನ್ನನ್ನು ತಿರಸ್ಕರಿಸಿದ್ದರಿಂದ ರಾಜ್ಯದಿಂದ ಚ್ಯುತಿ ಹೊಂದು ಎಂದು ಶಾಪ ಕೊಟ್ಟ. ನಂತರ ಸುಪ್ರತೀಕ ರಾಜನ ಕಡೆಗೆ ತಿರುಗಿ, ರಾಜಾ, ನೀನು ರೂಪವಂತನೂ ಶ್ರೀಮಂತನೂ ಪ್ರತಾಪಶಾಲಿಯೂ ಅತಿಬಲನೂ ಆದ ಮಗನನ್ನು ಪಡೆ ಎಂದು ಹೇಳಿ ವರ ಕೊಟ್ಟ. ನಂತರ ಕೆಲಕಾಲದಲ್ಲೇ ರಾಣಿ ವಿದ್ಯುತ್ ಪ್ರಭೆಯು ಗಂಡು ಮಗುವನ್ನು ಹೆತ್ತಳು. ಮಗುವಿಗೆ ದುರ್ಜಯ ಎಂಬ ನಾಮಕರಣ ಮಾಡಲಾಯಿತು. ಎರಡನೇ ಹೆಂಡತಿ ಕಾಂತಿಮತಿ ಗಂಡು ಮಗುವಿಗೆ ಜನ್ಮ

0: ನೀಡಿದಳು. ಅವನನ್ನು ಸುದ್ಯುಮ್ನ ಎಂಬ ಹೆಸರಿನಿಂದ ಕರೆಯಲಾಯಿತು. ಕಾಲ ಕಳೆಯುತ್ತಲೇ ಸುಪ್ರತೀಕನು ಮಗನಾದ ದುರ್ಜಯನು ರಾಜ್ಯಭಾರ ಮಾಡಲು ಯೋಗ್ಯನೂ ಅರ್ಹನೂ ಆಗಿದ್ದಾನೆಂದು ತಿಳಿದು ಆತನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಚಿತ್ರಕೂಟ ಪರ್ವತಕ್ಕೆ ತೆರಳಿದ. ರಾಜ ದುರ್ಜಯನಿಗೆ ತನ್ನ ರಾಜ್ಯವನ್ನು ವಿಸ್ತರಿಸಲು ಯೋಚನೆ ಬಂತು. ತನ್ನ ಚತುರಂಗ ಬಲದೊಡನೆ ಇಡೀ ಭಾರತ ವರ್ಷವನ್ನ, ಕೆಂಪುರುಷ ವರ್ಷವನ್ನ, ಹರಿವರ್ಷವನ್ನ ಜಯಿಸಿದ. ರಮ್ಯವಾದ ರೋಮಾವತವನ್ನ, ಕುರುಭದ್ರಾಶ್ವವನ್ನ, ಇಲಾವೃತವನ್ನ, ಮೇರುಮಧ್ಯವನ್ನ, ಜಂಬೂದ್ವೀಪವನ್ನ ಗೆದ್ದ. ನಂತರ ದೇವತೆಗಳನ್ನು ಜಯಿಸಲು ಮೇರು ಪರ್ವತವನ್ನೇರಿ ಹೊರಟಾಗ ಬ್ರಹ್ಮ ಮಾನಸ ಪುತ್ರನಾದ ನಾರದ ಮುನಿಯು ಇಂದ್ರನಿಗೆ ದುರ್ಜಯನ ವಿಷಯವನ್ನು ತಿಳಿಸಿದ. ಅದನ್ನು ಕೇಳಿದ ಇಂದ್ರನು ಲೋಕಪಾಲರೊಡಗೂಡಿ ದುರ್ಜಯನೊಡನೆ ಯುದ್ಧ ಮಾಡಲು ಆತನ ಅಸ್ತ್ರಗಳಿಂದ ಸೋತು ಮೇರು ಪರ್ವತವನ್ನು ಬಿಟ್ಟು ಭೂಲೋಕಕ್ಕೆ ಇಂದ್ರನು ಓಡಿಬರಬೇಕಾಯಿತು. ಅಲ್ಲಿ ಪೂರ್ವದೇಶದಲ್ಲಿ ಲೋಕಪಾಲರ ಜತೆ ನೆಲೆ ನಿಂತ. ದೇವತೆಗಳನ್ನೆಲ್ಲ ಗೆದ್ದ ನಂತರ ದುರ್ಜಯ ಚಕ್ರವರ್ತಿಯು ಗಂಧಮಾದನ ಪರ್ವತದ ತಪ್ಪಲಲ್ಲಿ ಬೀಡುಬಿಟ್ಟು ರಾಜ್ಯಭಾರ ಮಾಡುತ್ತಿದ್ದಾಗ ಅಲ್ಲಿಗೆ ಇಬ್ಬರು ಮುನಿಗಳು ಬಂದರು. ಅವರು ರಾಜನನ್ನು ಕುರಿತು, ರಾಜ ದುರ್ಜಯ, ನೀನು ಲೋಕಪಾಲರನ್ನು ಅಧಿಕಾರದಿಂದ ತಪ್ಪಿಸಿದೆ. ಲೋಕಪಾಲರಿಲ್ಲದೆ ಪ್ರಪಂಚವು ಸರಿಯಾಗಿ ನಡೆಯದು. ಆದ್ದರಿಂದ ಶುಭಕರವಾದ ಆ ಪದವಿಯನ್ನು ನಮಗೆ ಕೊಡು ಎಂದು ಕೇಳಿದ. ಅದಕ್ಕೆ ದುರ್ಜಯನು, ನೀವು ಯಾರು ನಿಜ ಹೇಳಿ ಎನ್ನಲು ಅವರು, ನಾವು ವಿದ್ಯುತ್ ಸುವಿದ್ಯುತ್ ಎಂಬ ಇಬ್ಬರು ಅಸುರರು, ಧರ್ಮದಿಂದ ಲೋಕಪಾಲರ ಕರ್ಮವನ್ನು ಮಾಡುತ್ತೇವೆ ಎಂದರು. ಅದಕ್ಕೆ ದುರ್ಜಯನು, ಹಾಗೆಯೇ ಆಗಲಿ ಎಂದು ಅವರನ್ನು ಸ್ವರ್ಗದಲ್ಲಿ ಲೋಕಪಾಲರನ್ನಾಗಿ ಮಾಡಿದ. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಆಕಾಶವಾಣಿ ಮಂಗಳೂರು
5: 100.3 ಆಕಾಶವಾಣಿ ಟೆಲಿಕ್ವಿಸ್.
6: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
7: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
6: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
7: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
5: 100.3 ಆಕಾಶವಾಣಿ ಟೆಲಿಕ್ವಿಸ್.
4: ಆಕಾಶವಾಣಿ ಮಂಗಳೂರು ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ವಿನಯ ಪದ್ಯಾಣ ಹಾಡಿರುವ ಶ್ರೀನಿವಾಸ ಕಾರ್ಕಳ ಅವರ ರಚನೆ ಅದೇ ಬಾನೋ.

ಪುತ್ತೂರು ನರಸಿಂಹ ನಾಯಕ್ ಮತ್ತು ಲತಾ ಕೆ ಜಹಾಗೀರ್ದಾರ್ ಧ್ವನಿಯಲ್ಲಿ, ದೇವೇಂದ್ರ ಕುಮಾರ್ ಹಟಾರಿ ರಚನೆಯಲ್ಲಿ ಬಾನ ನಗೆಯೇ.

ದೇವೇಂದ್ರ ಕುಮಾರ್ ಹಕಾರಿಯವರ ರಚನೆ ಕೇಳಿದಿರಿ. ಕೊನೆಗೆ ಪುತ್ತೂರು ಪಾಂಡುರಂಗ ನಾಯಕ್ ಕಂಠದಲ್ಲಿ ಶ್ರೀಕೃಷ್ಣ ಚನ್ನಗೋಡು ಅವರ ರಚನೆ ಮುಂಜಾನೆ ನಿನ್ನ ನಗು.

ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಅಂಜನಿ ಪುತ್ರ ಚಿತ್ರದ ಗೀತೆ. ಗಾಯಕರು ವಿಜಯ್ ಪ್ರಕಾಶ್ ಮತ್ತು ಸುಪ್ರಿಯಾ ಲೋಹಿತ್. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ರವಿ ಪಸ್ರೂರ್.

ರಾಜೇಶ್ ಕೃಷ್ಣನ್ ಸಂಗಡಿಗರೊಂದಿಗೆ ಹಾಡಿರುವ ಕೇರ್ ಆಫ್ ಫುಟ್ಪಾತ್ ಚಿತ್ರದ ಗೀತೆ. ಹೃದಯ ಶಿವ ಬರೆದ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರವಿ ದತ್ತಾತ್ರೇಯ.

ದತ್ತ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಹಾಡು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಮತ್ತು ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಮುಂದಿನ ಕಾರ್ಯಕ್ರಮ ಬಾಲವೃಂದ.

ಕಿಶೋರ್ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ. ಪುಟಾಣಿಗಳೇ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.

0: ನಿಮ್ಮ ಕರೆಯ ನಿರೀಕ್ಷೆಯಲ್ಲಿದ್ದಾರೆ ಲತೀಶ್ ಪಾಲ್ದಾನೆ ಮತ್ತು ರಶ್ಮಿ ರೈ. ಈಗ ನೇರ ಸ್ಟುಡಿಯೋದತ್ತ.
1: ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೇ? ಮತ್ತೊಮ್ಮೆ ನಾವು ಕಿಶೋರ ವೇದಿಕೆ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತಾ ಇದ್ದೇವೆ. ಮಕ್ಕಳೇ, ಇವತ್ತು ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ, ಕವನ ಹಾಗೂ ಹಾಡುಗಳನ್ನು ಇವತ್ತು ಇಲ್ಲಿ ಪ್ರಸ್ತುತಪಡಿಸಬಹುದು. ಮಕ್ಕಳೇ, ನಾನೀಗ ದೂರವಾಣಿ ಸಂಖ್ಯೆ

0: ಏನು ಹೇಳ್ತೇನೆ, ಬರ್ತಗೊಂಡು ಬೇಗ ಬೇಗ ಕರೆ ಮಾಡಿ ನಿಮ್ಮ ಕರೆಗೋಸ್ಕರ ನಾನು ಕಾಯ್ತಾ ಇದ್ದೇನೆ. ಮೊದಲನೇ ಕರೆ 2211999, ಇನ್ನೊಂದು ಸಂಖ್ಯೆ 2222611, ಇನ್ನೊಂದು ಸಂಖ್ಯೆ 2233611. ಇದೆಲ್ಲದರ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಬೇಗ ಬೇಗ ಕರೆ ಮಾಡಿ ಮಕ್ಕಳೇ, ನಿಮ್ಮ ಕರೆಗೋಸ್ಕರ ನಾನು ಕಾಯ್ತಾ ಇದ್ದೇನೆ. ಈಗ ಮೊದಲನೇ ಕರೆ ಬಂದಿದೆ, ಯಾರಂತ ತಿಳ್ಕೊಳ್ಳೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರಿದು?
1: ರಚನಾ.
0: ಎಷ್ಟನೇ ಕ್ಲಾಸ್ ಪುಟ್ಟ ನೀನು?
1: 9.
0: ಎಲ್ಲಿಂದ ಕರೆ ಮಾಡ್ತಿದ್ಯಾ?
1: ಉತ್ತರ ಕನ್ನಡ ಜಿಲ್ಲೆ ಕೋಸಿಟ್ಟಿ ಗ್ರಾಮ.
0: ಗೊತ್ತಾಯ್ತು ನನಗೆ, ರಚನಾ ಅಂತ ಹೇಳುವಾಗಲೇ ಗೊತ್ತಾಯ್ತು. ಆದ್ರೆ ನಮ್ಮ ಕೇಳುಗರಿಗೆ ಗೊತ್ತಾಗ್ಬೇಕಲ್ಲ ನೀನ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀಯ ಅಂತ, ಅಲ್ವಾ ರಚನಾ? ಹೇಗಾಗ್ತಾ ಇದೆ 9ನೇ ಕ್ಲಾಸ್?
1: ಚೆನ್ನಾಗಾಗ್ತಿದೆ.
0: ಯಾವುದು ನಿಂದ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು?
1: ಹಿಂದಿ.
0: ಹಿಂದಿ, ವಾವ್. ಯಾಕೆ ನಿಂಗೆ ಹಿಂದಿ ಇಷ್ಟ? ನಿಂಗೆ ಈಸಿಯಾ? ಹೇಗೆ ಅದು ಈಸಿ? ಕೆಲವೊಮ್ಮೆ ಕ್ವೆಶನ್ ಅಲ್ಲಿ ಆನ್ಸರ್ ಇರುತ್ತೆ ಅಲ್ಲ, ಅಲ್ವಾ? ಮತ್ತೆ ಏನು ಹಂಚ್ಕೊಳ್ತೀವಿ ಇವತ್ತು? ಮೊದಲ ಸರಿ ಕೇಳು.
1: ಒಂದು ಕಡೆ ಏರುತ್ತಾ ಹೋದಂತೆ ಮತ್ತೊಂದು ಕಡೆ ಇಳಿಯುತ್ತಾ ಬರಬೇಕು, ಇದರ ಅರ್ಥ ಏನು?
0: ಒಂದು ಕಡೆ ಏರ್ತಾ ಹೋದಂತೆ ಇನ್ನೊಂದು ಕಡೆ ಇಳಿತಾ ಬರಬೇಕಾ? ಕ್ಲೂ ಕೊಡಲ್ಲ
1: ಮೇಡಮ್? ಕೊಡ್ತೀನಿ. ಮನುಷ್ಯನಿಗಿರುವ ವ್ಯಕ್ತಿತ್ವದ ಬಗ್ಗೆ.
0: ಮನುಷ್ಯನಿಗಿರುವ ವ್ಯಕ್ತಿತ್ವದ ಬಗ್ಗೆ ಗೊತ್ತಾಗ್ತಿಲ್ಲ ಅಲ್ಲ, ನೀನೇ ಹೇಳು ನೋಡುವ.
1: ಕೀರ್ತಿ ಹೆಚ್ಚುತ್ತಾ ಹೋದಂತೆ ಅಹಂಕಾರ ಇಳಿತಾ ಬರಬೇಕು.
0: ಓ ವೆರಿ ಗುಡ್, ನಾನು ಆ ಟೈಪಲ್ಲಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ವೆರಿ ಗುಡ್. ಇನ್ನು ಇನ್ನೊಂದು ಪ್ರಶ್ನೆ.
1: ಎಷ್ಟು ಸುರಿದರೂ ತುಂಬದ ಕೊಡ ಯಾವುದು?
0: ಇದು ಸಹ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟದ್ದ. ಎಷ್ಟು ಸುರಿದರೂ
1: ತುಂಬದ ಕೊಡ ಯಾವುದು?
0: ತುಂಬದ ಕೊಡ ಯಾವುದು? ನೀನೇ ಹೇಳು.
1: ಆಸೆ ಎಂಬ ಕೊಡಕ್ಕೆ ಎಷ್ಟು ಸುರಿದರೂ ತುಂಬದು.
0: ಓಕೆ, ಇನ್ನೊಂದು ಹೇಳು.
1: ಎಲ್ಲರದ್ದು ಕಂಡರೂ ನಮ್ಮದು ಮಾತ್ರ ಕಾಣುವುದಿಲ್ಲ, ಯಾವುದದು?
0: ನೀನು ಇಷ್ಟೆಲ್ಲ ಕಷ್ಟದ ಪ್ರಶ್ನೆ ಕೇಳ್ತಾ ಇದ್ದೀಯಮ್ಮ, ಒಂದು ಸಹ ಗೊತ್ತಿಲ್ಲ ನನಗೆ. ನೀನೇ ಹೇಳಿಬಿಡು.
1: ನಮ್ಮ ತಪ್ಪುಗಳು ನಮಗೆ ಕಾಣುವುದಿಲ್ಲ.
0: ಓ ಹೌದಲ್ವಾ, ಕರೆಕ್ಟ್. ಆದರೆ ಕೆಲವೊಮ್ಮೆ ಕಾಣ್ತದೆ, ಆದರೆ ಒಪ್ಪಿಕೊಳ್ಳೋದಿಲ್ಲ ಅಷ್ಟೇ, ಅಲ್ವಾ?
1: ಮೇಡಮ್.
0: ಸರಿ, ಹೀಗೆ ಇಷ್ಟು ಕಷ್ಟದ ನೆಕ್ಸ್ಟ್ ಟೈಮ್ ಕೇಳಬೇಡ ನನಗೆ.
1: ಮೇಡಮ್ ಅಡ್ಡಿಲ್ಲ.
0: ಅಡ್ಡಿಲ್ಲ ಅಲ್ಲ. ಸರಿ ರಚನಾ, ಹೀಗೆ ಕರೆ ಮಾಡ್ತಾ ಇರು, ಮುಂದಿನ ಸಲ ಸಿಗುವ, ಆಯ್ತಾ? ಬಾಯ್, ಆಲ್ ದ ಬೆಸ್ಟ್, ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ
2: ಹಲೋ
0: ಹಲೋ, ಯಾರಿದು? ಹಾ, ಹೆಸರು ಹೇಳು. ಹಾ,
2: ಶ್ರೀಕೃಷ್ಣ.
0: ಶ್ರೀಕೃಷ್ಣ, ಎಲ್ಲಿಂದ ಪುಟ್ಟ?
2: ಮಂಚಿಂದ.
0: ಮಂಚಿಂದ. ಎಷ್ಟನೇ ಕ್ಲಾಸ್ ನೀನು?
2: ಶಿಶು ಮಂದಿರ.
0: ಶಿಶು ಮಂದಿರ ಶುರು ಆಗಿದ್ಯಾ ಶಿಶು ಮಂದಿರ? ಹೌದಾ, ಮೊನ್ನೆ ರಜೆ ಇತ್ತಲ್ಲ, ರಜೆ ಇತ್ತ ನಿಂಗೂ ಸಹ? ಏನ್ ಮಾಡಿದೆ ಮನೆಯಲ್ಲಿ? ಆಟ ಆಡ್ಕೊಂಡು ಬರ್ಕೊಂಡು. ಆಟ ಯಾರ ಜೊತೆ ಆಡಿದ್ದು?
2: ಅಕ್ಕನ ಜೊತೆ.
0: ಅಕ್ಕನಿಗೂ ರಜೆ ಇತ್ತ? ಅಕ್ಕ ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್? ನಾಲ್ಕನೇ ಕ್ಲಾಸ್. ಈಗ ರಜೆ ಸಿಕ್ಕಿದ್ರೆ ಒಳ್ಳೇದ? ಹೇಗೆ ಮಳೆ ಬಂದ್ರೆ ರಜೆ ಸಿಕ್ಕಿದ್ರೆ ಒಳ್ಳೇದ?
2: ನಮಗೆ ಹುಷಾರಿಲ್ಲ.
0: ಓ ಹುಷಾರಿಲ್ವಾ, ಏನಾಯ್ತು ಪುಟ್ಟ?
2: ಅದು ನನಗೆಲ್ಲ ನನಗೆ ತುಸ್ತದ ಅದಕ್ಕೆ.

0: ಕಾಲು ನಾಲ್ ಏನು
1: ಬಿದ್ದಿದೆ.
0: ಓ ಹೌದಾ, ಈಗ ಹೇಗಿದೆ, ಎಷ್ಟು ದಿನ ಆಯ್ತು?
1: ಈಗ ಸ್ವಲ್ಪ ಕಡಿಮೆ ಆಗಿದೆ ನನಗೆ, ನನ್ನ ಅಕ್ಕನಿಗೆ ಕಡಿಮೆ ಆಗಿಲ್ಲ.
0: ಓ ಹೌದಾ, ಆರೋಗ್ಯ ನೋಡ್ಕೋಬಿಟ್ಟ ಆಯ್ತು. ಅಮ್ಮ ಹೇಳಿದಾಗೆ ಕೇಳಬೇಕು ನೀನು. ಅಮ್ಮ ಅದು ಇದು ತಿನ್ನಬಾರ್ದು ಅಂತ ಹೇಳಿದರೆ ತಿನ್ನಬಾರ್ದು ನೀನು, ಆಯ್ತಾ? ಹಠ ಮಾಡಬಾರ್ದು, ಆಯ್ತಲ್ಲ. ಒಳ್ಳೆ ಹುಡುಗ ಅಲ್ಲ ಶ್ರೀಕೃಷ್ಣ, ಹೌದಲ್ವಾ? ಹಾಂ, ನಿಂಗೆ ಬೇಗ ಹುಷಾರಾಗಿ ಕ್ಲಾಸಿಗೆ ಹೋಗಬೇಕಲ್ಲ ನೀನು, ಹೋಗಬೇಕಲ್ಲ, ನಿನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರಲ್ಲ. ಹ್ಞೂ, ಹಾಗಾಗಿ ಆರೋಗ್ಯವನ್ನು ನೋಡ್ಕೊ. ಅಮ್ಮ ದೊಡ್ಡವ್ರು ಏನು ಹೇಳಿದ್ರೆ ಅದನ್ನೆಲ್ಲ ಕೇಳಬೇಕು. ಓಕೆ, ಹ್ಞೂ ಸರಿ. ಏನು ಹಂಚ್ಕೊಳ್ತೀವತ್ತು ಹೇಳು ಶ್ರೀಕೃಷ್ಣ.
1: ಪದ್ಯ.
0: ಪದ್ಯ ಹಾಡ್ತೀಯಾ? ಸರಿ, ಹ್ಞೂ ಹಾಡು.
1: ಕೋತಿಯಂದು ಬಂದಿತು, ಮಡಕೆಯನ್ನು ತಂದಿತು, ಅಂಗಡಿಗೆ ಹೋಯ್ತು.

0: ವೆರಿ ಗುಡ್. ಯಾರು ಹೇಳ್ಕೊಟ್ಟದಿದು? ಅಕ್ಕ ಹೇಳ್ಕೊಟ್ಟದ್ದ? ಅಕ್ಕನಿಗೆಲ್ಲ ಸಹಾಯ ಮಾಡಾಯ್ತಾ? ಅಕ್ಕನಿಗೆ ಹುಷಾರಿಲ್ಲ ಅಲ್ಲ. ಸರಿ, ಹಾಗಾದ್ರೆ ಶ್ರೀಕೃಷ್ಣ ಮುಂದಿನ ಸಲ ಸಿಗುವನ? ಮುಂದಿನ ಸಲ ಕರೆ ಮಾಡು.
1: ಆಯ್ತು,
0: ಬಾಯ್
1: ಬಾಯ್.
0: ಹಲೋ
2: ಹಲೋ,
0: ನಮಸ್ತೆ. ಯಾರಿದು?
2: ಇದು ತನ್ವೀತ್.
0: ತನ್ವೀತ್ ಎಲ್ಲಿಂದ ಪುಟ್ಟ? ತನ್ವೀತ್ ಅಲ್ಲ, ಕರೆಕ್ಟ್ ಅಲ್ಲ? ಎಲ್ಲಿಂದ? ಸುಳ್ಯ ಪದವಾ? ಸುಳ್ಯ ಪದವ ಎಲ್ಲಿ ಬರ್ತದೆ ಇದು?
2: ಪುತ್ತೂರಿನಾಚೆಗೆ.
0: ಎಷ್ಟನೇ ಕ್ಲಾಸ್ ನೀನು?
2: ನಾನೊಂಬತ್ತು.
0: ಒಂಬತ್ತನೇ ತರಗತಿ. ಮತ್ತೆ ತಿಂಡಿ ಎಲ್ಲ ಆಯ್ತಾ?
2: ತಿಂಡಿ ಆಯ್ತು.
0: ತಿಂಡಿಯ ಏನಿನ ಹವ್ಯಾಸಗಳೇನು, ಏನು ಮಾಡ್ತೀಯ? ಯಾವುದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ನಿನಗೆ, ಆಸಕ್ತಿ? ಸ್ಪೋರ್ಟ್ಸಲ್ಲಿ ಉಂಟಾ? ಯಾವುದು ಸ್ಪೋರ್ಟ್ಸಲ್ಲಿ? ವಾಲಿಬಾಲ್ ಆಡ್ತೀಯಾ? ನಿಮ್ಮದು ಟೀಮ್ ಇದೆಯಾ?
2: ಟೀಮ್ ಇದೆ
0: ಸ್ಕೂಲಲ್ಲಿ.
2: ಲೀಡರ್ ಬೇರೆ.
0: ಅದು ಚಿಂತೆ ಇಲ್ಲ, ಟೀಮ್ ಉಂಟಲ್ಲ, ನೀನು ಇದೆಯಲ್ಲ ಟೀಮಲ್ಲಿ. ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತದ್ದು ವಾಲಿಬಾಲಲ್ಲಿ?
2: ಅದು ಆಡಲಿಕ್ಕೆ ಸ್ವಲ್ಪ ಖುಷಿ ಆಗ್ತದೆ.
0: ಖುಷಿ ಆಗ್ತದೆ ಅಂತ. ಎಷ್ಟು ಹೈಟ್ ಇದೆಯಾ ನೀನು?
2: ಹೈಟ್ ಇದ್ದಾನೆ.
0: ಹಾಗೆ ಸರಿ, ಏನು ಹಂಚ್ಕೊಳ್ತೀಯಾ ತನ್ವೀತ್ ಇವತ್ತು?
2: ಹಂಚ್ಕೊಳ್ಳಿಕ್ಕೆ
0: ಏನಿಲ್ವಾ, ಏನು ಹೇಳಲಿಕ್ಕಿಲ್ವತ್ತು? ಹಾಡಾಡ್ಲಿಕ್ಕಿಲ್ವಾ? ಹಾಡು ಗೊತ್ತಿಲ್ವಾ? ಚಿಂತೆ ಇಲ್ಲ ಬಿಡು. ಕತೆ ಏನಾದರೂ ಗೊತ್ತಿಲ್ವಾ, ಅಜ್ಜಿ ಹೇಳಿದ ಕತೆ?
2: ಗೊತ್ತಿಲ್ಲ.
0: ಓಕೆ ಆಯಿತು. ನಿನ್ನ ಫ್ರೆಂಡ್ ಬಗ್ಗೆ ಹೇಳು ನನಗೆ.
2: ಫ್ರೆಂಡ್ಸ್ ಇಬ್ಬರಿದ್ದಾರೆ.
0: ಇಬ್ಬರಿದ್ದಾರೆ. ಏನು ಅದರ ಹೆಸರು?
2: ಒಬ್ಬನ ಹೆಸರು ಶ್ರವಣ್ ಕುಮಾರ್ ಅಂತ.
0: ಶ್ರವಣ್ ಮತ್ತೆ
2: ಕುಮಾರ್.
0: ಕುಮಾರ್.
2: ಮತ್ತೊಬ್ಬನ ಹೆಸರು ದೀಪಕ್ ಅಂತ.
0: ದೀಪಕ್. ಯಾಕೆ ಅವರನ್ನ ಫ್ರೆಂಡ್ ಮಾಡಿದ್ದು ನೀನು? ಇಷ್ಟು ಜನ ಇದ್ದಾರೆ ನೋಡು ನಿನ್ನ ಕ್ಲಾಸ್ ಅಲ್ಲಿ, ಶ್ರವಣ್ ಕುಮಾರ್ ಮತ್ತೆ ದೀಪಕ್ ಯಾಕೆ ನಿನ್ನ ಬೆಸ್ಟ್ ಫ್ರೆಂಡ್ಸ್?
2: ಅವರು ಎಲ್ಲ ನೋಟ್ಸ್ ಎಲ್ಲ ಹೇಳಿಕೊಡ್ತಾರೆ.
0: ನೋಟ್ಸ್ ಎಲ್ಲ ಹೇಳಿಕೊಡ್ತಾರೆ? ಯಾಕೆ ನೀನು ಬರೆಯಲ್ವಾ ನೋಟ್ಸ್?
2: ಇಲ್ಲ, ಅದು ಸ್ವಲ್ಪ ಇದು ನೋಟ್ಸ್ ಯಾವ್ದಾದ್ರೂ ಕ್ವಶನ್ ಇದ್ರೆ ಅವ್ರ ಹತ್ರ ಕೇಳಲಿಕ್ಕೆ.
0: ಹಾಗೆ. ಸರಿ, ಹಾಗಾದ್ರೆ ಮುಂದಿನ ಸಲ ಕರೆ ಮಾಡು ತನ್ವೀತ್.
2: ಆಯ್ತು.
0: ನಾ ಫ್ರೆಂಡ್ಸ್ ಅನ್ ಕೇಳಿದ್ದೇನೆ ಹೇಳು, ಆಯ್ತಾ?
2: ಆಯ್ತು.
0: ಸರಿ, ಬಾಯ್
2: ಬಾಯ್.
0: ಈಗ ಇನ್ನೊಂದು ಕರೆ ಇದೆ. ಹಲೋ,
3: ನಮಸ್ತೆ.
0: ನಮಸ್ತೆ, ಯಾರಿದು ಪುಟಾಣಿ?
3: ನಾನು ಶುಭಂ.
0: ಶುಭಂ, ಹೇಗಿದ್ದೀಯಾ?
3: ನಾನು ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ ಮ್ಯಾಮ್?
0: ನಾನು ಸಹ ಚೆನ್ನಾಗಿದ್ದೇನೆ. ಏನು ತಿಂದೆ ಇವತ್ತು ಬೆಳಿಗ್ಗೆ?
3: ಇಡ್ಲಿ ಮತ್ತೆ ಚಟ್ನಿ.
0: ಇಡ್ಲಿ ಮತ್ತೆ ಚಟ್ನಿ. ಸಾಂಬಾರ್ ಇರಲಿಲ್ವಾ?
3: ಇಲ್ಲ.
0: ಇಲ್ವಾ? ನಿಮಗೆ ಚಟ್ನಿ ಒಟ್ಟಿಗೆ ಇಷ್ಟ ಆಗೋದ ಅಲ್ಲ ಸಾಂಬಾರ್ ಒಟ್ಟಿಗೆ?
3: ಎರಡು.
0: ಎರಡು ಸಹ? ಹಾಗೆ ಒಂದೇ ಮಾಡಿದ್ದು ಇವತ್ತು. ಎರಡು ಇಷ್ಟ ಅಲ್ಲ ಹೇಗೋ. ಮತ್ತೆ ಏನು ಹಂಚ್ಕೊಳ್ತೀವಿ ಇವತ್ತು ಶುಭಂ?
3: ಸಾಂಗ್.
0: ಸಾಂಗ್ ಯಾರು ಕಲಿಸಿದ್ದು?
3: ಸಂಧ್ಯಾ ಮ್ಯಾಮ್.
0: ಸಂಧ್ಯಾ ಮ್ಯಾಮ್ ಮ್ಯೂಸಿಕ್ ಮ್ಯಾಮಾ?
3: ಹೌದು.
0: ಹೌದಾ?

0: ಕಾಂತ. ಆಯ್ತು ಮ್ಯಾಮ್.
1: ಸುಂದರವಾಗಿ ಹಾಡಿದ್ಯಾ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸಂಧ್ಯಾ ಮ್ಯಾಮ್ ಅಲ್ವಾ. ಶುಭಂ, ಎಷ್ಟು ದಿನ ಬೇಕಾಯ್ತು ಇದು ಕಲೀಲಿಕ್ಕೆ ನಿನಗೆ?
0: ಏನು ಮ್ಯಾಮ್?
1: ಇದು ಹಾಡು ಕಲೀಲಿಕ್ಕೆ ಎಷ್ಟು ದಿನ ಬೇಕಾಯ್ತು ನಿನಗೆ?
0: ಎರಡು ದಿನ.
1: ಎರಡೇ ದಿನದಲ್ಲಿ? ವೆರಿ ಗುಡ್. ನನಗಾದ್ರೊಂದು 2 ವಾರ ಬೇಕಿತ್ತೇನ? ನೀನು ನನಗಿಂತ ಸ್ಮಾರ್ಟ್ ಅಲ್ವಾ ಶುಭಂ? ಸರಿ, ಮುಂದಿನ ಸಲ ಕರೆ ಮಾಡು. ಬಾಯ್, ಎಂಜಾಯ್ ಮಾಡಿ ಇವತ್ತು ಸಂಡೇ ಅಲ್ಲ. ಓಕೆ, ಬಾಯ್
0: ಬಾಯ್
1: ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ
2: ಹಲೋ
1: ಹಲೋ, ನಮಸ್ತೆ, ಯಾರಿದು?
2: ತೇಜಶ್ರೀ.
1: ತೇಜಶ್ರೀ ಎಲ್ಲಿಂದ?
2: ದಿವ್ಯಶ್ರೀ.
1: ಓ ದಿವ್ಯಶ್ರೀ, ಸಾರಿ. ಎಲ್ಲಿಂದ ಪುಟ್ಟ?
2: ಮೂಡುಬಿದ್ರೆಯಿಂದ.
1: ಮೂಡುಬಿದ್ರೆ. ಏನು ಶಾಲೆ ಹೆಸರು?
2: ಮೈನ್ ಸ್ಕೂಲ್.
1: ಎಷ್ಟನೇ ಕ್ಲಾಸ್ ನೀನು? ಮೂರನೇ ತರಗತಿ. ಹೇಗಾಗ್ತಾ ಇದೆ ಮೂರನೇ ತರಗತಿ? ಚೆನ್ನಾಗಿ ನಡೀತಿದೆ. ಎರಡನೇ ತರಗತಿಗಿಂತ ಮೂರನೇ ತರಗತಿ ಇಷ್ಟ ಆಯ್ತಾ? ಹೊಸ ಫ್ರೆಂಡ್ ಸಿಕ್ಕಿದ್ರಾ? ಸಿಕ್ಕಿದ್ರಾ? ಯಾರು ನಿನ್ನ ಬೆಸ್ಟ್ ಫ್ರೆಂಡ್? ಯಾರು?
2: ಅನುಷ್ಕಾ.
1: ಅನುಷ್ಕಾ, ಕರೆಕ್ಟ್ ಅಲ್ಲ? ಮತ್ತೆ ಯಾವುದು ನಿಂದು ಫೇವ್ರೇಟ್ ಸಬ್ಜೆಕ್ಟ್? ಯಾವುದು ಇಷ್ಟವಾದ ಸಬ್ಜೆಕ್ಟ್ ಯಾವುದು?
2: ಇಂಗ್ಲೀಷ್.
1: ಇಂಗ್ಲೀಷ್. ಯಾಕೆ ಇಂಗ್ಲೀಷ್ ಇಷ್ಟ?
2: ಇಂಗ್ಲೀಷ್
1: ಈಸಿ ಉಂಟಾ? ಹಾಗಾದರೆ ನೀನು ಇಂಗ್ಲೀಷ್ ಪೀರಿಯಡ್ಗೋಸ್ಕರ ಕಾಯ್ತಾ ಇರ್ತೀಯಲ್ಲ ಕ್ಲಾಸಲ್ಲಿ? ಸರಿ, ಏನು ಹಂಚ್ಕೊಳ್ತೀಯ ದಿವ್ಯಶ್ರೀ?
2: ಪದ್ಯ.
1: ಪದ್ಯ ಹಾಡ್ತಿ? ಯಾರು ಹೇಳ್ಕೊಟ್ಟದ್ದು?
2: ಕನ್ನಡ ಟೀಚರ್.
1: ಕನ್ನಡ ಟೀಚರ್ ಹೇಳ್ಕೊಟ್ಟದ್ದಾ? ಸರಿ ಹಾಡು.
2: ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದ ಪಮದನಿಸ ಊದಿದನು, ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ, ತುತ್ತೂರಿ ಊದುತ ಕೊಲದ ಬಳಿ ನಡೆದನು ಕಸ್ತೂರಿ, ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗುಗುಗುಗು ಸದ್ದನು ಮಾಡಿದನು, ಬಣ್ಣದು ನೀರಿಗೆ ಪಾಲಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿ ಗೋಳಾಯ್ತು. ಬರೆದವರು ಜಿ ಪಿ ರಾಜರತ್ನಂ.
1: ವೆರಿ ಗುಡ್, ಎಲ್ಲ ಡೀಟೇಲ್ ಆಗಿ ಹೇಳಿದ್ಯಾ ನೀನು. ವೆರಿ ಗುಡ್, ವೆರಿ ಗುಡ್. ಆಯ್ತಾ ದಿವ್ಯಶ್ರೀ, ಹೀಗೆ ಕರೆ ಮಾಡ್ತೀರು, ಮುಂದಿನ ಸಲ ಕರೆ ಮಾಡಬೇಕು. ಓಕೆ, ಬಾಯ್
0: ಬಾಯ್.
1: ಈಗ ಇನ್ನೊಂದು ಕರೆ ಇದೆ. ಹಲೋ
3: ಹಲೋ
1: ಹಲೋ, ಯಾರಿದು?
3: ಶ್ರಾವಣಿ.
1: ಏನು?
3: ಶ್ರಾವಣಿ.
1: ಶ್ರಾವಣಿ ಎಲ್ಲಿಂದ?
3: ಕಾರ್ಕಳ ತಾಲೂಕು. ಇದು
1: ಎಷ್ಟನೇ ಕ್ಲಾಸ್ ನೀನು?
3: 4ನೇ.
1: ಏನು ಶಾಲೆ ಹೆಸರು?
3: ಹಿರಿಯ ಪ್ರಾಥಮಿಕ ಶಾಲೆ.
1: ಓಕೆ, ಎಷ್ಟನೇ ಕ್ಲಾಸ್ ಹೇಳಿದ್ರು? 4ನೇ ತರಗತಿ ಅಲ್ಲ? ಮತ್ತೆ ಏನ್ ಮಾಡ್ದೆ ರಜೆಯಲ್ಲಿ? ನಿನ್ನೆ ಇದ್ದು ರಜೆಯಲ್ಲಿ? ನಿನ್ನೆ ಇದ್ದು. ನಿನ್ನೆ ರಜೆ ಇತ್ತಲ್ಲ ಮಳೆಗೆ?
3: ಇಲ್ಲ, ನಮ್ಗೆ ಇರ್ಲಿಲ್ಲ.
1: ನಿಮ್ಗಿರ್ಲಿಲ್ವಾ? ಓ ಹೌದಾ, ಏನು ಬೇಜಾರಾಯ್ತಾ ರಜೆ ಇರ್ಲಿಲ್ಲ ಅಂತ?

0: ಇಲ್ಲ.
1: ಇಲ್ವಾ? ಖುಷಿಯಾಯ್ತು. ಮನೇಲಿ ಕೂತ್ಕೊಳ್ಳೋದು ಬೋರ್ ಅಲ್ವಾ? ಶಾಲೆಯಲ್ಲಿ ಆದರೆ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ಬೋದು, ಪಾಠ ಕೇಳ್ಬೋದು, ಹೌದಲ್ವಾ? ನಿನಗೆ ಹೇಗೆ, ಬೋರಾ ರಜೆ?
0: ಇಲ್ಲ
1: ಬೋರ್ ರಜೆ ಇಲ್ವಾ? ಬೋರ್ ಆಗೋದಿಲ್ವಾ?
0: ಇಲ್ಲ.
1: ಏನು ಮಾಡ್ತೀಯ ರಜೆ ಸಿಕ್ಕಿದ್ರೆ?
0: ಆಟ ಆಡೋದು.
1: ಆಟ ಆಡೋದು? ಹಾಂ.
0: ಸಂಗೀತ ಕಲಿಯೋದು, ಡ್ಯಾನ್ಸ್ ಕಲಿಯೋದು.
1: ಏ ಮನೆಯಲ್ಲೇ? ಯಾರು ಹೇಳ್ಕೊಡೋದು ಸಂಗೀತ ನಿಂಗೆ?
0: ಅಮ್ಮ.
1: ಅಮ್ಮ ಹೇಳ್ಕೊಡ್ತಾರಾ? ಮತ್ತೆ ನೀನು ಅಮ್ಮನಿಗೆ ಸಹಾಯ ಮಾಡಲ್ವಾ?
0: ಮಾಡ್ತೀನಿ.
1: ಮಾಡ್ತೀಯಾ? ಯಾವ ರೀತಿಯ ಸಹಾಯ ಹೇಳು.
0: ಎಂತಾದ್ರೂ ತಗೊಂಡೋಗಿ ಇಡುದು.
1: ದೊಡ್ಡ ಸಹಾಯ. ಮತ್ತೆ
0: ಅಷ್ಟೇ. ಪಾತ್ರೆ ತೊಳೆದು ಕೊಡುದು.
1: ತೊಳೆದು ಕೊಡ್ತೀಯಲ್ಲ, ತೊಳೆದದನ್ನು ಹೋಗಿ ಇಡುದ?
0: ತೊಳಿತೇನೆ ಕೆಲವು ಸಲ, ಕೆಲವು ಸಲ ಇಡ್ತೇನೆ.
1: ಎರಡು ಸಹ ಮಾಡ್ತೀಯ? ಹ್ಮ್. ಮತ್ತೆ
0: ಒಳ್ಳೇದು.
1: ಹೇಳು, ನೆನಪು ಮಾಡ್ತಿದ್ದೀಯಾ?
0: ಒಳ್ಳೇದು.
1: ಒಳ್ಳೇದಂತ ಹೇಳಿದ್ರೆ ಶ್ರಾವಣಿ
0: ಒಳ್ಳೇದು.
1: ಏನು ಹೇಳಿದ್ದು ನೀನು? ಒಳ್ಳೇದು ಒಳ್ಳೇದು ಹೇಳ್ತಾ ಇದೆಯಲ್ಲ, ಏನದು?
0: ಎಂತ ಕೊಡಲಿ,
1: ಎಂತ ಕೊಡಿ? ಯಾರ ಹತ್ರ ಮಾತಾಡ್ತಿದ್ದಿ ನೀನು? ಅದು ಯಾರು ಹಿಂದೆಯಿಂದ ತಮ್ಮವಾ? ಏನ್ ಹೇಳ್ತಾ ಇದ್ದ ನಿನ್ಗೆ? ಅವನಿಗೆ ಏನಾದ್ರು
0: ಹೇಳಿಕೊಂಟಂತೆಯಾರೆ?
1: ಪಾಪ, ಅವನಿಗೆ ಏನು ಹೇಳಿಕೊಂಟೇನ? ಎಷ್ಟು ವರ್ಷ ಅವನಿಗೆ?
0: ಅವನಿಗೆ ಐದು.
1: ಐದು ವರ್ಷ. ನಿಂಗೆ ಏನಾದ್ರು ಹೇಳ್ತಾ ಇದ್ದಾನ ಏನ?
0: ಗೊತ್ತಿಲ್ಲ.
1: ಮತ್ತೆ ಕೇಳು ಆಯ್ತಾ? ಮತ್ತೆ ಮುಂದಿನ ಸಲ ಹೇಳು ಅವನೇನು ಹೇಳಿದಂತ. ಸರಿ ಶ್ರಾವಣಿ, ಹೀಗೆ ಕರೆ ಮಾಡ್ತಾ ಇರು. ಬಾಯ್. ಓ, ನೀನೇನು ಹೇಳಲಿಲ್ಲ ಅಲ್ಲ, ನಿನ್ನ ಹತ್ರ ಮಾತಾಡಿ ಮಾತಾಡಿ ನೀನೇನು ಹೇಳಲೇ ಇಲ್ಲ ಅಂತೇಳಿ ಮತ್ತೆ ಹೋಯ್ತು. ಓಕೆ ಓಕೆ ಹೇಳು. ಹಾಂ ಹೇಳು.
0: ಬಾ ಹಕ್ಕಿ, ಬಾ ಹಕ್ಕಿ, ಬಣ್ಣ ಬಣ್ಣದ ಹಕ್ಕಿ, ಬಿಳುಪಿರುವ ಕೊಕ್ಕರ ಹಕ್ಕಿ, ಕಪ್ಪು ಬಣ್ಣದ ಕಾಗೆ ಹಕ್ಕಿ, ಹಸಿರು ಬಣ್ಣದ ಗಿಳಿ ಹಕ್ಕಿ, ಬಣ್ಣ ಬಣ್ಣದ ಮಿಂಚುಳ್ಳಿ ಹಕ್ಕಿ, ಸುಂದರ ಗರಿಯನ್ನು ಬಿಡಿಸುವ ನವಿಲ್ ಹಕ್ಕಿ, ಸಂಗೀತ ಹಾಡುವ ಕೋಗಿಲ ಹಕ್ಕಿ, ಬೂದು ಬಣ್ಣದ ಪಾರಿವಾಳ ಹಕ್ಕಿ, ಮರಕ್ಕೆ ಕಟ ಕಟ ಸದ್ದನ್ನು ಮಾಡುವ ಮರಕುಟಿಗ ಹಕ್ಕಿ. ಇದು ನಾನೇ ರಚಿಸಿದ್ದು.
1: ವಾವ್, ಸೂಪರ್. ಎಲ್ಲ ಹಕ್ಕಿಗಳು ಬಂತಲ್ಲ ಇದರಲ್ಲಿ. ಈ ಎಲ್ಲ ಹಕ್ಕಿಗಳನ್ನು ನೋಡಿದ್ಯಾ ನೀನು? ಹಕ್ಕಿಗಳು ಹೇಳಿದ್ರೆ ಇಷ್ಟವ ನಿಂಗೆ? ವೆರಿ ಗುಡ್. ಇಷ್ಟು ಸಣ್ಣ ಪ್ರಾಯದಲ್ಲಿ ಕವನ ಎಲ್ಲ ರಚಿಸ್ತೀಯಲ್ಲ, ವೆರಿ ಗುಡ್. ಹೀಗೆ ಹೀಗೆ ಬರೀತಾ ಇರು ಪುಟ್ಟ, ಆಯ್ತಾ? ಆಯ್ತಾಯ್ತು. ತಮ್ಮನ ಹತ್ರ ಮಾತಾಡಿ ಹೋಗು, ತುಂಬ ಕರೀತಾ ಇದ್ದಾನೆ ನಿನಗೆ. ಆಯ್ತಾ, ಬಾಯ್ ಬಾಯ್ ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಯಾರಿದ್ದು ಪುಟಾಣಿ? ಶಾಶ್ವತ. ಕರೆಕ್ಟಾ ಪುಟ್ಟ? ಏನು ಬೇಜಾರ ನನ್ನ ಹತ್ರ? ಇಲ್ವಾ? ಮತ್ತೆ ಯಾಕೆ ನೀನು ತುಂಬ ಬೇಜಾರದಲ್ಲಿ ಮಾತಾಡ್ದಾಗೆ ಆಗ್ತಾ ಉಂಟು? ತಗೋ, ಸ್ವಲ್ಪ ಸ್ಮೈಲ್ ಮಾಡು. ಸ್ವಲ್ಪ ನೆಗಡು, ನೆಗಡಿದ್ಯಾ? ಹೌದಾ? ಹಾ, ವೆರಿ ಗುಡ್. ಮತ್ತೆ ಏನ್ ತಿಂಡಿ ತಿಂದೆ ಇವತ್ತು? ದೋಸೆ ಮಾಡಿದ್ರಮ್ಮ. ಯಾವ ದೋಸೆ? ನೀರ್ದೋಸೆ. ನಿನ್ಗೆ ಯಾವ ದೋಸೆ ಇಷ್ಟ? ನೀರ್ದೋಸೆ ಇಷ್ಟ, ಹಾಗಾಗಿ ನೀರ್ದೋಸೆಯೇ ಮಾಡಿದ್ದ? ಎಷ್ಟನೇ ಕ್ಲಾಸ್ ನೀನು ಶಾಶ್ವತ್? ಶಿಶು ಮಂದಿರಕ್ಕೆ ಹೋಗುದ? ಏನೆಲ್ಲ ಕಲಿಸ್ತಾರೆ ಶಿಶು ಮಂದಿರದಲ್ಲಿ? ಪದ್ಯ ಕಲಿಸ್ತಾರೆ. ಮತ್ತೆ? ಓ, ಡ್ಯಾನ್ಸ ಕಲಿಸ್ತಾರೆ. ಯೋಗ. ಯೋಗ ಮಾಡ್ತೀಯಾ? ಖಾಲಿ ಅಲ್ಲಿ ಸ್ಕೂಲಲ್ಲಿ ಮಾಡುದ ಅಲ್ಲ, ಮನೆಗೆ ಸಹ ಬಂದು ಮಾಡ್ತೀಯಾ? ಮಾಡ್ತೀಯಾ? ವೆರಿ ಗುಡ್, ವೆರಿ ಗುಡ್. ಹಾ,

0: ಹೇಳಿಕೊಡ್ತೀಯ ಮನೆಯವರಿಗೆ ಯೋಗ ಹೇಗೆ ಮಾಡುದಂತ? ಹೌದಾ? ಹಾಗಾದ್ರೆ ನನಗೊಂದು ಕ್ಲಾಸ್ ಕೊಡ್ತೀಯ ಯೋಗದ್ದು? ಕೊಡ್ತೀಯಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರಬೇಕು?
1: 4 ಗಂಟೆ.
0: 4 ಗಂಟೆಗ? ಅದು ಬೇಗ ಆಗ್ಲಿಲ್ವನ? ನೀನು ಹೇಳ್ತೀಯ 4 ಗಂಟೆಗೆ? ನೀನು ಹೇಳ್ತೀಯ ಫಸ್ಟ್? ಸತ್ಯ ಹೇಳ, 4 ಗಂಟೆಗೆ ಹೇಳ್ತೀಯ ನೀನು? 4 ಗಂಟೆಗೆ ಎದ್ದು ಯೋಗ ಮಾಡ್ತೀಯ? ಅವನಿಗೆ ಪಾಪ ಕನ್ಫ್ಯೂಸ್ ಆಯ್ತಲ್ಲ. 7 ಗಂಟೆಗೆ ಬರಬೇಕಾ? 7 ಗಂಟೆ ಆದರೆ ಓಕೆ, ಬರ್ತೇನೆ. ಆಯ್ತಾ? ನೀನು ರೆಡಿ ಇರು. ಇವತ್ತೇನು ಹೇಳ್ತೀಯ? ಪದ್ಯ ಹಾಡ್ತೀಯ? ಕತೆ ಹೇಳ್ತೀಯ? ಪದ್ಯ ಯಾವ ಟೀಚರ್ ಹೇಳಿಕೊಟ್ಟದ್ದು? ಹಾಂ, ಸರಿ ಸರಿ ಹೇಳು.
1: ದೋಸೆ ದೋಸೆ ದೋಸೆ, 3 ತುಚಿಯ ದೋಸೆ, ಅಮ್ಮ ಮಾಡಿದ ದೋಸೆ, ನನಗೆ ತಿನ್ನಲು ಆಸೆ.
0: ವೆರಿ ಗುಡ್.
1: ಬಾಬಾ ಹಳದಿ ಬಣ್ಣದ ಬಾ, ತುಂಬಾ ದುಮ್ಮಿ ಕೂತಿದ್ರು, ತುಂಬ ಹೊಟ್ಟೆ ದಮ್ಮ ಅಂತ, ತುಂಬನ ಕಣ್ಣ ಇಲಿ ಬಂತು, ಮಕ್ಕಳ ಬಾಯಿ ನಗು ಬಂತು.
0: ಆಯ್ತಾ? ನಾ ಮಧ್ಯದಲ್ಲಿ ಬಾಯಿ ಹಾಕಿದ್ದೆ. ಅದು ಯಾವುದು? ವೆರಿ ಗುಡ್. ಆಯ್ತಾ? ಭಾಳ ಚಂದ ಮಾಡಿ ಆಡಿದ್ಯಾ. ಅದು 3 ತೂತಿನ ದೋಸೆ ಯಾವುದು? ಹೊಸ ದೋಸೆ 100? ಹೌದೌದು 100. ನೀನು ಎಣಿಸಿದ್ಯಾ? 100 ಜಾಸ್ತಿ ಇರ್ಬೋದಾ ಅಂತಲ್ಲ. ಇನ್ನೊಮ್ಮೆ ದೋಸೆ ಮಾಡಿದಾಗ ಎಣಿಸ್ಬೇಕು. ಆಯ್ತಾ? ಮತ್ತೆ ನನ್ನ ಹತ್ರ ಹೇಳ್ಬೇಕು ಎಷ್ಟು ಉಂಟು ತೂತು ಅಂತ. ಆಯ್ತಲ್ಲ, ನಿನಗೊಂದು ಹೋಮ್ ವರ್ಕ್. ಸರಿ ಪುಟ್ಟ, ಹೀಗೆ ಕರೆ ಮಾಡ್ತಾ ಇರು. ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ
2: ಹಲೋ
0: ಹಲೋ, ನಮಸ್ತೆ. ಯಾರಿದು?
2: ಸನ್ನಿಧಿ.
0: ಸನ್ನಿಧಿ ಎಲ್ಲಿಂದ?
2: ಹುಬ್ಬಳ್ಳಿಯಿಂದ.
0: ಹುಬ್ಬಳ್ಳಿ. ಎಷ್ಟನೇ ಕ್ಲಾಸ್ ನೀನು?
2: 6th.
0: 6th ಸ್ಟ್ಯಾಂಡರ್ಡ್. ಏನು ಶಾಲೆ ಹೆಸರು?
2: ಚಿನ್ಮಯ ವಿದ್ಯಾಲಯ.
0: ಚಿನ್ಮಯ. ಮೊದಲನೇ ಸಲ ಕರೆ ಮಾಡ್ತಿದ್ಯಾ?
2: ಇಲ್ಲ.
0: ಮಾಡಿದ್ಯಾ ಮೊದಲು?
2: 1 ವರ್ಷದ ಹಿಂದೆ ಮಾಡಿದ್ದೆ.
0: ಅಬ್ಬ, ಏನು 1 ವರ್ಷದ ನಂತರ ನನ್ನ ನೆನಪಾದದ್ದು?
2: ಇಲ್ಲ.
0: ಹೇಳಿ ನೋಡುವ, ಕಾರಣ ಹೇಳಬೇಕು ನೀನು. ಇವತ್ತು 1 ವರ್ಷದ ನಂತರ ಏನು ನೆನಪಾದದ್ದು? ಏನು 1 ವರ್ಷ ನಮ್ಮನ್ನು ಮರ್ತೆ ಬಿಟ್ಟಿದ್ಯಾ ಹೇಳು.
2: ಇಲ್ಲ, ಟ್ರಾನ್ಸ್ಫರ್ ಆಗಿತ್ತು.
0: ಹೌದಾ? ಮೊದ್ಲೆಲ್ಲಿದ್ದದು?
2: ಶಿವಮೊಗ್ಗ.
0: ಓಹೋ, ಹಾಗೆ ಹಾಗೆ. ಬ್ಯುಸಿ ಇದ್ಯಾ ಈಗ? ಹೇಗೆ ಸ್ಕೂಲಿಗೆಲ್ಲ ಹೊಂದ್ಕೊಂಡಿದ್ಯಾ? ಹೇಗೆ, ಹೊಸ ಸ್ಕೂಲ್ ಅಲ್ಲ ಈಗ?
2: ಹೌದು.
0: ಅಡ್ಜಸ್ಟ್ ಆದ್ಯಾ?
2: ಆಗಿದ್ದೀನಿ.
0: ಮತ್ತೆ ಫ್ರೆಂಡ್ಸ್ ಎಲ್ಲ ಆದ್ರಾ?
2: ಆಗಿದ್ದಾರೆ.
0: ಸರಿ ಸನ್ನಿಧಿ, ಹೇಗಾಗ್ತಾ ಇದೆ ಹುಬ್ಬಳ್ಳಿ?
2: ಚೆನ್ನಾಗಾಗ್ತಾ ಇದೆ.
0: ಚೆನ್ನಾಗಿದ್ಯಾ? ಮಳೆ ಎಲ್ಲ ಇದೆಯಾ?
2: ಮಳೆ ತುಂಬಾ ಕಮ್ಮಿ ಇಲ್ಲಿ.
0: ಹೌದಾ? ಇಲ್ಲಿ ಸಹ ಈ ಸಲ ಕಮ್ಮಿಯೇ.
2: ನಿನ್ನೆ ಸ್ವಲ್ಪ ಬಂದಿತ್ತು.
0: ಯಾವಾಗ? ನಿನ್ನೆಯಾ? ನಿನ್ನೆ ರಜೆ ನಿಮಗೆ ಇತ್ತಾ?
2: ಇಲ್ಲ.
0: ನಿಮ್ಗಿರ್ಲಿಲ್ಲ, ನಮ್ಗೆ ಈಚೆ. ಸರಿ, ಏನ್ ಹಂಚ್ಕೊಳ್ತೀಯ ಸನ್ನಿಧಿ?
2: ನಾನು ಭಗವದ್ಗೀತೆ ಶ್ಲೋಕ.
0: ಸರಿ ಪುಟ್ಟ ಹೇಳು.
2: 7ನೇ ಅಧ್ಯಾಯ.

0: ಇದರ ಅರ್ಥ
1: ಶ್ರೀಕೃಷ್ಣರು ಹೇಳಿದರು, ಅರ್ಜುನನೇ ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳವನಾಗಿ ನನ್ನನ್ನೇ ಆಶ್ರಯಿಸಿದವನಾಗಿ ಯೋಗವನ್ನು ಮಾಡುತ್ತಾ ನನ್ನನ್ನು ಸಂಪೂರ್ಣವಾಗಿಯೂ ನಿಸ್ಸಂಶಯವಾಗಿಯೂ ಹೇಗೆ ಅರಿತುಕೊಳ್ಳಬಹುದು ಅದನ್ನು ಕೇಳು. ಸಾವಿರಾರು ಶಿಷ್ಯರಲ್ಲಿ ಯಾವನೋ ಒಬ್ಬನು ಜ್ಞಾನ ಸಿದ್ಧಗಾಗಿ ಪ್ರಯತ್ನಿಸುತ್ತಾನೆ, ಹಾಗೆ ಯತ್ನ ಮಾಡುವ ಸಿದ್ಧರಲ್ಲಿಯೂ ಕೂಡ ಯಾರೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆ.
0: ಆಯ್ತಾ? ಸುಂದರವಾಗಿ ಪ್ರಸ್ತುತಪಡಿಸಿದ್ಯಾ ಪುಟ್ಟ ಸನ್ನಿಧಿ. ಹಾ, ಮುಂದಿನ ಸಲ ಕರೆ ಮಾಡು, ಇನ್ನೊಂದು ಪ್ರಸ್ತುತಿಯೊಂದಿಗೆ ಬಾ. ಆಯ್ತಾ? ಸರಿ, ವೆರಿ ಗುಡ್, ಆಲ್ ದ ಬೆಸ್ಟ್, ಬಾಯ್.
1: ಥ್ಯಾಂಕ್ ಯು,
0: ಬಾಯ್ ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ
2: ಹಲೋ
0: ಹಲೋ, ನಮಸ್ತೆ, ಯಾರಿದು?
2: ಸುಹಾನಿ.
0: ಸುಹಾನಿ ಎಲ್ಲಿಂದ?
2: ಪಾಂಡೇಶ್ವರ.
0: ಪಾಂಡೇಶ್ವರ, ಏನು ಶಾಲೆ ಹೆಸರು?
2: ಕೇರಳ ಸಮಾಜ ಆಂಗ್ಲ ಮಾಧ್ಯಮ ಶಾಲೆ.
0: ಮತ್ತೆ ಹೇಗಿದ್ದೀಯಾ?
2: ಚೆನ್ನಾಗಿದ್ದೇನೆ.
0: ಏನ್ ಮಾಡ್ಬೇಕಂತಿದ್ದಿ ಇವತ್ತು? ರಜೆ ಅಲ್ವಾ, ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯಾ? ಇಲ್ಲ. ಆಯ್ತಾ?
2: ಹೌದು.
0: ಈಗ ಸುಹಾನಿ, ನೀನು ಒಂದು ವೇಳೆ ಹೋಮ್ವರ್ಕ್ ಮಾಡದಿದ್ರೆ ಸ್ಕೂಲಲ್ಲಿ ಹೋಗಿ ಏನು ಹೇಳ್ತೀಯ ಟೀಚರ್ ಕೇಳಿದಾಗ? ಮರ್ತೋಯ್ತು ಅಂತ ಹೇಳ್ತೀಯ, ಆಗೇನು ಹೇಳ್ತಾರೆ ಟೀಚರ್?
2: ಒಮ್ಮೆಮ್ಮೆ ಬೈತಾರೆ.
0: ಒಮ್ಮೆಮ್ಮೆ ಬೈತಾರೆ, ಅದು ರಿಪೀಟ್ ಆದರೆ ಬೈಯುವರಲ್ಲ. ಫಸ್ಟಿಗೆ ಏನು ಹೇಳಲಿಕ್ಕಿಲ್ಲ,
2: ಫಸ್ಟಿಗೆ ಒಂದು ಚಾನ್ಸ್ ಕೊಡ್ತಾರೆ, ಮತ್ತೆ ಇನ್ನೊಮ್ಮೆ ಬೈತಾರೆ, ಮತ್ತೆ ಇನ್ನೊಮ್ಮೆ ಮಾಡಿಲ್ಲ ಅಂದ್ರೆ ಹೊಡಿತಾರೆ.
0: ಹಾಗೆ ನಿನಗೆ ಆ ಮೂರನೇದೇನಾದ್ರೂ ಬಿದ್ದಿದೆಯಾ ಪೆಟ್ಟು?
2: ಒಮ್ಮೆ.
0: ಒಮ್ಮೆ ಏನ ಅದು ಅಷ್ಟು ಮರೆಯುವುದು?
2: ಅದೊಂದು ಫಂಕ್ಷನ್ ಇತ್ತು, ಅವಾಗ ಅದು ಮರ್ತು ಹೋಗಿತ್ತು.
0: ಹೌದಾ? ಮತ್ತೆ ಮತ್ತೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದೆಯಾ ಹೋಮ್ವರ್ಕ್ ಎಲ್ಲ? ಆಯ್ತು, ಏನು ಹಂಚ್ಕೊಳ್ತೀವಿ ಇವತ್ತು ಸುಹಾನಿ?
2: ಹಾಡು.
0: ಹಾಡ್ತಿ, ಯಾರು ಹೇಳಿಕೊಟ್ಟದ್ದು?
2: ಟೀಚರ್.
0: ಟೀಚರ್, ಸರಿ ಹೇಳು.

0: ಸಿರಿಮೊಗ ತುಂಟರ ಗುರುವೆ, ಬಂದ ಬಂದ ಸಂತಮ್ಮನ್ನ.
1: ವೆರಿ ಗುಡ್ ಸುಹಾನಿ, ತುಂಬ ಸುಂದರವಾಗಿ ಪರ್ಫೆಕ್ಟಾಗಿ ಆಡಿದ್ಯಾ.
0: ಥ್ಯಾಂಕ್ ಯು.
1: ಇದು ಸ್ವಲ್ಪ ಕಷ್ಟದ ಸಾಂಗ್ ಅಂತ ಆಗ್ಲಿಲ್ವಾ ನಿನಗೆ?
0: ಇಲ್ಲ
1: ಇಲ್ವಾ?

0: ಸರಿ ಸುಹಾನಿ, ಹೀಗೆ ಕರೆ ಮಾಡ್ತೇರು, ಮುಂದಿನ ಸಲ ಕರೆ ಮಾಡು, ಆಯ್ತಾ?
1: ಆಯಿತು,
0: ಓಕೆ, ಬಾಯ್
1: ಬಾಯ್.
0: ಹಲೋ,
1: ಹಲೋ,
0: ನಮಸ್ತೆ, ಯಾರಿದು?
1: ಸ್ಕಂದ.
0: ಏನು ಇನ್ನೊಮ್ಮೆ ಹೇಳು.
1: ಸ್ಕಂದ.
0: ಸ್ಕಂದ, ಓಕೆ. ಎಷ್ಟನೇ ಕ್ಲಾಸ್ ನೀನು?
1: UKG.
0: ಶಾಲೆ ಹೆಸರೇನು?
1: ಹೊಸ್ಮಾರು.
0: ಹೊಸ್ಮಾರು
1: ಕರ್ನಾಟಕ ಪಬ್ಲಿಕ್ ಸ್ಕೂಲ್.
0: ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಲ್ವಾ? ಏನು ಕಲಿಸ್ತಾರೆ UKGಯಲ್ಲಿ ಹೇಳು.
1: ABCD.
0: ಮತ್ತೆ
1: ಹಾಡು.
0: ಹಾಡು ABCD. ಎಷ್ಟು ಗಂಟೆ ತನಕ ಇರುತ್ತೆ ಕ್ಲಾಸ್ ನಿಂದು?
1: ಬೆಳಗ್ಗೆಯಿಂದ ಸಂಜೆ ತನಕ.
0: ಬೆಳಗ್ಗೆ ಎಷ್ಟು ಗಂಟೆಯಿಂದ?
1: 10 ಗಂಟೆಯಿಂದ 4 ಗಂಟೆ
0: ತನಕ ಇರ್ತದೆ ಕ್ಲಾಸ್ ಅಲ್ವಾ? ಈಗ ನಿನ್ನೆ ರಜೆ ಇತ್ತ?
1: ಇಲ್ಲ.
0: ಇರ್ಲಿಲ್ವ ರಜೆ? ನಿನ್ನೆ ಮಧ್ಯಾಹ್ನ ತನಕ ಅಲ್ಲ?
1: ಉಡುಪಿಗೆ.
0: ಓ, ಮತ್ತೆ ಏನ್ ತಿಂದಿ ಬೆಳಿಗ್ಗೆ?
1: ಬಿಸಿಬೇಳೆ ಬಾತ್.
0: ಇಷ್ಟವ ನಿಂಗೆ? ಯಾವ್ದು ಇಷ್ಟದ ತಿಂಡಿ ಯಾವ್ದು ನಿಂದು? ದೋಸೆ ಯಾವಾಗ ಮಾಡುದು ಮತ್ತೆ ಅಮ್ಮ?
1: ಮೊನ್ನೆ
0: ಮಾಡಿದ್ದ. ಮತ್ತೆ ಮಾಡ್ಲೇ ಇಲ್ವಾ? ನಾಳೆ ಮಾಡ್ತಾರೆ, ಆಯ್ತಾ? ಏನ್ ಹೇಳ್ತೀವತ್ತ, ಏನ್ ಹಂಚ್ಕೊಳ್ತೀಯ? ಸರಿ ಪುಟ್ಟ, ಹೇಳು.
1: ಬಾಳ ಹಳಿಯುವುದೇ ಗೋಳ ಕರೆ ಬೇಕೆ ಬಾಳಿದನ್ನ ತಪ್ಪದೇನ ಮಾಡಿದೊಡಮ್ಮ ಕೇಳಿಯನು ಬೊಮ್ಮನ ನೀನದರೊಳಗೆ ಬಾಲು ಗೊಳ ನಳಬೆ ಮಂಕುತಿಮ್ಮ.
0: ವೆರಿ ಗುಡ್. ಯಾರು ಹೇಳ್ಕೊಡ್ತಾರೆ? ಇನ್ನೊಂದು ಹೇಳ್ತೀಯಾ? ಸರಿ ಹೇಳು.
1: ಅಳಬೇಕು ನಗಬೇಕು ಸಮತೆ ಸಮವಿರ ಹೊಳೆಯ ನೆಳೆ ಹೃದಯ ಅರಿಯಬೇಕು ಅಲೆಯ ನಲು ಬಂಡೆಯ ಹೊಲ
0: ಇರಬೇಕು. ವೆರಿ ಗುಡ್.
1: ಚರಿತವದು ಮಂಕುತಿಮ್ಮ.
0: ನೀನು ಮಧ್ಯದಲ್ಲಿ ನಿಲ್ಲಿಸಿದೆಯಲ್ಲ, ನಾನು ಆಯ್ತಾ ಅಂತ ಎಣಿಸಿದೆ. ವೆರಿ ಗುಡ್ ಸ್ಕಂದ. ಥ್ಯಾಂಕ್ ಯು ಹೇಳು.
1: ಥ್ಯಾಂಕ್ ಯು.
0: ಸರಿ ಪುಟ್ಟ, ಹೀಗೆ ಕರೆ ಮಾಡ್ತೀರು, ಮುಂದಿನ ಸಲ ಕರೆ ಮಾಡು, ಆಯ್ತಾ? ಸರಿ, ಬಾಯ್. ಈಗ ಇನ್ನೊಂದು ಕರೆ ಇದೆ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ನಿಮಗೂ ಏನು ಹೆಸರು?
2: ನಾನು ಪ್ರತೀಕ್ಷಾ, ಮಂಜೇಶ್ವರ ಕುಲೂರು ಚಿನಾಲದಿಂದ.
0: ಗೊತ್ತು, ಆದರೂ ನಮ್ಮ ಕೇಳುಗರಿಗೆ ಗೊತ್ತಾಗಬೇಕಲ್ಲ ಯಾರಿದು ಪುಟಾಣಿ ಅಂತ ಅಲ್ವಾ? ಕೃತಿಕ್ಷಾ. ಎಷ್ಟನೇ ಕ್ಲಾಸ್ ಹೇಳು ನೀನು? ಮೂರನೇ ತರಗತಿ. ನಿಮ್ಮ ಊರಿನ ವಿಶೇಷ ಏನು? ನಾನು ಬರಬೇಕಂತಿದ್ದೇನೆ ಅಲ್ಲಿಗೆ. ಮಂಜೇಶ್ವರ ಅಲ್ಲ, ಆಟಿಗೆ ಬರಬೇಕಾ? ಏನುಂಟು ಸ್ಪೆಷಲ್ ಆಟಿಯಲ್ಲಿ? ತಿಮ್ಮಾರೆ ಚಟ್ನಿ. ಅಷ್ಟು ಎರಡೆಯಾ? ಇನ್ನೊಂದು ಮೂರು ಸೇರ್ಸ, ಆಯ್ತಾ? ನಾನು ಬರುವಾಗ ಆಯ್ತಲ್ಲ. ಮತ್ತೆ ರೇಡಿಯೋ ಎಲ್ಲ ಕೇಳ್ತೀಯ? ಕೇಳ್ತೀಯಾ? ಏನೆಲ್ಲ ಕೇಳ್ತೀಯ ರೇಡಿಯೋದಲ್ಲಿ ಹೇಳು. ಅಷ್ಟೇ. ಮತ್ತೆ ನಿಂಗೆ ಸ್ಕೂಲ್ ಉಂಟಲ್ಲ?

0: ಅಲ್ವಾ? ಯಾರು ನಿನ್ನ ಫ್ರೆಂಡ್ಸ್ ಯಾರು? ಚಾರ್ವಿ. ಆ ಒಂದು ಚಾರ್ವಿ, ಅನುಶ್ರೀಯಾ,
1: ಆಯುಷಿ.
0: ಆಯುಷಿ ಯಾಕೆ ಅವ್ರು ಇಷ್ಟ ನಿನಗೆ?
1: ಹೆಲ್ಪ್ ಮಾಡ್ತಾರೆ.
0: ಹೆಲ್ಪ್ ಮಾಡ್ತಾರಾ? ನೀನ್ ಹೆಲ್ಪ್ ಮಾಡಲ್ವಾ ಅವರಿಗೆ?
1: ಮಾಡ್ತೀನಿ.
0: ಏನ್ ಹೆಲ್ಪ್ ಮಾಡ್ತಾರೆ ನಿನಗೆ?
1: ಸಹಾಯ ಮಾಡ್ತಾರೆ.
0: ಬರಿಲಿಕ್ಕೆ ಸಹಾಯ ಮಾಡ್ತಾರ? ನಿನ್ನ ಹತ್ರವೇ ಕುತ್ಕೊಳ್ಳೋದು ಅವರಿಬ್ರು?
1: ಹೌದು.
0: ಸರಿ, ಏನ್ ಹಂಚ್ಕೊಳ್ತೀವ ಇವತ್ತು ಕೃತಿಕ್ಷಾ?
1: ಹಾಡು
0: ಹಾಡ್ತೀಯಾ? ಯಾರು ಹೇಳ್ಕೊಟ್ಟದ್ದು?
1: ಎಚ್ಎಂ ಟೀಚರ್.
0: ಎಚ್ಎಂ ಟೀಚರ್. ಎಚ್ಎಂ ಟೀಚರ್ನೇನು ಹೆಸರು?
1: ಮಾಲತಿ ಟೀಚರ್.
0: ಮಾಲತಿ ಟೀಚರ್ ಹೇಳ್ಕೊಟ್ಟದ್ದಾ? ಸರಿ ಹೇಳು.
1: ಅದನ್ನ ಬನ್ನಿ, ಕಣ್ಣ ಮುಚ್ಚಾಲೆ ತೂಗೋಣ, ಬನ್ನಿ ಉಯ್ಯಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ಉಯ್ಯಾಲೆ ಚಂಪಾಲೆ, ಸುತ್ತಲೂ ಚೆಲ್ಲಿದ ರಂಗು ರಂಗೊಲೆ, ಬದುಕುತ್ತಾ ಬರುವಳು ವನಮಾಲೆ, ಬರದಿಂದ ಬಂದು ಪಚ್ಚೆಯ ಸಾಲೆ, ತುಂಬಾಡಿ ಕರೆದವು ತೆಂಗಿನ ಸಾಲೆ, ಉಯ್ಯಾಲೆ ಕೋಗಿಲೆ, ಕಂಪನ್ನು ಸುತ್ತುವ ಕೂತಲ ಮಾಲೆ, ಉಯ್ಯಾಲೆ ಚಂಪಾಲೆ, ಉಯ್ಯಾಲೆ ಚಂಪಾಲೆ. ಆಯ್ತು.
0: ತುಂಬ ಸುಂದರವಾಗಿ ಹಾಡಿದ್ಯ. ನಿನ್ನ ಮಾಲತಿ ಟೀಚರ್ ತುಂಬ ಸುಂದರವಾಗಿ ಹೇಳಿಕೊಟ್ಟಿದ್ದಾರಲ್ಲ ಕರೆಕ್ಟಾಗಿ. ಈಗ ಕೃತಿಕ್ಷಾ, ನಾನೊಂದು ಪ್ರಶ್ನೆ ಕೇಳಲ ನಿನ್ನ ಹತ್ರ. ಈಗ ದೇವರು ಬಂದು ಪ್ರತ್ಯಕ್ಷ ಆಗ್ತಾರೆ ನಿನ್ನ ಎದುರು. ಈಗ ನಿನ್ನ ಹತ್ರ ಒಂದು ವರ ಕೇಳ್ತಾರೆ, ಏನು ಕೇಳ್ತೀಯ ನೀನು? ವಿದ್ಯೆ, ಬುದ್ಧಿ. ಹೇಳು. ಮೂರು ವರ ಕೇಳ್ತಾರೆ. ಮೂರು ವರ ಯಾವುದೆಲ್ಲ? ಒಂದು ವಿದ್ಯೆ, ಬುದ್ಧಿ, ಮತ್ತೆ
1: ಆರೋಗ್ಯ.
0: ಆರೋಗ್ಯ ಅದು ಅದರಲ್ಲೇ ಬಂತು ಬಿಡು. ವಿದ್ಯೆ, ಬುದ್ಧಿ, ಆರೋಗ್ಯ. ಮತ್ತೆ?
1: ಉದ್ಯೋಗ.
0: ಉದ್ಯೋಗ. ಸಂಪತ್ತು. ಇದು ಜಾಸ್ತಿ ಆಗ್ಲಿಲ್ವಾ? ಮೂರು ಹೇಳಿದಲ್ಲ. ಕೃತಿಕ್ಷಾ, ಸರಿ. ಹಾಗಾದ್ರೆ ಕೃತಿಕ್ಷಾ, ಹೀಗೆ ಕರೆ ಮಾಡ್ತಾ ಇರು, ಮುಂದಿನ ಸಲ ಕರೆ ಮಾಡು, ಆಯ್ತಾ? ಸರಿ, ಬಾಯ್. ಧನ್ಯವಾದಗಳು. ಈಗ ಪುಟಾಣಿಗಳೇ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

ಸರಿ ಪುಟ್ಟಾಣಿಗಳೇ, ಇಲ್ಲಿಗೆ ಇಂದಿನ ಕಿಶೋರ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದ ನಮ್ಮೆಲ್ಲ ಪುಟಾಣಿಗಳಿಗೆ ಹಾಗೂ ನಮ್ಮ ಕಾರ್ಯಕ್ರಮವನ್ನು ಕೇಳಿದ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಮಕ್ಕಳೇ, ಖುಷಿ ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.

ಕಿಶೋರ ವೇದಿಕೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ರಶ್ಮಿ ಜೆ ರೈ, ತಾಂತ್ರಿಕ ಸಹಕಾರ ಉಮೇಶ್ ಜಾಡಿಮನೆ ಹಾಗೂ ಉಮೇಶ್ ಅಶೋಕನಗರ.

0: ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಆರ್ ಗುರುರಾಜುಲು ನಾಯ್ಡು ಅವರಿಂದ ಕಥಾ ಕಾಲಕ್ಷೇಪ ಶ್ರೀರಾಮ ಮಹಿಮೆ.
5: ಶುಕ್ಲಂ ಭರದರಂ ವಿಷ್ಣು ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ವಚದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಭಿಭೂತಿ ಸರ್ವಂ ಯದೇ ವನಿಯವೇನ ವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಣಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭತ್ರಂ ನಿಭೃತ್ಯಾದಿ ಗುಣಾನ್ನವಂ ಯತೇಂದ್ರ ಪ್ರಮಣ ಮಂದೇರಂ ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನು ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ಮಂದೇ ಗುರು ಪರಂಪರಾ.
6: ಈ ದಿವಸದ ಕಥೆ ಭದ್ರಾಚಲ ರಾಮದಾಸರ ಕಥೆ. ಗೋದಾವರಿ ಜಿಲ್ಲಾ ನೆಲಕೊಂಡಪಲ್ಲಿ ಎಂಬತಕ್ಕಂಥ ಗ್ರಾಮ, ನೆಲಕೊಂಡಪಲ್ಲಿ ಎಂಬತಕ್ಕಂಥ ಗ್ರಾಮದಲ್ಲಿ ಲಿಂಗನ್ನ ಮಂತ್ರಿ ಕಾಮಾಂಬ ಎಂಬತಕ್ಕಂಥ ಹೆಂಡತಿಯಿಂದೊಡಗೂಡಿ ಸಂಸಾರವನ್ನು ನಿರ್ವಹಿಸುತ್ತಿದ್ದಾರೆ. ಆಂಧ್ರ ದೇಶದಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ದೇವಿ ಸ್ವರೂಪವನ್ನು ಕೊಟ್ಟಿದ್ದಾರೆ ಅನ್ನುವ

ಅದಕ್ಕೆ ಅವರ ಹೆಸರಿನ ಪಕ್ಕದಲ್ಲೇ ಅಂಬಾ ಆ ಎಮ್ಮನ ಹೆಸರು ಕಮಲಾ ಅಂತಿದ್ರೆ ಕಮಲಾ ಅಂಬಾ. ಇಲ್ಲಿ ಕಾಮಾಂಬಾ ಎಂಬ ಹೆಂಡತಿಯಿಂದೊಡಗೂಡಿ ಬಹುಕಾಲ ಕಾರ್ಯ ನಿರ್ವಹಣೆಯನ್ನು ಮಾಡುತ್ತಿರತಕ್ಕಂಥ ಈ ಮಹಾನುಭಾವನೆಗೆ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಆ ಮಕ್ಕಳಿಲ್ಲ ಅನ್ನುವ ಚಿಂತೆಗಾಗಿ ರಾಮ ಭಕ್ತನಾಗಿರ್ತಕ್ಕಂಥ ಲಿಂಗನ್ನ ಬಹು ದಿವಸಗಳ ಕಾಲ ಶ್ರೀರಾಮನ ಸೇವೆಯನ್ನು ಮಾಡಿದಂತೆ, ರಾಮದೇವರನ್ನ ಬಹುವಿಧದಲ್ಲಿ ಪ್ರಾರ್ಥನೆ ಮಾಡಿದರಂತೆ ಈ ಲಿಂಗನ್ನ ಮಂತ್ರಿ. ಸ್ವಲ್ಪ ಕಾಲವಾದ ಮೇಲೆ ಆ ಶ್ರೀರಾಮಾನುಗ್ರಹದಿಂದ ಈ ಲಿಂಗನ್ನ ಮಂತ್ರಿಗೆ ಒಂದು ಗಂಡು ಮಗು. ಏನ್ ಆನಂದ, ಮಕ್ಕಳಿಲ್ದೆ ಇರೋರ್ ಮನೇಲಿ ಏನಾರ ಒಂದೇ ಒಂದ್ ಮಗುವಾಗ್ಬಿಟ್ರೆ ಆ ಮಗುಗ್ ಬಲು ತೊಂದ್ರೆ. ಮಾವ ತಾತ ಮುತ್ತಾತ ಬಂದವರು ಹೋದವರು ಎಲ್ಲ ಹಿಸಿಗಿ ಹೀರಕಾಯಿ ಮಾಡಕ್ ಬಿಡ್ತಾರೆ. ಒಂದೇ ಮಗುವಾದ್ರೆ ಒಂದ್ ಏಳೆಂಟೊಂಬತ್ ಮಕ್ಕಳಾಗೋದ್ರೆ ಒಂದೊಂದ್ ಮೂಲೆಯಲ್ಲಿ ಒಬ್ಬೊಬ್ರು ಕೂತಿರ್ತಾರೆ. ಒಬ್ಬ ಅಪ್ಪ ಅದೇ ಸುಮ್ಮನೆ ಗೊತ್ತಾಳ ಅಂದಂಗ ಆಗುತ್ತೆ. ಮಕ್ಕಳು ಅವರೇನು ಮಾಡಿದ್ರು ಚಂದ. ಮಕ್ಕಳಿಲ್ಲದೆ ಇದ್ದಂತಹ ಲಿಂಗನ್ನ ಮಂತ್ರಿಯ ಮನೆಯಲ್ಲಿ ಒಂದು ಗಂಡು ಮಗುವಾಯಿತು. ಲಿಂಗನ್ನನ ಆನಂದಕ್ಕೆ ಪಾರವೇ ಇಲ್ಲ. ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದವನು ಲಿಂಗನ್ನ, ಆ ಪದವಿಯನ್ನು ಹಾಗೆ ಪೂರ್ವಿಕರ ಆಶೀರ್ವಾದದಿಂದ ಉಳಿಸಿಕೊಂಡು ಬಂದಿದ್ದ ಲಿಂಗನ್ನ ವಿಶೇಷವಾದ ರೀತಿಯಲ್ಲಿ ಪುತ್ರೋತ್ಸವವನ್ನು ಮಾಡಿದ. ಪುತ್ರೋತ್ಸವ ಅಂತ ನಮ್ಮಲ್ಲಿ ಬಲು ವಿಜೃಂಭಣೆಯಿಂದ ಮಾಡ್ತಾರೆ. ಚಿನ್ನದ ತೊಟ್ಟಿಲನ್ನ ದೇವರಿಗೆ ಅರ್ಪಿಸಿದವರಿದ್ದಾರೆ. ಈಗಲೂ ಮಕ್ಕಳಿಲ್ಲ ಅಂತ ಹರಿಕೆ ಹೊತ್ತು ಚಿನ್ನದ ತೊಟ್ಟಿಲನ್ನು ದೇವರಿಗೆ ಕೊಟ್ಟವರಿದ್ದಾರೆ. ಲಿಂಗನ್ನ ಮಂತ್ರಿ ತನ್ನ ಮಗನ ನಾಮಕರಣವನ್ನು ಬಹು ವಿಜೃಂಭಣೆಯಿಂದ ಮಾಡಿದ್ದಾನೆ. ದೊಡ್ಡವರನ್ನು ಬರಮಾಡಿಸಿ ಹೆಸರಿಡ್ಲಿ ಕೂರಿಸಿದ. ಏನಂತ ಹೆಸರಿಡ್ತೀರ? ಆಗ ಎಲ್ಲರೂ ತೀರ್ಮಾನ ಮಾಡಿ ಕೊನೆಗೊಬ್ಬ ದೊಡ್ಡ ಜೋಯಿಷ್ಯರು ಹೇಳಿದರಂತೆ, ಅಯ್ಯ ಇವನಿಗೆ ಗೋಪನ್ನ. ಅದಕ್ಕೆ ಅರ್ಥ ಹೇಳ್ತಾರೆ, ಗೊಪ್ಪ ಗುಣಮುಗಲವಾಡು, ಗೊಪ್ಪ ಗುಣಮುಗಲವಾಡು, ಗೋಪಿಕಾನಂದನ ಲಾಂಟಿವಾಡು. ದೊಡ್ಡ ಗುಣ ಕಡಪ್ಪ ಇವನಿಗೆ. ಗೋಪಿಕಾನಂದನ ಅಂದ್ರೆ ಗೋಪಿಯರ ಕಂದನಾದ ಯಶೋದೆಯ ಕಂದನಾಗಿದ್ದ ಶ್ರೀ ಕೃಷ್ಣನಂಥವನಾದ್ದರಿಂದ ಗೋಪನ್ನ. ಮಗು ಬೆಳೀತಾ ಇದ್ದಾನೆ. ಒಂದು ಎರಡು ಮೂರು ನಾಲ್ಕು ಐದು ವರ್ಷದವನಾದ ತಂದೆ ಲಿಂಗನ್ನ ಮಂತ್ರಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟ. ಗುರುಗಳೇನು ಮಾಡಿದ್ರು? ಪಾಠ ಹೇಳ್ತಿದ್ರು ಶಿಷ್ಯರಿಗೆ. ಎಲ್ಲಪ್ಪ ಹೇಳು. ಓ ಎಲ್ಲ ಹುಡುಗರು ಓಂ ಅಂತಿದ್ರು. ಈ ಗೋಪನ್ನ ಕೇಳಿದ, ಗುರುಗಳೇ ನೀವು ಓಂ ಅಂತಿದ್ದೀರೋ ನಾನು ಓಂ ಅಂತಿದ್ದೀನಿ? ಒಬ್ರು ಹೇಳಿದ್ದೀನಿ ಇನ್ನೊಬ್ರು ಕೇಳೋದು. ಶಂಕರಾಚಾರ್ಯ ಶಿಷ್ಯರನ್ನು ಕರ್ಕೊಂಡು ಬರ್ತಾ ಇದ್ರು. ಬಹಳ ಬಿಸಿಲು, ಅವ್ರಿಗೆ ಬಾಯಾರಕ್ಕೆ ಬಂದ್ಬಿಡ್ತು. ಆ ಬಾಯಾರಕ್ಕೆ ತಡೆಯೋಕಾಗ್ಲಿಲ್ಲ ಅವರಿಂದ ಭೌತಿಕ ದೇಹ. ಪಕ್ಕದಲ್ಲಿ ನೋಡಿದ್ರು ಅಲ್ಲಿ ಯಾರೋ ಒಬ್ಬ ಈಚಲ ಮರದಲ್ಲಿ ಹೆಂಡ ಇಡಿಸ್ತಿದ್ದ. ಗುರುಗಳು ಹೋಗಿದ್ದೆಪ್ಪ ಬಾಯಾರಕ್ಕೆ ಆಗ್ತಾ ಇದೆ ಕೊಡೋ. ಅವನು ಹೆದರ್ಕೊಂಬಿಟ್ಟ, ಸ್ವಾಮಿ ಇದೋ ಇದೋ ಇದೋ ಏನಾದ್ರೂ ಆಗ್ಲಿ ಕೊಡೋ, ಸ್ವಾಮಿ ನೀವೇ ಕೊಡು ಅಂದ್ರೆ ತಗೊಳ್ಳಿ ಕೊಟ್ಬಿಟ್ಟ. ಗುರುಗಳು ಬಾಯಾರಕ್ಕೆ ತಡೆಯುವಷ್ಟು ಕುಡಿದ್ರು, ಮುಂದಕ್ಕೆ ಹೋದ್ರು. ಈ ಜೊತೆಲಿ ಬರ್ತಿದ್ದ ಶಿಷ್ಯರು ನೋಡಿದ್ರು, ಲೇ ಗುರುಗಳೇ ತಗೊಂಡ್ಮೇಲೆ ನಮ್ದೇನೋ ತಗಳ. ಏನ್ ಒಬ್ಬೊಬ್ರು ಒಂದೊಂದ್ ಗಡೆಗೆ ತಗೊಂಡ್ಬಿಟ್ರು. ಏನ್ ರೋಡ್ ಅಳಿತಾ ಬರ್ತಾವ್ರೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಗುರುಗಳು ನೋಡಿದ್ರು, ಓಹೋ ಇವರು ನಾನು ಸೇವಿಸಿದೆ ಅಂತ ಇವರು ಸೇವಿಸ್ತಾ ಇದ್ದಾರೆ ನೋಡೋಣ ಅಂತ. ಮಾರನೇ ದಿವಸ ಮತ್ತೊಂದು ಬೀದಿಯಲ್ಲಿ ಬರ್ತಿದ್ದಾರೆ. ಅಲ್ಲೊಬ್ಬ ಕಬ್ಬಿಣದ ಕೆಲಸ ಮಾಡುವವನು ಈ ಸೀಸವನ್ನ ಚೆನ್ನಾಗಿ ಕಾಯಿಸಿಬಿಟ್ಟಿದ್ದಾನೆ, ಅದು ನೀರಾಗ್ಬಿಟ್ಟಿದೆ. ತಕ ತಕ ತಕ ಕುದೀತಾ ಇತ್ತು. ಗುರುಗಳು ಹೋದ್ರಪ್ಪ ಬಹಳ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ಕುಡಿಯೋ ಕೊಡೋ. ಅವನಂದ, ಸ್ವಾಮಿ ಇದು ಇದು ಸೀಸ ಸ್ವಾಮಿ, ಅಯ್ಯ ಏನಾದ್ರೂ ಆಗಿರ್ಲಿ ಕೊಡೋ. ಅಯ್ಯಪ್ಪ ಇದು ಬಿಸಿ ನಾನೇ ತಗೊಳ್ತೇನೆ ಅಂತ ಒಂದು ಬೊಗ್ಸ ಎತ್ಕೊಂಡ್ರು. ಕುಡಿದ್ಬಿಟ್ರು ಶಿಷ್ಯರ ಕಡೆ ತಿರ್ಗದ್ರಪ್ಪ ನೀವೆಲ್ಲ ತಗೊಳ್ರೋ, ಸ್ವಲ್ಪ ಸ್ವಲ್ಪ ತಗೊಳ್ರೋ ಅಪ್ಪ ಅಂತ. ಇದು ತಗೊಂಡ್ರೆ ಬದುಕ್ತೇವ ಸ್ವಾಮಿ, ಮತ್ತ ಅದ್ ತಗೊಂಡ್ರಲ್ಲ ಸ್ವಾಮಿ, ಅದ್ ನೀವು ತಗೊಂಡ್ರಿ ಅಂತ ನಾವು ತಗೊಂಡ್ವಿ. ಸರಿ ನಾನು ಇದು ತಗೊಂಡಿದ್ದೀನಲ್ಲ ತಗೊಳ್ಳಿ. ಅಯ್ಯ ಅದು ಅದು ಅದು ಅದು ಅಂದ್ರೆ ಅದು ಬೇರೆ ಇದು ಇದು ಬೇರೆ. ಆಗ ಗುರುಗಳು ಹೇಳ್ತಾರೆ, ಹುಚ್ಚರೇ ಯಾರಾದ್ರೂ ಏನಾದ್ರೂ ಮಾಡುತ್ತಾರೆ ಅಂದ್ರೆ ಅವರಿಗಾ ಯೋಗ್ಯತೆ ಇದೆಯಾ? ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರ ಅವರು ಏನು ಮಾಡಬಲ್ಲರು ಅನ್ನುವುದನ್ನು ತಿಳಿದು ಹೋಗಬೇಕೇ ವಿನಃ ಅವರಂತೆ ನಾವು ಅಂದ್ರೆ ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲಿ ಯಾಕೆ ಮಾತು ಬಂತಂದ್ರೆ, ಓ ಬಂದಾಗ ಈ ಹುಡುಗ ಕೇಳ್ತಾನೆ, ಗುರುಗಳೇ ಓಂಕಾರದ ಅರ್ಥವೇನು? ಅವ್ರು ಹೇಳಿದ್ರೆ, ಹೇಳಪ್ಪ ಹೇಳಿ ಗುರುಗಳೇ. ಅಕಾರ

ಅಯ್ಯ, ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಓಂಕಾರ. ಓಂಕಾರ ಎಂದರೆ ಜ್ಞಾನ, ಜ್ಞಾನ ಎಂದರೆ ಬೆಳಕು. ಆ ಜ್ಞಾನಾತೀತನಾಗಿರ್ತಕ್ಕಂಥ ಅವನೇ ಪರಮಾತ್ಮ. ಆ ಪರಮಾತ್ಮನನ್ನು ಕಾಣುವುದಕ್ಕೆ ಒಂದು ಪ್ರಣವಾಕ್ಷರ ಬೇಕಯ್ಯ, ಅದೇ ಓಂಕಾರ. ಹಾಗಂದ ಕೂಡಲೇ ಈ ಮಹಾನುಭಾವನಾದಂತಹ ಹುಡುಗ ಕೇಳ್ತಾನೆ, ಪರಮಾತ್ಮನನ್ನು ಕಾಣುವುದಕ್ಕೆ ಇದೊಂದು ಮಾರ್ಗ ಅಂತಿರಲ್ಲ, ಆ ಪರಮಾತ್ಮ ಅಂದ್ರೆ ಯಾರು? ಗುರುಗಳೇ. ಆಗ ಗುರುಗಳೇನು ಮಾಡಿದ್ರು, ಅವ್ರು ರಾಮನ್ ಭಕ್ತರು, ಇಲ್ಲಿ ಇವ್ರು ಆರಾಧನೆ ಮಾಡ್ತಿದ್ದು ರಾಮನ್ನ. ಇವರೇನು ಮಾಡಿದ್ರು, ಅಯ್ಯ ಅವನೇ ಪರಮಾತ್ಮ. ಯಾರು ಗುರುಗಳೇ? ರಾಮ. ರಾಮ ಅಂತ ಕೂಡಲೇ ಈ ಹುಡುಗ ಏನು ಮಾಡಿಬಿಟ್ಟ, ಹುಡುಗತನ ಚಿಕ್ಕ ಹುಡುಗ ಗೊತ್ತಾಗಲ್ಲ ನೋಡಿ, ಆ ಹುಡುಗ ಏನು ಮಾಡಿಬಿಟ್ಟ, ಗುರುಗಳೇ ಅಂದ್ರೆ ಆ ರಾಮ

ಇರಲೇ ರಾಮ ರಾಮ ಅಂತಿರಲ್ಲ, ರಾಮ ಯಾರು ಎಲ್ಲಿದ್ದಾನೆ ಅವನ್ ಹೆಂಗ್ ನೋಡೋದು ಗುರುಗಳೇ? ಗುರುಗಳು ನೋಡಿದ್ರು ರಾಮ ರಾಮ ರಾಮ ರಾಮ, ಒಳ್ಳೆ ಕಡೆ ಸಿಕ್ಕಾಕೊಂಡ್ಬಿಟ್ಟಲ್ಲ ನಾನು. ಅಪ್ಪ ರಾಮ ಎಂಬುವನಿದ್ದಾನೆ, ಅವನನ್ನು ಕಾಣಬೇಕಾದ್ರೆ ಒಬ್ಬ ಗುರು ಬೇಕನ್ನ ತೋರಿಸವನು. ಯಾಕೆ ಗುರುಗಳೇ? ಹೌದಪ್ಪ, ಮಾರ್ಗದರ್ಶನವನ್ನು ಮಾಡಿಸ್ತಕ್ಕಂತ ಒಬ್ಬ ಮಹಾನುಭಾವನಿದ್ದರೆ, ಒಬ್ಬ ಗುರುವಿದ್ದರೆ, ಅವನ ಸೇವೆಯನ್ನು ಮಾಡಿ ಅವನ ಆಶೀರ್ವಾದದಿಂದ ರಾಮನನ್ನು ಕಾಣಬಹುದು. ಗುರುಗಳೇ ನೀವೇ ಇದ್ದೀರಲ್ಲ, ಅಪ್ಪ ನಾನು ಕೇವಲ ಸಾಮಾನ್ಯವಾದವನು, ಒಬ್ಬ ಲೌಕಿಕ ಅಕ್ಷರ ಜ್ಞಾನವನ್ನು ಇಲ್ಲಿ ಕಲಿಸ್ತಕ್ಕಂಥವನು. ಆ ಅಕ್ಷರ ಬ್ರಹ್ಮನನ್ನೇ ತೋರ್ತಕ್ಕಂತ ಒಬ್ಬ ಗುರು ಬರಬೇಕು ಕಣು ಗುರುಗಳೇ. ಹಾಗಾದ್ರೆ ಗುರುಗಳನ್ನ ಯಾವಾಗ ನೋಡ್ಲಿ? ನೀನ್ ಯಾವಾಗಲೂ ನೋಡ್ಬೇಡ, ನೀನಿರು, ಅವನೇ ತಾನಾಗಿ ಬರ್ತಾನೆ. ಹಾಗಾದ್ರೆ ಗುರುವೇ ಬರ್ತಾನ? ಕಾದಿರ್ತೇನೆ ಅಂತ ಈ ಹುಡುಗ ಆವತ್ತಿನಿಂದ ಕಾಯುತ್ತಿದ್ದಾನಂತೆ ಗುರುವಿಗಾಗಿ. ಇಲ್ಲಿ ಈ ಹುಡುಗ ಒಂದು ದಿನ ಹುಡುಗರ ಜೊತೆಯಲ್ಲಿ ಆಟವಾಡ್ತಾ ಇದ್ದಾನೆ, ಅದೇ ಮಾರ್ಗವಾಗಿ ಕಬೀರ್ ದಾಸರು ಬರ್ತಾ ಇದ್ದಾರೆ. ಆ ಕಬೀರ್ ದಾಸರು ರಾಮ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಮ ರಾಮ ರಾಮ ರಾಮ ರಾಮ ಈ ಹುಡುಗರು ಮಾತಾಡ್ತಿದ್ರು. ಲೋ ಇವ್ರು ಕಬೀರ್ರು ಕಾಣು. ಏನು ಕಬೀರ್ರು ಅಂದ್ರೆ, ಇವರು ರಾಮದೇವನ್ ಜೊತೆಲಿ ಮಾತಾಡ್ತಾರಂತೆ, ರಾಮ ಇವ್ರು ಹೇಳ್ದಂಗೆಲ್ಲ ಕೇಳ್ತಾನಂತೆ. ಮಕ್ಕಳು ಮಾತಾಡೋದು ಬಲು ಚಂದ. ಅವರಿಗೆ ಈ ಪ್ರಪಂಚದಲ್ಲಿ ಇನ್ನೇನು ಗೊತ್ತಾಗಲ್ಲ, ಮುಗ್ಧವಾಗಿರ್ತಾರೆ. ಅವರ ಮಾತನ್ನು ಕೇಳ್ತಿದ್ರೇನೆ ಆನಂದ. ಇಲ್ಲಿ ಈ ಮಕ್ಕಳು ಮಾತನಾಡ್ತಾ ಇದ್ರೆ ಕಬೀರ್ ದಾಸರು ಬರ್ತಿದ್ದಾರೆ. ರಾಮ್ ರಾಮ್ ರಾಮ ರಾಮ, ನಿಮ್ ಪಾದ ಹಿಡಿದಿದ್ದೀನಿ, ಈ ಪಾದ ಬಿಡೋದಿಲ್ಲ ನಾನು. ಅಪ್ಪ ಏನ್ ಬೇಕೋ ನಿನಗೆ? ಏನಿಲ್ಲ ಗುರುಗಳೇ, ಒಂದೆರಡು ಮೂರು ಮಾತು ಹೇಳ್ಕೊಟ್ಬಿಡಿ, ಬಿಟ್ಬಿಡ್ತೇನೆ. ಇವ್ರು ಯೋಚನೆ ಮಾಡಿದ್ರು, ಏನ್ ಕೇಳ್ತಾನ ಇವನು? ಪೆಪರ್ಮೆಂಟ್ ಮಾಡೋದು ಹೆಂಗೆ ಅಂತ ಕೇಳ್ತಾನೋ ಏನೋ, ಅಥವಾ ಕಡಲೆಪುರಿ ಮಾಡೋದು ಹೆಂಗೆ ಅಂತ ಕೇಳ್ತಾನೇನು? ಮಕ್ಕಳು ಆಗಬಹುದಪ್ಪ, ನಿನಗೇನ್ ಬೇಕೋ ಹೇಳ್ಕೊಡ್ತೀನಿ ಬಿಡೋ. ಇವನೇನ್ ಮಾಡ್ದ? ಪಾದ ಹಿಡ್ಕೊಂಡಿದ್ದ ಅವನು. ಗುರುಗಳೇ ಹಂಗಂದ್ರೆ ಬಿಡ್ತೀನ, ಮತ್ತಿನ್ನೇನಪ್ಪ ರಾಮ ಪಾದ ಸಾಕ್ಷಿ ಹೇಳಿ. ಕಬೀರದಾಸ ಅಂದ್ರು, ರಾಮ ರಾಮ ರಾಮ ರಾಮ ರಾಮ, ಎಂತ ದೊಡ್ಡ ಮಾತಾಡ್ತಾನೆ ಹುಡುಗ, ರಾಮನ ಪಾದದ ಮೇಲೆ ಆಣೆ ಹೇಳು ಅಂತಾನಲ್ಲ. ಅಪ್ಪ ರಾಮ ಪಾದದ ಮೇಲೆ ಆಣೆ ಹೇಳ್ತೀನಿ, ಆದ್ರೆ ನನಗೆ ಗೊತ್ತಿದ್ರೆ ನಿನಗೆ ಹೇಳ್ಕೊಡ್ತೀನಿ, ಇಲ್ದಿದ್ರಿಲ್ಲ. ಆಗ್ಬಹುದು ಗುರುಗಳೇ? ತಥಾಸ್ತು. ಏನ್ ಹೇಳು? ಏನಿಲ್ಲ ಗುರುಗಳೇ. ರಾಮ ಅನ್ನೋನ್ ಯಾರು, ಎಲ್ಲಿದ್ದಾನೆ ಅವ್ನು ನೋಡೋದು ಹೇಗೆ ಅಷ್ಟು ಹೇಳ್ಕೊಟ್ಬಿಡಿ. ಪಾ ಮಾತು ಕೊಟ್ಟ ಈ ಕಬೀರ್ ದಾಸರು ಅಂತಾರೆ, ಅಪ್ಪ ನೀನಿನ್ನು ಚಿಕ್ಕವನಲ್ಲೋ ಅವನಂತಾನೆ. ಚಿಕ್ಕವನಂದ ಮಾತ್ರಕ್ಕೆ ನೀವು ನನ್ನನ್ನು ದೂರ ಮಾಡಿಬಿಡ್ತೀರಾ ಗುರುಗಳೇ? ಚಿಕ್ಕವನೇ ಅಲ್ಲದೆ ಪ್ರಹ್ಲಾದ, ಚಿಕ್ಕವನೇ ಅಲ್ಲದೆ ಮಾರ್ಕಂಡೇಯ, ಚಿಕ್ಕವನೇ ಅಲ್ಲದೆ ಧ್ರುವರಾಯ. ಗುರುಗಳೇ ಬೆಂಕಿ ಗಿಡಿ ಚಿಕ್ಕದು ನಿಜ, ಹುಲ್ಲಿನ ಮೆದೆಯ ಮೇಲೆ ಎಸೆದರೆ ಸುಡದೆ ಮೆದೆಯನ್ನ. ಅಯ್ಯ ಹೇಳು ಅಂತ ಹೇಳಿ ತಲೆಯ ಮೇಲೆ ಕೈಯಿಟ್ಟು ಕಬೀರ್ ದಾಸರು ಹೇಳ್ತಾರೆ. ಹೃದಯ ಮಂದಿರವೆಂಬುದು ಅಯೋಧ್ಯ ನಗರಿ, ಶುದ್ಧ ಬ್ರಹ್ಮನೇ ದಶರಥ. ಅವನಿಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಂಬ ಮೂರು ಜನ ಹೆಂಡತಿಯರು. ಆ ಜ್ಞಾನಶಕ್ತಿ ಎಂಬತಕ್ಕಂತಹ ಕೌಸಲ್ಯೆಯಲ್ಲಿ ಹುಟ್ಟಿದವನೇ ಜ್ಯೋತಿ ಸ್ವರೂಪನಾದ ಶ್ರೀರಾಮ. ಆ ಜ್ಞಾನಮೂರ್ತಿ ಜ್ಯೋತಿ ಸ್ವರೂಪನಾದ ರಾಮನಿಗೆ ವಸು ಇಷ್ಟ ವಸಿಷ್ಠ, ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ ಇಬ್ಬರೂ ಸೇರಿ ಮುಕ್ತಿಕಾಂತ ಎಂಬತಕ್ಕಂತಹ ಸೀತೆಯನ್ನು ತಂದು ರಾಮ ಎಂಬ ಜ್ಯೋತಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಆ ಸೀತಾ ಕಲ್ಯಾಣವಾಯಿತು ಅಂದ್ರೆ ಲೋಕ ಕಲ್ಯಾಣವಾಯಿತು. ಅಯ್ಯ ಆತ್ಮ ಮತ್ತು ಮುಕ್ತಿ ಎರಡು ಒಂದಾದಾಗ ಇಚ್ಛಾಶಕ್ತಿ ಎಂಬತಕ್ಕಂತಹ ಕೈಕೆಗೆ ಮಾಯಾ ಎಂಬ ಮಂಥನೆಯು ಸೇರಿ ರಾಮ ಎಂಬತಕ್ಕಂತಹ ಜ್ಯೋತಿಯನ್ನು ಕಷ್ಟ ಎಂಬ ಕಾಡಿಗಟ್ಟಿದರಯ್ಯ. ಕಷ್ಟ ಎಂಬ ಕಾಡಿಗೆ ಜ್ಯೋತಿ ಹೋಗುವಾಗ

ಬುದ್ಧಿ ಹೇಳುತ್ತಂತೆ, ಪರಮಾತ್ಮ ನೀನಲ್ಲಿದ್ದರೆ ನಾನು ಅಲ್ಲಿರಬೇಕಾದ್ದರಿಂದ ನಾನು ಸಂಕಟ ಬಂದೆ. ಅವರಿಬ್ಬರು ಹೋಗುವಾಗ ಈ ಕಡೆ ಕ್ರಿಯಾಶುದ್ಧಿ ಎಂಬತಕ್ಕಂಥ ಮಹಾಗುಣ ಸಂಪನ್ನನಾದ ಲಕ್ಷ್ಮಣ ಕ್ರಿಯಾಗುಣ ಅವನು ಹೇಳ್ತಾನೆ, ಅಣ್ಣ ಎಲ್ಲಿ ಮುಕ್ತಿ ಜ್ಯೋತಿ ಇದೆಯೋ ಅದನ್ನು ಸೇರಬೇಕಾದ್ರೆ ಕ್ರಿಯೆ ಇರಬೇಕಾದ್ದರಿಂದ ನಾನು ಬರುತ್ತೇನು. ಕ್ರಿಯಾಗುಣ ಸಂಪನ್ನನಾದ ಲಕ್ಷ್ಮಣ, ಜ್ಯೋತಿ ಸ್ವರೂಪನಾದ ರಾಮ, ಮುಕ್ತಿಗಾಂತ ಎಂಬ ಸೀತೆ ಕಷ್ಟ ಎಂಬ ಕಾಡಿನಲ್ಲಿ ಅಲಿಯುತ್ತಿದ್ದರೆ, ಸಪ್ತವ್ಯಸನ ಎಂಬ ಸಮುದ್ರದ ಮಧ್ಯದಲ್ಲಿ ಅಂಧಕಾರ ಎಂಬುದೊಂದು ಲಂಕಾಪಟ್ಟಣ, ಆ ಅಂಧಕಾರ ಎಂಬ ಲಂಕಾಪಟ್ಟಕ್ಕೆ ದಶವಿದ ಮಮಕಾರ ಎಂಬ ರಾವಣನೇ ರಾಜ. ಈ ದಶವಿದ ಮಮಕಾರ ಎಂಬ ದಶಾನನಾದ ರಾವಣ ತನಗೆ ತಾನೇ ಬರದೇ ಇರುವ ಮುಕ್ತಿ ಎಂಬ ಸೀತೆಯನ್ನು ಕದ್ದು ತಂದು ತಾನು ಶೋಕವನದಲ್ಲಿ ಬಚ್ಚಿಟ್ಟ. ಮುಕ್ತಿ ಮಾಯವಾದ ಕೂಡಲೇ ಜ್ಯೋತಿ ಅಲುಗಾಡಿತಂತೆ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಸೀತಾ ಎಂದು ಈ ಆತ್ಮ ರಾಮ ಅಲುಗಾಡುತ್ತಿದ್ದರೆ, ಬುದ್ಧಿ ಎಂಬತಕ್ಕಂಥ ಆಂಜನೇಯ 77 ಕೋಟಿ ನರನಾಡಿಗಳೆಂಬ ಕಪಿವೀರರನ್ನು ಜತಗೂಡಿಸಿಕೊಂಡು ಬಂದು ರಾಮ ಎಂಬತಕ್ಕಂಥ ಅವನ ಜೊತೆ ಸೇರಿ ಈ ಸಪ್ತವ್ಯಸನ ಎಂಬ ಸಮುದ್ರಕ್ಕೆ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಜ್ಯೋತಿ ಎಂಬ ರಾಮನನ್ನು ಕರೆತಂದು ದಶವಿದ ಮಮಕಾರ ಎಂಬ ರಾವಣನನ್ನು ಸಂಹಾರ ಮಾಡಿ ದಶವಿದ ಮಮಕಾರದ ಬಂಧನದೊಳಗೆ ಅಡಕಲಾಗಿದ್ದ ಮುಕ್ತಿ ಎಂಬ ಸೀತೆಯನ್ನು ಬಿಡಿಸಿ ತಂದು ಎಲ್ಲರ ಹೃದಯ ಮಂದಿರ ಎಂಬ ಅಯೋಧ್ಯಾ ನಗರದಲ್ಲಿ ಸದಾ ಪಟ್ಟಾಭಿಷಿಕ್ತನಾಗಿ ಎಂದೆಂದೂ ವಿರಾಜಮಾನನಾಗಿರ್ತಾನೆ ಎಂಬುದೇ ಸಂಪೂರ್ಣ ರಾಮಾಯಣದ ಕಥಾಭಾಗ. ಇದನ್ನ ಆಧ್ಯಾತ್ಮಿಕ ರಾಮಾಯಣ ಅಂತ ಹೇಳ್ತಾರೆ. ಕಬೀರದಾಸರು ಕೇಳ್ತಾರೆ ಹುಡುಗನನ್ನ, ಅಪ್ಪ ಈಗ ಹೇಳು ಎಲ್ಲಿದ್ದಾನೆ ರಾಮ? ಹಾಗಂದ ಕೂಡಲೇ ಆ ಹುಡುಗ ಎದೆ ಮುಟ್ಟಿ ಹೇಳ್ತಾನೆ.

ತನ್ನ ಎದೆಯನ್ನು ಹಿಡ್ಕೊಂಡಿರ್ತಾನೆ ಗುರುಗಳೇ, ರಾಮ ನನ್ನ ಮನಸ್ಸಿನಲ್ಲೇ ಇದ್ದಾನೆ ಗುರುಗಳೇ, ಇಲ್ಲೇ ವಾಸ ಮಾಡ್ತಾನೆ ಗುರುಗಳೇ. ಈಗ ನನಗೆ ತಿಳಿಯಿತು ರಾಮನೆಂದರೆ ಯಾರು, ಅವನನ್ನು ನೋಡುವುದು ಹೇಗೆ ಅಂತ. ನಿಮ್ಮ ಆಶೀರ್ವಾದದಿಂದ ಧನ್ಯನಾದ, ಜಯ ಗುರುದೇ. ಹಾಗಂದ ಕೂಡಲೇ ಕಬೀರದಾಸರು ಹೇಳಿದ್ರು, ಮಗನೇ ಇಂದಿನಿಂದ ನೀನು ದಾಸನಾದೆ. ದಾಸನಾದೆ ಅಂದ್ರೆ ಯಾರಿಗೆ ದಾಸನಾದೆ? ಶ್ರೀರಾಮನಿಗೆ ದಾಸನಾದೆ. ಇಂದಿನಿಂದ ನಿನ್ನ ಹೆಸರು ರಾಮದಾಸ. ಇಲ್ಲಿ ಮಹಾನುಭಾವನಾದ ಗೋಪನ್ನ ರಾಮದಾಸ ಎಂಬ ಹೆಸರಿನಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರಂತೆ. ಹೇ ರಾಮಚಂದ್ರ, ರಘುವೀರ ಸಮರ್ಥ, ನೀರಲ್ಲದೆ ನಮ್ಮನ್ನು ಕಾಪಾಡತಕ್ಕಂಥ ಅವರು ಯಾರು? ಮಹಾನುಭಾವರಾದ ರಾಮದಾಸರು ಬೆಳೆದು ಸ್ವಲ್ಪ ದೊಡ್ಡವರಾಗುವುದರೊಳಗಾಗಿ ತಂದೆಯಾದ ಲಿಂಗಣ್ಣ ಮಂತ್ರಿ ಅವರಿಗೆ ವಿಶೇಷವಾದ ರೀತಿಯಲ್ಲಿ ವಿವಾಹವನ್ನು ಮಾಡಿದ್ದಾರೆ. ರಾಮದಾಸರ ಹೆಂಡತಿಯ ಹೆಸರು ಕಮಲಾಂಬ. ಕಮಲಾಂಬ ಎಂಬ ಹೆಂಡತಿಯಿಂದಡಗೂಡಿ ಕಾಲಯಾಪನ ಮಾಡುತ್ತಿದ್ದರೆ ಸ್ವಲ್ಪ ಕಾಲದಲ್ಲಿ ತಂದೆಯಾದ ಲಿಂಗಣ್ಣ ಮಂತ್ರಿ ಮತ್ತು ಕಾಮಾಂಬ ಇಬ್ಬರು ಹೋಗಿದ್ದಾರೆ. ರಾಮದಾಸರೇ ಮನೆಯ ಯಜಮಾನರಾದರು. ಇಲ್ಲಿ ರಾಮದಾಸರು ಪ್ರತಿ ರಾಮನವಮಿಯನ್ನು ಮಾಡುತ್ತಿದ್ದಾರೆ. ಸ್ವಲ್ಪ ಕಾಲವಾದ ಮೇಲೆ ಮಕ್ಕಳಿಲ್ಲ ಎಂಬ ಚಿಂತೆ ಇವರಿಗೂ ಆವರಿಸಿತು. ಇವರ ವಂಶದಲ್ಲಿ ಒಬ್ಬೊಬ್ಬರೇ ಮಕ್ಕಳು ಹುಟ್ಟುವ ಅಭ್ಯಾಸವೋ ವಂಶ ಪಾರಂಪರ್ಯವೋ ತಿಳಿಯದು. ಸ್ವಲ್ಪ ಕಾಲವಾದ ಮೇಲೆ ಈ ರಾಮದಾಸರಿಗೂ ಒಂದು ಗಂಡು ಮಗುವಾಯಿತು. ನಾಮಕರಣ ಶಾಸ್ತ್ರ ಕೂತರು, ಏನಂತ ಹೆಸರಿಡ್ತೀರಾ? ರಾಮದಾಸರೇ ನೀವೇ ಹೇಳಿ. ರಾಮದಾಸ ಅಂದರು, ನೀವು ಯಾವ ಹೆಸರಿಟ್ಟರು ನನ್ನ ದೇವರ ಹೆಸರಿಟ್ಟು ಬಿಡ್ರಪ್ಪ, ಆಗ ನನ್ನ ಮಗನನ್ನು ಕರೆಯುವ ನೆಪದಲ್ಲಿ ನನ್ನ ದೇವರನ್ನು ಕರ್ಕೊಳ್ತೀನಿ. ಕೋದಂಡರಾಮ, ಕೋದಂಡರಾಮ ಅಂತ ನಾಮಕರಣವಾಯಿತು. ಕಾಲ ಕಳೆಯುತ್ತಲೇ ಇದೆ. ಆ ಮಗು 5 ವರ್ಷದವನಾದ. ಒಂದು ದಿನ ರಾಮನವಮಿ ನಡೆಯುತ್ತಿದೆ. ಏನು ಅತಿ ವಿಜೃಂಭಣೆಯಿಂದ ರಾಮನವಮಿ ನಡೆಯುತ್ತಿದೆ. ಈ ಕೋದಂಡರಾಮನ ಸ್ನೇಹಿತರೆಲ್ಲ ಸೇರ್ಕೊಂಡ್ರಲ್ಲೋ, ಕೋದಂಡರಾಮ ಕೋದಂಡರಾಮ ಅಂತ ಕೆಲಸ ಮಾಡ್ತೀಯೇನ? ಏನು ಅಡಿಗೆ ಮನೆಗೆ ಹೋಗಿ ನಿಮ್ಮ ಅಮ್ಮನ ಕೇಳಿ ಆ ವಿಶೇಷವಾಗಿ ತಿಂಡಿ ಮಾಡಿದ್ದಾರಲ್ಲ ಸಿಹಿ ತಿಂಡಿ, ಅದನ್ನೆಲ್ಲ ಎತ್ಕೊ ಬಂದ್ಬಿಡು, ನಾವೆಲ್ಲರೂ ಸೇರ್ಕೊಂಡು ತಿನ್ನೋಣ. ಕೋದಂಡರಾಮ ಬಂದ, ಅಮ್ಮ. ತಾಯಿ ಕೇಳಿದ್ದೇನಪ್ಪ? ಅಮ್ಮ, ಹುಡುಗರಿಗೆಲ್ಲ ಬಹಳ ಹಸಿವಾಗ್ಬಿಟ್ಟಿದೆ ಕಣಮ್ಮ, ಈ ದೊಡ್ಡವ್ರು ಯಾರು ಸೇರ್ಸಲ್ಲ ಅಂತ ಕಣಮ್ಮ. ಅಮ್ಮ, ನೀನೊಂದಿಷ್ಟು ತಿಂಡಿ ಕೊಟ್ಬಿಡೆ, ನಾವು ತಿಂತೀವಿ. ತಾಯಿಗೆ ಮಗನ ಮೇಲೆ ಬಹಳ ಪ್ರೇಮ. ಬಾಚಿ ಮಗನನ್ನು ತಬ್ಬಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳಪ್ಪ, ತಿಂಡಿ ಬೇಕ ಮಗನೇ, ಇದು ಈಗಲೇ ಕೊಡ್ತೇನೆ ತಾಳು ಅಂತ ಒಂದು ಬುಟ್ಟಿಯಲ್ಲಿ ವಿಶೇಷವಾಗಿ ಮಾಡಿದ್ದ ಸಿಹಿ ತಿಂಡಿಗಳನ್ನೆಲ್ಲ ಇಟ್ಟು ಮಗನ ಕೈ ಕೊಡ್ತಾ ಹೇಳ್ತಾಳಪ್ಪ, ನೀನೊಬ್ಬನೇ ತಿನ್ನಬೇಡ, 6 ಜನಕ್ಕೆ ಹಂಚಪ್ಪ. ಹಂಚ್ತೀನಮ್ಮ. ಹಂಚಿ ತಿನ್ನೋವಾಗ ಸುಮ್ಮನೆ ತಿನ್ನಬಾರ್ದು, ಮತ್ತೇನ್ ಮಾಡ್ಬೇಕಮ್ಮ? ರಾಮ ರಾಮ ರಾಮ ಅಂತ ದೇವರ ಹೆಸರನ್ನು

0: ದೇವರ ನಾಮಾವಳಿಯನ್ನು ಹಾಡಿ ನೀನು ಹಾಡು, ಇನ್ನೊಬ್ಬರ ಕೈನಲ್ಲೂ ಹಾಡಿಸಿ ತಿಂಡಿ ತಿನ್ನಪ್ಪ. ಕೋದಂಡ್ರಾಮ ಬುಟ್ಟಿ ತಗೊಂಡ ಬಂದ, ಲೇ ರಾಮ, ಲೇ ಚನ್ನಕೇಶ, ವೀರಭದ್ರ, ಲೇ ನಾಗಭೂಷಣ ಬಂದ್ರೋ ಎಲ್ಲ ಸೇರ್ಕೊಂಡು ಎಲ್ಲಿ ಸೇರಿದ್ದಾರೆ? ಒಂದು ದೊಡ್ಡ ಕೊಳದ ಪಕ್ಕದಲ್ಲಿ ನಿಂತ್ಕೊಂಡ್ರು. ನೋಡೋ ತಿಂಡಿ ತಂದಿದ್ದೀನಿ
1: ಅಪ್ಪ ಅಂದಲೋ, ಎಷ್ಟು ಚೆನ್ನಾಗಿದೆಯೋ ಲಾಡು, ನನಗೆ ಕೊಟ್ಬಿಡ. ಇನ್ನ ಬಂದ, ನೀ ಲಾಡು ತಗೊಳಪ್ಪ, ಮೈಸೂರು ಪಾಕ್ ನನಗೆ ಕೊಟ್ಬಿಡು.
0: ಹಾಗನ್ನುವಾಗ ಈ ಮಹಾನುಭಾವನಾದ ಕೋದಂಡರಾಮ ಹೇಳ್ತಾನೆ, ಎಲ್ರಿಗೂ ಎಲ್ಲ ತಿಂಡಿ ಕೊಡ್ತೀನಿ, ನಿಮ್ಗೆ ಈ ತಿಂಡಿ ಬೇಕೋ ಇನ್ನೊಂದು ತಿಂಡಿ ಇದೆ ಅದು ಬೇಕೋ.
1: ಇನ್ನೊಂದು ತಿಂಡಿ, ಇನ್ನೊಬ್ಬ ಅಂದಲೋ, ಅದೆಲ್ಲ ಬೆಣ್ಣೆ ಕಾಯಿಸಿ ತುಪ್ಪದಲ್ಲಿ ಮಾಡಿದ್ದು ಅಂತ ಕಾಣುತ್ತೆ.
0: ಇಲ್ಲಿ ಹುಡುಗರಿಗೆಲ್ಲ ಹೇಳ್ದಯ್ಯ, ಇನ್ನೊಂದು ತಿಂಡಿ ಇದೆ ಕಣೋ. ಯಾವುದು? ಆಲ

ತಿಂಡಿ ಹೆಸರಲ್ಲೆಲ್ಲ ದೇವರ ಹೆಸರು. ಯಾವ್ದು ಬೇಕು ಒಬ್ಬ ಅಂದಲೋ, ಇವನು ಹೇಳೋದೆಲ್ಲ ಕಿವಿಗೆ ಸಿಗ್ತದೆ ಬಾಯಿಗೆ ಸಿಕ್ಕಲ್ಲ. ಅಪ್ಪ ಅದೆಲ್ಲ ನೀನ್ ಎತ್ತಿನ್ಕೊಯ್ದ್ ನನಗೆ ಕೊಟ್ಬಿಡೋ. ಹಾಗಾದ್ರೆ ಒಂದ್ ಕೆಲಸ ಮಾಡಿ ನೀವು, ಏನು ಎಲ್ರು ರಾಮ್ ರಾಮ್ ರಾಮ ಅನ್ನ ಕೊಡ್ತೀನಿ. ಒಬ್ಬ ಅಂದ ರಾಮ್ ರಾಮ್ ರಾಮ್ ಸೀತಾ ರಾಮ್ ರಾಮ್ ರಾಮ್ ಜಯ ಜಯ ರಾಮ್ ಕೊಡಯ ಕೊಡಯ ಕೊಡಯ ಒತ್ತಾಯ್ತು ಕೊಡಯ.

0: ರಾಮ ರಾಮ ಈ ಹುಡುಗ ರಾಮ್ ರಾಮ್ ರಾಮ್ ರಾಮ್ ಅಂದ. ಆ ರಾಮ ನಾಮದಲ್ಲೇ ಈತನ ಹೃದಯ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಈ ಹುಡುಗರು ನೋಡಿದ್ರು, ಓ ಇವನ್ ತಿಂಡಿ ಗಿಂಡಿ ಕೊಡೋ ಹಂಗಿಲ್ಲ, ಸುಮ್ಮನ್ ರಾಮ ರಾಮ ರಾಮ ರಾಮ ಅಂತ ನಮ್ಮನ್ ಓಡಿಸೋವರೆಗೂ ಸರಿಯೇ. ಒಬ್ಬ ಅಂದ, ನೋಡಪ್ಪ ನಾನ್ ಲಾಡು ಎತ್ತಿಟ್ಕೊಂಡ್ಬಿಡ್ತೀನಿ, ನೀವೆಲ್ಲ ತಿನ್ನೋವಾಗ ತಿಂತೀನಿ. ಇನ್ನೊಬ್ಬ ಅಂದ, ನಾನು ಅಷ್ಟೇ ದಮ್ ರೋಟ್ ಎತ್ತಿಟ್ಕೊಂಡ್ಬಿಡ್ತೀನಿ, ಆಮೇಲೆ ತಿಂತೀನಿ. ಲೇಯ್ ಮುಟ್ಬೇಡ, ಲೇಯ್ ಎತ್ಬೇಡ, ಎಲ್ಲ ಹೊರಟ್ಬಿಟ್ರು. ನನಗೆ ತನಗೆ ನನಗೆ ತನಗೆ ನನಗೆ ತನಗೆ ನನಗೆ ತನಗೆ ಅಂತ ಹೋಗುವಾಗ ಆ ಕೋದನ್ ರಾಮನನ್ನ ಒಬ್ಬ ತಳ್ಳಿ ತಿಂಡಿ ಎತ್ಕೊಂಡ. ತಳ್ಳಿದಾಗ ಹಿಂದ್ಗಡೆನೆ ಕೊಳವಿತ್ತು, ಕೊಳದಲ್ಲಿ ಜಾರಿ ಬಿದ್ದು ಬಿಟ್ಟ. ಹುಳ ಹುಳ ಹುಳ ಹುಳ ಹುಳ ಹುಳ ಹುಳ ಹುಳನೆ ಬರಿ ಆಯ್ತು. ಈ ಬಾಲಕ ನೀರಿನೊಳಗಡೆ ಸೇರ್ಕೊಂಡ್ಬಿಟ್ಟ. ಈ ಹುಡುಗರು ತಿಂಡಿ ತಿಂತಿದ್ದವರೆಲ್ಲ, ಕೋದಂಡ್ರಾಮ ಕೋದಂಡ್ರಾಮ, ಏನೋ ನಾವು ಕೋದಂಡ್ರಾಮನ್ ಕೊಂದಾಕ್ಬಿಟ್ವಲ್ಲೋ, ಯಾರೋ ತಳ್ಳಿಬಿಟ್ರು ಕಣೋ. ನಡಿ ನಡಿ, ಮೊದಲು ಹೋಗಿ ಅವ್ರ ಅಪ್ಪನಿಗೆ ಹೇಳೋಣ, ನಡಿ. ಓಡಿ ಬಂದ್ರಂತೆ ರಾಮದಾಸರು. ಎಲ್ಲರಿಗೂ ವಿತರಣೆಯನ್ನು ಮಾಡುತ್ತಿದ್ದಾರೆ. ಅಯ್ಯ, ನಾನು ಸಾಮಾನ್ಯ, ನೀವು ದೊಡ್ಡ ವ್ಯಕ್ತಿಗಳು, ನನ್ನ ಮನೆಗೆ ಬಂದಿದ್ದೀರಾ, ಇದು ನನ್ನ ಸುಯೋಗ. ದಯಮಾಡಿ ನಿಧಾನವಾಗಿ ಊಟ ಮಾಡಿ, ಸಾವಧಾನವಾಗಿ ಊಟ ಮಾಡಿ ಅಂತಿದ್ದಾರೆ. ಹುಡುಗರೆಲ್ಲ ಓಡ್ ಬಂದ್ರು, ರಾಮದಾಸ್ ಅತ್ನರೇ. ಏನ್ರಪ್ಪ ರಾಮದಾಸ್ ಅತ್ನರೇ, ಕೋದಂಡ್ರಾಮ ಕೊಡದಲ್ಲಿ ಬಿದ್ದು ಹೋದ. ಈ ರಾಮದಾಸ್ರಿ ಹೇಳಿಕೆ ಏನಂದೆ ಬಾಲಕ, ಏನಂದೆ? ನಾವೆಲ್ಲ ತಿಂಡಿ ತಿನ್ನೋಣ ಅಂತ ಕೊಳದ ಹತ್ರ ಹೋಗಿದ್ವಿ, ಆಟವಾಡುವ ಕಾಲ್ ಜಾರಿ ಕೋದಂಡ್ರಾಮ ಕೊಳದಲ್ಲಿ ಬಿದ್ದು ಹೋದ.
1: ಆ ಮಾತು ಕೇಳಿದ್ದೆ ಮಹಾಜ್ಞಾನಿಗಳಾದ ರಾಮದಾಸರು ಕೂಡ

0: ರಾಮ, ಏನ್ ಪರೀಕ್ಷೆ ತಂದಿರ್ತೀಯಮ್ಮ?
1: ಯಾ, ದಯಮಾಡಿ ಈ ಮಾತನ್ನ ಅವರ ತಾಯಿಗೆ ಹೇಳಬೇಡಿ. ಅದು ಹ್ಯಾಕೆ ಕೇಳಿಸಿದೆ ಅಂದ್ರೆ, ದಯಮಾಡಿ ಈ ಮಾತನ್ನ ಅವರ ತಾಯಿಗೆ ಹೇಳಿಬಿಡಿ. ಹೇಳಬೇಡಿ, ಹೇಳಿಬಿಡಿ ಅಂದ ಹಾಗಾಯ್ತು. ಒಬ್ಬ ಹಿಂದ್ಗಡೆಗೆ ಬಂದ, ಅಮ್ಮ ಅಮ್ಮ. ಆ ಕಮಲಮ್ಮ ಓಡಿ ಬಂದು, ಏನಪ್ಪ ತಿಂಡಿ ತಗೊಂಡನ್ನಲ್ಲ ಕೋದಂಡ್ರಮ್ಮ, ಕೊಡ್ಲಿಲ್ವ ನಿನಗೆ? ಅವನಂತ ಅವನಲ್ವಲ್ಲ. ಹೋಗ್ಲಿ ಬಿಡು, ಅಳ್ಬೇಡ ಕಣೋ, ನಾನ್ ಕೊಡ್ತೀನೋ. ಅಮ್ಮ ನನಗ್ ತಿಂಡಿ ಬೇಡಮ್ಮ. ಹೊಡೆದ್ನಾ ಅವನ್ ನಿನ್ನ, ಬರ್ಲಿ ತಾಳು, ನಿನ್ನೆದರಿಗೆ ಅವನಿಗೆ ಸರಿಯಾಗಿ ಶಿಕ್ಷೆ ಮಾಡಿಬಿಡ್ತೇನೆ. ಅಮ್ಮ ಹಂಗ್ ಮಾಡ್ಬೇಡಮ್ಮ. ಮತ್ತೇನ ಮಗು? ಅಮ್ಮ ಕೋದಂಡ್ರಾಮ ಕೊಳದಲ್ಲಿ ಬಿದ್ದು ಹೋದ ಕಣಮ್ಮ. ಈ ತಾಯಿ ಕೈಯಲ್ಲಿ ತಟ್ಟೆ ಹಿಡಿದಿದ್ದೋಳು. ಹಾ, ಕೋದಂಡ್ರಾಮ ಕೊಳದಲ್ಲಿ ಬಿದ್ದು ಹೋದ ಅಂದ ಕೂಡ್ಲೆ ಕೋದಂಡ್ರಾಮ ಅಂತಿದ್ದೆ. ತಾನು ಬಿದ್ದ ಪಿತಾಶೋಕಂ ಷಣ್ಮಾಸಂ ಮಾತೃಶೋಕಂ ವತ್ಸರ ಭಾರ್ಯಾಶೋಕಂ ಪುನರ್ಭಾರ್ಯಂಚ ಪುತ್ರ ಶೋಕಂ ನಿರಂತರಂ ಅಂತ. ಮಕ್ಕಳನ್ನ ಯಾರು ಕಳ್ಕೊಂಡ್ಬಿಡ್ತಾರೋ ಅವ್ರಿಗೆ ಬಹಳ ದುಃಖ. ಈ ಅಮ್ಮ ಹಾಗೇ ಸರಿಗೆ ಬಿದ್ಲು. ಸರಿಗೆ ಬಿದ್ದರೆ ಆ ಹುಡುಗರೆಲ್ಲ ಅಮ್ಮ ಅಮ್ಮ ಅಮ್ಮ ಅಂದ್ಬಿಟ್ಟು ಹೊರಟ್ರದ್ರು. ರಾಮದಾಸರು ಎಲ್ಲರಿಗೂ ಬಡಿಸ್ತಾ ಇದ್ರಲ್ಲ, ಒಳಗಡೆಗೆ ಬಂದು ಹೆಂಡತಿಗೆ ಹೇಳಿದ್ರು, ದೇವಿ ಎಲ್ಲರದು ಊಟ ಆಯ್ತು, ತಾಂಬೂಲ ಅಂತ ನೋಡ್ತಾರೆ, ಈ ಅಮ್ಮ ಬಿದ್ದು ಹೋಗಿದ್ದಾಳೆ. ಕಮಲ ಕಮಲ ಅಂದ್ರೆ ಆ ಕಮಲಾದೇವಿ ಎದ್ದು ಹೇಳ್ತಾಳೆ, ಸ್ವಾಮಿ ಯಾರಿಗೋಸ್ಕರ ಇನ್ನು ನಾವು ರಾಮನವಮಿಯನ್ನು ಮಾಡೋದ್ರಿ? ಯಾರ ಹೆಸರನ್ನು ಹೇಳಿ ನಾವು ಬಾಳಿ ನಮ್ಮ ಮಗ ಸುಖವಾಗಿರ್ಲಿ ಅನ್ಕೊಂಡಿದ್ವು, ಅವನೇ ಕೊಳದಲ್ಲಿ ಬಿದ್ದು ಹೋದ ಅಂದ್ಮೇಲೆ ಇನ್ ಯಾರಿಗಾಗಿ ರಾಮನವಮಿ? ರಾಮದಾಸನು ಮತ್ತು ಕಮಲಾಂಬ ಎಲ್ಲರೂ ಜನಗಳ ಜೊತೆಯಲ್ಲಿ ಕೊಳದತ್ರ ಬಂದಿದ್ದರು. ರಾಮದಾಸರಂತಾರೆ, ಕೋದಂಡ್ರಾಮ ನನಗೆ ಗೊತ್ತಿದೆ ಈ ಲೋಕದಲ್ಲಿ ಅವತರಿಸಿದವರು ಎಂದಾದರೂ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗಬೇಕು ಅಂತ, ಆದರೆ ನಿನ್ನಂಥ ಜ್ಞಾನ ಸಂಪನ್ನನಾದ ಮಗ ಹೊರಟೋದ್ನಲ್ಲ ಅಂತ ದುಃಖವಾಗ್ತಾ ಇದೆ ಕಣೋ. ಮಗನೇ ಕೋದಂಡ್ರಾಮ ಅಂತಿದ್ದಾರೆ. ಅಷ್ಟೊತ್ತಕ್ಕೆ ಸರಿಯಾಗಿ ಕಬೀರ್ ದಾಸರು ಬಂದ್ಬಿಟ್ರು. ಶ್ರೀರಾಮಂದ್ರು ಎಲ್ಲ ದಾರಿ ಬಿಟ್ಬಿಟ್ಟು, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಕಬೀರ್ ದಾಸರು ಬಂದ್ರು. ಕಬೀರ್ ದಾಸರು ಬಂದಿದ್ದೆ ಆ ಕೊಳದಲ್ಲಿ ಮುಗಿಸುತ್ತಿರುವುದನ್ನ ಕೇಳಿ ತಾವೇ ಹೇಳ್ತಾರೆ, ರಾಮ ನಿನ್ ಭಕ್ತರ ಮಕ್ಕಳೆಲ್ಲ ಸಾಯ್ತಾರೆ ಅಂದ್ರೆ ನಿನ್ ಯಾರೂ ಪೂಜೆ ಮಾಡಲ್ಲ. ನಾನ್ ರಾಮನವಮಿ ಮಗನ ಮಾಡಿದೆ, ನನ್ನ ಮಗನ ಕತ್ತಿಗೆ ಕುಯ್ದು ಬಿಟ್ಟೆ. ಇಲ್ಲಿ ರಾಮದಾಸ ತನ್ನ ಮಗನ ಕಳ್ಕೊಂಡ ಅಂದ್ರೆ ನಿನ್ ಯಾರು ಪೂಜೆ ಮಾಡಲ್ಲ, ಹಂಗ್ ಮಾಡಬೇಡ, ದಯಮಾಡಿ ಆ ಮಗನನ್ನು ಕಳುಹಿಸಿಕೊಡು. ಶ್ರೀರಾಮಂದ್ರು. ಕೊಳದಲ್ಲಿ ಬುಳ ಬುಳ ಬುಳ ಬುಳನೆ ಧ್ವನಿ ಆಯಿತು. ಏನೋ ಧ್ವನಿ ಆಗುತ್ತಲ್ಲ ಅಂತ ನೋಡಿದ್ರೆ ಆ ಕೊಳದ ಒಂದು ಮೂಲೆಯಲ್ಲಿ ಹೊಸದಾಗಿ ನಾಮಾಕ್ಷತೆಗಳನ್ನು ಹಚ್ಚಿಕೊಂಡು ಕೋದಂಡ್ರಾಮ ಥಟ್ ಅಂತ ಎದ್ದು ಬಂದ ಸದಾ ತಪ್ಪಿಕೊಂಡ. ಈ ಪಕ್ಕದಲ್ಲಿರೋರಂದ್ರೆ ಎಲ್ಲ ನಾಟಕ, ಅವನು ಮೊದಲೇ ಹೇಳ್ಕೊಟ್ಬಿಟ್ಟವ್ರೆ, ನೀವು ಬಟ್ರೆ ಎಲ್ಲಾರ ಕೂತಿರು, ನಾನು ಕೂಗಿದಾಗ ಬಾ ಅಂತ. ಜ್ಞಾನಿಗಳಂಗ್ ಮಾಡಲ್ಲ. ರಾಘವೇಂದ್ರ ಸ್ವಾಮಿಗಳು ಸವಣೂರು ದೇಸಾಯಿಗಳ ಮನೆಗೆ ಊಟಕ್ಕೆ ಹೋಗಿದ್ದಾಗ ಆ ಸವಣೂರು ದೇಸಾಯಿಗಳ ಮಗ ಮಾವಿನ ಹಣ್ಣಿನ ಶೀಕರಣೆ ಮಾಡಿ ಒಂದು ತೊಟ್ಟಿಲಿಟ್ಟಿದ್ರು, ಅದರಲ್ಲಿ ಬಿಸತ್ತೆ. ಬಹಳ ಕಷ್ಟಪಟ್ಟು ಆ ತಂದೆ ತಾಯಿಗಳು ಮುಚ್ಚಿಡೋಕ್ ಹೋಗ್ತಾರೆ, ಗುರುಗಳೇನು ಮಾಡ್ತಾರೆ, ತಗಮನಿ ಅವನನ್ನ ಅಂತ ತರಿಸಿ ಒಂದಿಷ್ಟು ನೀರು ತೆಗೆದು ಚಿಮುಕಿಸಿ ಶ್ರೀರಾಮಂದ್ರ ಅವನು ಬದುಕ್ಬಿಟ್ಟ. ಒಂದ್ ಐದಾರು ಜನ ಹುಡುಗರು ಸೇರ್ಕೊಂಡ್ರು, ಸತ್ತವ್ರನ್ನೆಲ್ಲ ಬದುಕಿಸ್ತಾನಂತೆ, ನೋಡೋಣ ನಡೆಯೋ. ಒಂದ್ ಚಟ್ಟ ಕಟ್ಟಿ ಪಾಪ ಬದುಕಿರೋನ್ನ ಮಲಗಿಸ್ಬಿಟ್ರು. ಅವನ್ ಸತ್ತವ್ನಂಗ್ ಮಲಗ್ಕಂಡ, ಎತ್ಕೊಂಬಂದು ಗುರುಗಳು ಮುಂದೆ ಇಟ್ರು. ಗುರುಗಳೇ ಸತ್ತೋಗ ಅವನೇ ಬದುಕಿಸಿ. ಅವ್ರಂದ್ರೆ ಯಾ ಏನ್ ಸತ್ತವ್ರನ್ನೆಲ್ಲ ಬದುಕಿಸತ್ ನನ್ಗೆ ಶಕ್ತಿ, ಅವೆಲ್ಲ ಬೇಡ ಕಣ್ರಿ, ಶ್ರೀಮಂತರ ಮಕ್ಕಳಾದ್ರೂ ಬದುಕಿಸ್ತೀರಾ, ನಮ್ ಬಡವ ಬದುಕಿಸಿ. ಹತ್ರ ಬಂದು ನೋಡ್ತಾರೆ ಅವ್ನು ಬದುಕೇ ಇದ್ದ. ಗುರುಗಳೇನು ಮಾಡಿದ್ರು, ಸಿಟ್ಟು ಬಂದ್ಬಿಡ್ತ ಅವ್ರಿಗೆ, ಅಪ್ಪ ನಾನು ಸತ್ತೋದವ್ರನ್ನ ಬದುಕಿಸ್ತೀನಿ ಅಂತ ಅನ್ಕೊಂಡಿದ್ದೀರಾ, ನಾನು ನಿಜವಾಗ್ಲೂ ಬದುಕಿರೋನ್ ಬದುಕಿಸ್ತೀನೇ ವಿನಃ ಸತ್ತವರನ್ನ ನಿಜವಾಗ್ಲೂ ಬದುಕಿಸಲ್ಲ ಅಂದ್ರು. ಸತ್ತವನನ್ನ ಅಂದ್ ಕೂಡ್ಲೇ ಅವ್ನು ಸತ್ತೋದ. ಅವ್ರ ಬಾಯಿನಿಂದ ಬಂದ ಮಾತು. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರಂದ್ರೆ ನೋಡಿದ್ರೆ ಅಂದ್ರೆ ಯಾ ನಿಮ್ ಗುರುಗಳ ಬಂಡವಾಳ ಎಲ್ಲ ಹೊರಗೆ ಬಂದ್ಬಿಡ್ತು, ನಮ್ಮವನ್ ಬದುಕೇ ಅವನೇ, ಲೇ ಹೇಳೋ ಮೇಲೆ ಎದಳ ಮೇಲೆ ಅಂದ್ರೆ ಅವ್ನು ಸತ್ಯ ಹೋಗ್ಬಿಟ್ಟಿದ್ದ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಸಾಧು ಸಜ್ಜನ ಸಂತಾಪ ಕಿಮಾಶ್ಚರ್ಯಂ ಕುಲಕ್ಷಯಂ. ಬಹುಜನಗಳನ್ನ ಸಾಧುಗಳನ್ನ ಸಂತರನ್ನ ಗೇಲಿ ಮಾಡಬಾರದ್ರಿ. ಅಪಹಾಸ್ಯಕ್ಕೆ ಸಿಕ್ಕಾಕ

ಮಾಡಿಬಿಟ್ರೆ ಬಲು ಕಷ್ಟ. ಅವರೇನಾದರೂ ಮನಸ್ಸಿನಲ್ಲಿ ನೊಂದು ಹೋದ್ರೆ ಆ ನೋವು ನಾವು ಬಹಳ ಕಾಲ ಅನುಭವಿಸಬೇಕಾಗುತ್ತೆ. ಇಲ್ಲಿ ಭದ್ರಾಚಲಕ್ಕೆ ಹೋಗಿ ರಾಮ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಮಾರ್ಗದಲ್ಲಿ ರಾಮದಾಸರು ಕೇಳಿದ್ರು, ಗುರುಗಳೇ ಭದ್ರಾಚಲ ಅಂದ್ರೆ ಏನು? ಅಯ್ಯ, ಪರ್ವತರಾಜನ ಮಗ ಒಬ್ಬ ಇದ್ದ, ಅವನ ಹೆಸರು ಭದ್ರ ಅಂತ. ಅವನು ಶಾಪಗ್ರಸ್ತನಾಗಿ ಒಂದು ಬಂಡೆಕಲ್ಲಾಗಿ ಬಿದ್ದಿದ್ದ. ತ್ರೇತಾಯುಗದಲ್ಲಿ ರಾಮದೇವರು ಲಕ್ಷ್ಮಣ ದೇವರು ಇವರು ಬಂದಿದ್ದೆ, ಸೀತಾಮನವರು ಹುಡುಕಾಡ್ಕೊಂಡು ಬರುವಾಗ ಆ ಬೆಟ್ಟದ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಂಡ್ರು ಸೀತಾದೇವಿ ಜೀ ಸಹಿತ. ಅವನಿಗೆ ಶಾಪ ವಿಮೋಚನೆ ಆಯಿತು. ಅವನು ವರ ಕೇಳಿದ, ಸ್ವಾಮಿ ಯಾವಾಗಲೂ ನಿನ್ನ ಪಾದ ನನ್ನ ತಲೆ ಮೇಲೆ ಇರಬೇಕು. ಆ ಭದ್ರ ಎಂಬ ಪರ್ವತರಾಜನ ಮಗನೇ ಒಂದು ಬೆಟ್ಟವಾಗಿ ಹುಟ್ಟಿದ. ರಾಮದೇವರು ವಿಗ್ರಹ ರೂಪದಲ್ಲಿ ಬಂದು ಒಬ್ಬ ರೆಡ್ಡಿಗರ ಹೆಂಗಸಿದ್ದು ತಮ್ಮಲ ದಮ್ಮಕ್ಕ ಅಂತ. ಆ ತಮ್ಮಲ ದಮ್ಮಕ್ಕ ಎಂಬತಕ್ಕಂತ ರೆಡ್ಡಿಗರ ಹೆಂಗಸಿನ ಸ್ವಪ್ನದಲ್ಲಿ ಬಂದು ಹೇಳಿದರಂತೆ, ನಾನೀಗ ವಿಗ್ರಹವಾಗಿದ್ದೀನಿ, ನನ್ನನ್ನು ತಂದು ಪ್ರತಿಷ್ಠಾಪನೆ ಮಾಡು. ಆ ರೆಡ್ಡಿಗರ ಹೆಂಗಸು ತನ್ನ ಅಣ್ಣ ತಮ್ಮಂದಿರಂದನ್ನೆಲ್ಲ ಕೂಡಿಸಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾ ಹನುಮತ್ ಸಮೇತವಾದ ವಿಗ್ರಹವನ್ನು

ರಾಮದೇವರು ಲಕ್ಷ್ಮಣ ದೇವರು ಇವರು ಬಂದಿದ್ದೆ ಸೀತಾಮನವರು ಹುಡುಕಾಡ್ಕೊಂಡು ಬರುವಾಗ ಆ ಬೆಟ್ಟದ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಂಡ್ರು ಸೀತಾದೇವಿ ಜೀ ಸಹಿತ. ಅವನಿಗೆ ಶಾಪ ವಿಮೋಚನೆ ಆಯಿತು. ಅವನು ವರ ಕೇಳಿದ, ಸ್ವಾಮಿ ಯಾವಾಗಲೂ ನಿನ್ನ ಪಾದ ನನ್ನ ತಲೆ ಮೇಲೆ ಇರಬೇಕು. ಆ ಭದ್ರ ಎಂಬ ಪರ್ವತರಾಜನ ಮಗನೇ ಒಂದು ಬೆಟ್ಟವಾಗಿ ಹುಟ್ಟಿದ. ರಾಮದೇವರು ವಿಗ್ರಹ ರೂಪದಲ್ಲಿ ಬಂದು ಒಬ್ಬ ರೆಡ್ಡಿಗರ ಹೆಂಗಸಿದ್ದು ತಮ್ಮಲ ದಮ್ಮಕ್ಕ ಅಂತ. ಆ ತಮ್ಮಲ ದಮ್ಮಕ್ಕ ಎಂಬತಕ್ಕಂತ ರೆಡ್ಡಿಗರ ಹೆಂಗಸಿನ ಸ್ವಪ್ನದಲ್ಲಿ ಬಂದು ಹೇಳಿದರಂತೆ, ನಾನೀಗ ವಿಗ್ರಹವಾಗಿದ್ದೀನಿ, ನನ್ನನ್ನು ತಂದು ಪ್ರತಿಷ್ಠಾಪನೆ ಮಾಡು. ಆ ರೆಡ್ಡಿಗರ ಹೆಂಗಸು ತನ್ನ ಅಣ್ಣ ಸಂಬಂಧರಿಂದನ್ನೆಲ್ಲ ಕೂಡಿಸಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾ ಹನುಮತ್ ಸಮೇತವಾದ ವಿಗ್ರಹವನ್ನು ತಂದು ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಳೆ. ನಡೀರಿ ಹೋಗೋಣ. ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಅಂತ ಬಂದ್ರು. ಆ ದೇವಸ್ಥಾನದ ಬಾಗಿಲಿಗೆ ಬರುವಾಗ ಅಲ್ಲ ಪಾರ್ಪತ್ಯಗಾರರು ನಿಂತಿದ್ರು. ಯಾರು ಬಂದ್ರು ಯಾರು ಬಂದ್ರು ಅವ್ರೇನ್ ಮಾಡೋದು, ಈ ಕಡೆ ಬನ್ನಿ ಹೆಣ್ಮಕ್ಕಳೆಲ್ಲ, ಈ ಕಡೆ ಬನ್ನಿ ಗಂಡ್ಮಕ್ಕಳೆಲ್ಲ, ಈ ಕಡೆ ಬನ್ನಿ ಅಂತ ಬೇರೆ ಬೇರೆ ಭಾಗ ಮಾಡ್ತಿದ್ರು. ಈ ಕಬೀರ್ ದಾಸರು ಬಂದು ಕೂಡಲೇ ಏನ್ ಮಾಡಿದ ಅವನು, ಏ ನಿಂತ್ಕಳಯ್ಯ, ಯಾರಯ್ಯ ನೀನು? ಅಯ್ಯ ನನ್ನನ್ನು ಕಬೀರ್ ಅಂತ ಕರೀತಾರೆ, ಮಹಮದಿ ಮತಸ್ಥ ತಾನೇ? ಹೌದು ಸ್ವಾಮಿ. ಹಾಗಾದ್ರೆ ನೀನು ಒಳಗಡೆ ಬರೋಂಗಿಲ್ಲ. ಅಯ್ಯ ನಾನು ರಾಮ ಭಕ್ತ ಕಣೋ. ಎಲ್ಲ ಗೊತ್ತಾಡಯ್ಯ ನನಗೆ, ಎಲ್ಲ ಹೇಳೋದು ಹಿಂಗೆ, ಯಾವ ಭಕ್ತರಾದರೂ ಮಹಮದೀಯ ಮತಸ್ಥ ನಮ್ಮ ದೇವಸ್ಥಾನದೊಳಗೆ ಬರೋಂಗಿಲ್ಲ. ಬಹಳ ದೂರದಿಂದ ಬಂದಿದ್ದೀರಪ್ಪ, ನನಗೊಂದಿಷ್ಟು ಅವಕಾಶ ಕೊಡು. ಒಳಗೆ ಬಿಡದೇ ಇದ್ರು ಚಿಂತೆ ಇಲ್ಲ, ನೀನ್ ನನಗೆ ಅವಕಾಶ ಕೊಟ್ರೆ ನಾನು ಈ ಬಾಗಿಲಲ್ಲಿ ನಿಂತು ಒಂದು ಸಲ ಬಾಗಿ ನೋಡಿ ಆ ನಮ್ಮ ರಾಮನನ್ನು ಕೊಂಡಾಡಿಬಿಟ್ಟು ಹೊರಟೋಗ್ತೀರಪ್ಪ. ಇವನಂತ ನೀನೇನಾದ್ರೂ ಒಳಗ್ ಕಾಲಿಟ್ಟೆ ಕುತ್ತಿಗೆ ಹಿಡಿದಾಚಕ್ಕೆ ತಳ್ಳಿಬಿಡ್ತೀನಿ, ಮತ್ತೇನ್ ಮಾಡ್ಲಿ ನಾನು? ರಾಮ ದರ್ಶನ ನನಗಿಲ್ವೇ ಇಲ್ಲ. ಸರಿಯಪ್ಪ ಹಾಗೆ ಮಾಡ. ರಾಮದಾಸರೇ ನಾನು ಒಳಗಡೆ ಹೋಗೋಂಗಿಲ್ವಂತಪ್ಪ, ನೀವೆಲ್ಲ ಹೋಗಿ ರಾಮ ದರ್ಶನ ಮಾಡ್ಕೊಂಬನ್ನಿ, ನಿಮ್ಮ ದರ್ಶನ ನಾನು ಮಾಡಿಬಿಡ್ತೀನಿ, ನನಗೆ ಪುಣ್ಯ ಬರುತ್ತೆ. ಆ ರಾಮದಾಸ ಅಂದ್ರೆ ಗುರುಗಳೇ, ನೀವೇ ನೋಡದೆ ಇರೋ ರಾಮನ್ ನಾನು ಯಾಕೆ ನೋಡೋದು ಗುರುಗಳೇ? ನೀವು ನೋಡಬೇಕು ರಾಮನನ್ನ, ನಾನು ನೋಡಬೇಕು. ನಿಮ್ಮಿಂದ ನನಗೆ ರಾಮನೇ ವಿನಃ ರಾಮನಿಂದ ನೀವಲ್ಲ. ನಡೀರಿ ಗುರುಗಳೇ, ಎಲ್ಲಾದರೂ ಒಂದು ಕೂತ್ಕೊಂಡು ಧ್ಯಾನ ಮಾಡೋಣ. ನೇರವಾಗಿ ಹೋಗಿ ಒಂದು ಮರದಡಿ ಇಲ್ಲಿ ಕೂತ್ಕೊಂಡು ರಾಮ್ ರಾಮ್ ರಾಮ್ ರಾಮ್ ಅಂತ ರಾಮ ಧ್ಯಾನ ಮಾಡ್ತಿದ್ರು. ಈ ಪಾರ್ಪತಿಗಾರನ ಸಂತೋಷ ಏನು ಅಂದ್ರೆ ಓಡಿಸ್ಬಿಟ್ಟೆ ಅಂತ. ಪುರೋಹಿತರೇ ಅಲಂಕಾರ ಮಾಡಿದ್ದೀರಾ? ಮಾಡಿದ್ದೀನಿ. ಬರೆ ಬರೆ ಬರೆ ಪೂಜೆ ಶುರು ಮಾಡಿ. ಆ ಪುರೋಹಿತರು ಏನ್ ಮಾಡಿದ್ರು? ಶುಕ್ಲಾಂಬರದ ವಿಷ್ಣು ವಿಶೇಷವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋ ಪಶಾಂತಯೇ ಅಂತ ಪರದೆ ಎಳೆದರು. ಅಲ್ಲಿ ದೇವರೇ ಇಲ್ಲ. ಪುರೋಹಿತರು ಗಾಬರಿ ಆಗ್ಬಿಟ್ಟು ಹಂಗೆ ನಿಂತ್ಕೊಂಬಿಟ್ರು. ಅಬೇ ಪಾರ್ಪತ್ಯಗಾರ್ರೇ, ಅವ್ರು ಕೇಳಿದ್ರು ಏನ್ರಿ ದೇವರೇ ಇಲ್ಲ? ಏ ಸುಮ್ಮನ್ ಪೂಜೆ ಮಾಡಯ್ಯ, ದೇವ್ರಿಲ್ದೆ ದೇವಸ್ಥಾನ ಕಟ್ಸಿದೀವ ನಾವು, ಪೂಜೆ ಮಾಡು. ಸ್ವಾಮಿ ದೇವರೇ ಇಲ್ಲ ಕಣ್ರಿ, ಒಳ್ಳೆ ಗ್ರಾಚಾರ ಬಂತಲ್ಲ, ಸುಮ್ಮನ್ ಪೂಜೆ ಮಾಡಯ್ಯ. ಅವನಿಗೆ ರೇಗ್ ಬಿಡ್ತು ಪುರೋಹಿತರಿಗೆ, ಏ ನಿನ್ ಕೂರ್ಸ್ ಪೂಜೆ ಮಾಡ್ಲಯ್ಯ, ಅದಲ್ಲ ತಿರುಗಿ ನೋಡಯ್ಯ, ಏನ್ ಇಷ್ಟು ಜೋರ್ ಮಾಡ್ತಾನಲ್ಲ ಅಂತ ಬಂದಿದ್ದೆ ನೋಡ್ತಾನ, ದೇವ್ರೇ ಇಲ್ಲ. ಅವನಿಗೆ ನಡ್ಕ ಬಂದ್ಬಿಡ್ತಾನೆ ಪುರೋಹಿತರೇ, ದೇವ್ರೆಲ್ಲಿ? ಪುರೋಹಿತರು ಅಂದ್ರು, ನಾನು ಚೆನ್ನಾಗಿ ಕೇಳ್ತೇ ಕಣಯ್ಯ, ದೇವ್ರೇ ಇಲ್ಲ ನೋಡಯ್ಯ. ಆ ವೇಳೆಗೆ ಸರಿಯಾಗಿ ತಮ್ಮನ ತಮ್ಮಕ್ಕ ಎಂಬ ಆ ದೇವಸ್ಥಾನ ಕಟ್ಟಿಸಿದ ತಾಯಿ ಬಂದ್ಬಿಟ್ಟು. ಆಯಮ್ಮನ ಪದ್ಧತಿ ಏನು ಅಂದ್ರೆ, ಪ್ರತಿ ದಿವಸ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ತೀರ್ಥವನ್ನು ತೆಗೆದುಕೊಳ್ಳದೆ ಊಟ ಮಾಡ್ತಿರ್ಲಿಲ್ಲ. ತಮ್ಮನ ತಮ್ಮಕ್ಕ ಬಂದು ಕೈಯನ್ನು ಒಡ್ಡಿದಳಂತೆ, ಪುರೋಹಿತರೇ ತೀರ್ಥವನ್ನು ಕೊಡಿ. ಆ ಪುರೋಹಿತರಿಗೆ ಭಯ ಬಂತು, ಅಮ್ಮ ತಾಯಿ ಇದೋ ತೀರ್ಥ ಕೊಡೋಣ ಅಂದ್ರೆ, ಅಮ್ಮ ಅಮ್ಮ ಇದೋ ಏನಪ್ಪ ಅಮ್ಮ ಇದೋ ಮಂಗಳಾರತಿನೇ ಮಾಡ್ಲಿಲ್ಲ, ಮಂಗಳಾರತಿ ಮಾಡಿಲ್ಲ. ಏಕೆ? ಅಲ್ಲಿ ನೋಡಿ, ಅಲ್ಲಿ ನೋಡಿ ಅಂದ್ರೆ ತಲೆ ಎತ್ತಿ ನೋಡ್ತಾಳೆ, ದೇವ್ರಿಲ್ಲ. ಪುರೋಹಿತರೇ ಎಲ್ಲಿ ವಿಗ್ರಹಗಳು? ಅಮ್ಮ ಅವ್ರ್ಯಾರೋ ಕಬೀರ್ ದಾಸ್ ಅಂತ ಬಂದಿದ್ರಮ್ಮ, ಈ ನಮ್ಮ ಪಾರ್ಪತ್ಯಗಾರರು ಜೋರ್ ಮಾಡಿ ಓಡಿಸ್ಬಿಟ್ರು. ಅಮ್ಮ ಅವ್ರು ರಾಮ್ ಭಕ್ತರಲ್ವಾ, ಭಕ್ತರನ್ನ ಯಾವಾಗ ಈತ ಓಡಿಸ್ಬಿಟ್ಟೋ ದೇವರು ಓಡೋಗ್ಬಿಟ್ಟ ಕಣಮ್ಮ ಜೊತೆಯಲ್ಲಿ, ಇಲ್ಲವೇ ಇಲ್ಲ. ಆಗ ತಮ್ಮಲ ದಮ್ಮಕ್ಕ ಅಂತಾಳೆ, ನ್ಯಾಯವೇ ಪಾರ್ಪತ್ಯಗಾರರೇ, ನಿಮಗೆ ರಾಮನಿಗೆ ಯಾರ ಮೇಲೆ ಪ್ರೀತಿ ಗೊತ್ತೇ, ಅವರ ಭಕ್ತರ ಮೇಲೆ ಜಾಸ್ತಿ ಪ್ರೀತಿ. ನೀವು ಅವರ ಭಕ್ತರನ್ನು ಯಾವಾಗ ನೀವು ಇಷ್ಟು ಅವಮಾನ ಮಾಡ್ತೀರೋ, ದೇವರು ನಿಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಹೋಗಿ ಕರ್ಕಂಬನ್ನಿ. ಈತ ಓಡಿ ಬಂದ. ಅಲ್ಲೆಲ್ಲೋ ಗುಂಪಿನಲ್ಲಿ ರಾಮ ಧ್ಯಾನ ಮಾಡ್ತಾ ಕೂತಿದ್ರು ಕಬೀರ್ ದಾಸರು. ಗುರುಗಳೇ ಪಾದ ಹಿಡ್ದ. ಅವ್ರು ನೋಡಿದ್ರು, ಯಾಕಪ್ಪ ಸ್ವಾಮಿ ನನ್ ತಪ್ಪಾಯ್ತು ಸ್ವಾಮಿ, ನಾನ್ ಮಾಡಿದ ಅಪರಾಧವಾಯ್ತು ಸ್ವಾಮಿ, ದೇವರೇ ಇಲ್ಲ, ಸಾವಿರಾರು ಜನ ಕಾದಿದ್ದಾರೆ ಈ ಪಾಪಿಯಿಂದ, ಅವರಿಗೆಲ್ಲ ದೇವರ ದರ್ಶನ ಇಲ್ದಂಗೆ ಆಗಿಬಿಟ್ಟಿದೆ, ಬನ್ನಿ ನನ್ನಪ್ಪ ದಯಮಾಡಿಸಿ ನನ್ನಪ್ಪ. ರಾಮದಾಸರನ್ನು ಕರ್ಕೊಂಡು ಕಬೀರ್ ದಾಸರು ಬಂದು ನೋಡ್ತಾರೆ,

ಆಗ್ರಹವೇ ಇಲ್ಲ. ನಗ್ತಾರೆ ಕಬೀರ್ ದಾಸರು. ಎಲ್ರೂ ನಾಟಕ ಆಡ್ತಾರೆ ಅಂದ್ರೆ ನೀನು ನಾಟಕ ಆಡ್ತೀಯ? ಪರದೆ ಹಾಕೊಂಡ್ಬಿಟ್ಟಿದ್ಯ ಎಲ್ರಿಗೂ ಕಾಣದೇ ಇರೋಂಗೆ. ಹಂಗ್ ಮಾಡ್ಬೇಡ ರಾಮಪ್ಪ, ನೋಡಿ ಎಷ್ಟೋ ಜನ ಕಾದಿದ್ದಾರೆ ನೀನ್ ನೋಡ್ಬೇಕು ಅಂತ. ನನಗೋಸ್ಕರವಾಗಿ ಹಂಗೋಗದ, ಹಂಗ್ ಮಾಡ್ಬೇಡ. ದ ಋಷ

ಬೆಳಕು. ಏನು ಬೆಳಕಾಯಿತಲ್ಲ ಅಂತ ನೋಡಿದರೆ ಆ ಬೆಳಕಿನಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಸೀತಾ ಸಹಿತನಾದ ರಾಮದೇವರು ಭಟ್ಟರ ಪ್ರತ್ಯಕ್ಷರಾಗಿ ಏನು ಆನಂದವಾಗಿ ನೋಡುತ್ತಿದ್ರೆ ಈ ರಾಮದಾಸರಂತಾರೆ, ರಾಮ ನಿನ್ನನ್ನು ನೋಡಿ ಮನಸ್ಸನ್ನಿಸ್ತಾ ಇದೆ, ಸರ್ವದಾ ನಿನ್ನ ಸೇವೆ ಮಾಡಿಕೊಂಡಿಲ್ಲೇ ಇರಬೇಕು, ನನಗೇನು ಬೇಡ ನಿನ್ನ ಸೇವೆ ಮಾಡಿಕೊಂಡಿಲ್ಲಿರುವಂತ ಒಂದು ಭಾಗ್ಯ ಕೊಟ್ಬಿಡು ರಾಮ, ಅನವರತ ನಿನ್ನ ನಾಮಸ್ಮರಣೆ ಮಾಡಿಕೊಂಡು ನಿನ್ನ ಧ್ಯಾನ ಮಾಡಿಕೊಂಡು ನಿನ್ನ ನೋಡಿಕೊಂಡು ಕಾಲ ಕಳೆದು ಬಿಡ್ತೇವೆ. ರಾಮದಾಸರ ಹಿಂತಿರುಗಿ ಊರಿಗೆ ಬಂದ ಮೇಲೆ ಶ್ರೀರಾಮನಿಗೆ ಅವರನ್ನು ತಮ್ಮ ಸನ್ನಿಧಿಯಲ್ಲೇ ಇಟ್ಕೊಳ್ಬೇಕು ಅಂತ ಆಶೆ ಆಯಿತು. ಏನೋ ಹೈದರಾಬಾದ್ನ ದೊರೆ ನಿಜಾಮ ಆ ಮಹಾನುಭಾವನಾಗಿರ್ತಕ್ಕಂಥ ತಾನೀಶಾ ಎಂಬ ದೊರೆಗೆ ಮನಸ್ಸಿನಲ್ಲಿ ಏನ್ ಬಂತು, ಅಕ್ಕನ ಮಾದನ್ನ ಅಂತ ಮಂತ್ರಿಗಳನ್ನು ಕರೆದ. ಮಂತ್ರಿಗಳೇ ಎಲ್ಲ ಕಡೆಯಿಂದ ಕಂದಾಯ ಬರ್ತಾ ಇದೆಯಾ ಸ್ವಾಮಿ? ಎಲ್ಲ ಕಡೆಯಿಂದ ಬರ್ತಾ ಇದೆ, ಒಂದ್ ಕಡೆಯಿಂದ ಬರ್ತಾ ಇಲ್ಲ. ಯಾವುದಾ ಒಂದ್ ಕಡೆ? ಭದ್ರಾಚಲ. ಯಾಕೆ ಬರ್ತಾ ಇಲ್ಲ? ಅಲ್ಲಿ ಸರಿಯಾದ ತಹಸೀಲ್ದಾರ್ ಇಲ್ಲ, ಸರಿಯಾದ ತಹಸೀಲ್ದಾರ್ ಇಲ್ವೇ? ಯಾಕೆ? ನಿಮ್ಮ ಕಡೆಯಲ್ಲಿ ಯಾರು ಇಲ್ವಾ? ಇದ್ದಾರೆ ಸ್ವಾಮಿ, ನಮ್ಮ ಕಡೆಯಲ್ಲಿ ಒಬ್ಬರಿದ್ದಾನೆ, ಆತನ ಹೆಸರು ಗೋಪನ್ನ ಅಂತ. ಸ್ವಾಮಿ ಅವನು ರಾಮ ಭಕ್ತನಾದ್ದರಿಂದ ಅವನನ್ನು ರಾಮದಾಸ ರಾಮದಾಸ ಅಂತ ಕರೆಯುತ್ತಿದ್ದಾರೆ. ಸ್ವಾಮಿ ನಿಷ್ಠಾವಂತರಾದ್ದರಿಂದ ಅವನ ಕೆಲಸ ಕೊಡಬಹುದು. ಅಚ್ಛಾ ಅವನಿಗೆ ಕೆಲಸ ಕೊಟ್ಬಿಡಿ. ಭದ್ರಾಚಲದಲ್ಲಿ ರಾಮದಾಸರಿಗೆ ತಹಸೀಲ್ದಾರ ಕೆಲಸ ಬಂದಿದೆ. ರಾಮದಾಸರ ಪತ್ರ ಓದಿದ್ರು, ಆ ಪತ್ರ ಓದಿ ಹೇಳ್ತಾರೆ, ರಾಮ ನನಗೆ ನಿನ್ನ ಸನ್ನಿಧಿಯಲ್ಲೇ ಕೆಲಸ ಕೊಟ್ಟಿದ್ದೀಯ ನಮ್ಮಪ್ಪ. ನಮೋ ನಮಃ ಶ್ರೀರಾಮ್ ಅಂತ ಹೇಳಿ ಭದ್ರಾಚಲಕ್ಕೆ ತಹಸೀಲ್ದಾರರಾಗಿ ಮಹಾನುಭಾವರಾದ ರಾಮದಾಸರು ಬಂದು ಸೇರಿದ್ದಾರೆ. ರಾಮದಾಸರು ಬಂದು ಭದ್ರಾಚಲದಲ್ಲಿ ಸೇರಿದರು ತಹಸೀಲ್ದಾರರಾಗಿ. ಜನ ಹೆದರ್ಕೊಂಡ್ರು, ಯಾರೋ ಹೊಸ ತಹಸೀಲ್ದಾರ ಬಂದಿದ್ದಾರೆ ಏನ್ ಮಾಡ್ತಾರೋ, ಹೊಸ ತಹಸೀಲ್ದಾರ ಬಂದಿದ್ದಾರೆ ಏನ್ ಮಾಡ್ತಾರೋ ಅಂದ್ರೆ, ಆ ಮಹಾನುಭಾವರಾದ ತಹಸೀಲ್ದಾರರಾಗಿದ್ದ ರಾಮದಾಸರು ಸಂಧ್ಯಾಕಾಲವಾಯಿತು ಅಂದರೆ ತಾವು ರಾಜಕಾರ್ಯದಲ್ಲಿ ಉಡುಪು ಧರಿಸಬೇಕಾದ ಉಡುಪನ್ನೆಲ್ಲ ಕಳಚಿಟ್ಟು ನಾಮಾಕ್ಷದ ಗಂಧ ತಿಲಕವನ್ನು ಹಚ್ಚಿಕೊಂಡು ತುಳಸಿ ಮಣಿ ಹಾಕೊಂಡು ಕೈಯಲ್ಲಿ ತಾಳ ಹಿಡ್ಕೊಂಡು ರಾಮ ರಾಮ ರಾಮ ರಾಮ ರಾಮ ರಾಮ ಅಂತ ರಾಮ ಧ್ಯಾನ ಮಾಡಿಕೊಂಡು ಊರೆಲ್ಲ ಭಜನೆ ಮಾಡ್ತಾರೆ. ಆ ತುಳಸಿ ಮಣಿ ನಾಮ ಹಾಕೊಂಡು ಕುಡ್ಕೊಂಡು ರಾಮ ಧ್ಯಾನ ಮಾಡ್ತಿದ್ರೆ ಮೊದಲು ಮೊದಲು ಜನ ಏನಂದ್ರು ಅಂದ್ರೆ ಹುಚ್ಚ ಅಂದ್ರು, ಆಮೇಲೆ ಯಾರೋ ದೈವ ಭಕ್ತರು ಅಂತ ಜೊತೆಗೆ ಸೇರ್ಕೊಂಡ್ರು, ಕೊನೆಗೆ ಶಿಷ್ಯರಾದ್ರು. ಒಬ್ಬರಿಂದ ಇಬ್ಬರಾಗಿ ಇಬ್ಬರಿಂದ ನೂರಾಗಿ ಸಾವಿರಾರು ಮಂದಿ ಶಿಷ್ಯರಾದರು ರಾಮದಾಸರಿಗೆ. ರಾಮದಾಸರು ಅಖಂಡವಾಗಿ ರಾಮನ ಸೇವೆ ಮಾಡ್ತಾರೆ, ಆ ರಾಮ ಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಕೊನೆಗೆ ಒಂದ್ ದಿವಸ ಕೇಳಿದ್ರಂತೆ, ಏನ್ರಪ್ಪ 6 ಲಕ್ಷ ದ್ರವ್ಯ ಉಳಿಸ್ಕೊಂಡ್ಬಿಟ್ಟಿದ್ದೀರ ನೀವು ಸರ್ಕಾರಕ್ಕೆ ಕೊಡಬೇಕಾದ್ದು, ಕೊಟ್ಬಿಡ್ರು. ಊರ್ನವ್ರು ಹೇಳಿದ್ರು, ಲೇ ಗುರುಗಳೇ ಕೇಳಿದ್ಮೇಲೆ ಇಟ್ಕೊಂಡಿರ್ಬಾರ್ದು, ಕೊಟ್ಬಿಡ್ರು. ಎಲ್ಲ ತಂದು 6 ಲಕ್ಷ ಸುರಿದು ಬಿಟ್ರು. ರಾಮದಾಸರು ಯೋಚನೆ ಮಾಡಿದ್ರು, ಈ ನಾಡಿನ ದೊರೆ ಮಹಮದೀಯ, ಅವನಿಗೆ ನಮ್ಮ ದೇವರ ಮೇಲೆ ಭಕ್ತಿ ಇಲ್ಲ, ಈ ಹಣ ಕೊಟ್ರೆ ತಗೊಂಡೋಗಿ ಬೊಗ್ಗಸದಲ್ಲಿ ಹಾಕ್ಬಿಡ್ತಾನೆ, ನಮ್ಮ ದೇವರ ಈ ದೇವಸ್ಥಾನಕ್ಕೆ ಆತ ಹೆಚ್ಚಿನ ವಿನಿಯೋಗ ಮಾಡಲ್ಲ, ಆತನಿಗೆ ತಿಳುವಳಿಕೆ ಬರೋ ಹಂಗೆ ಮಾಡಿ ಈ ದೇವಸ್ಥಾನವನ್ನು ವೃದ್ಧಿ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಮನಸ್ಸು ಬಂದಿದ್ದೆ. ಪತ್ರ ಬರೆದು ಈ 6 ಲಕ್ಷ ದ್ರವ್ಯವನ್ನೇನು ಮಾಡಿದ್ದಾರೆ, ಭದ್ರಾಚಲದಲ್ಲಿ ದೇವಸ್ಥಾನಕ್ಕಾಗಿ ವಿನಿಯೋಗ ಮಾಡುದು. ಎಲ್ಲ ಮಾಡಿಬಿಟ್ರೆ ಇಲ್ವೋ, ಯಾರೋ ಒಬ್ಬ ನೋಡ್ದ, ಓಹೋ ಸರ್ಕಾರದ ದುಡ್ಡೆಲ್ಲ ತಿಂದು ಬಿಟ್ಟ ಅಂತ ಒಂದು ಪತ್ರ ಬರೆದು ಬಿಟ್ಟ ತಾನೀಶಾ ದೊರೆಗೆ. ತಾನೀಶಾ ದೊರೆ ಪತ್ರವನ್ನು ಓದಿದ, ಏನು ಬರೆದಿದ್ದಾನೆ? ದೊರೆಗಳಿಗೆ ಭದ್ರಾಚಲಕ್ಕೆ ತಹಸೀಲ್ದಾರಾಗಿ ಬಂದಿರತಕ್ಕಂಥ ಗೋಪನ್ನ ಅಥವಾ ರಾಮದಾಸ್ ಎಂಬಾತ ನಿಮ್ಮ ಅಷ್ಟು ಹಣವನ್ನು ತಿಂದು ಮುಗಿಸಿದ, ಆ ದುಡ್ಡಿನ ಮೇಲೆ ಪ್ರಾಣ ಇಟ್ಕೊಂಡಿದ್ದ ಅವನು. ಹಾ ದುಡ್ಡೆಲ್ಲ ತಿಂದು ಬಿಟ್ಟೆ, ನನ್ನ 6 ಲಕ್ಷ ದ್ರವ್ಯನೂ ಹೊರಟೈತೆ. ಕಾನೈ ಬಾಹೇರ್, ಕೌನೈ ಬಾಹೇರ್ ಅಂದ್ರೆ ಸಿಪಾಯಿಗಳು ಬಂದರು, ಕ್ಯಾ ಹೇ ಹುಕುಂ ಮಹಾರಾಜ್, ಯಾವ ಈಗಲೇ ಹೋಗಿ ಆ ಭದ್ರಾಚಲದಲ್ಲಿರ್ತಕ್ಕಂಥ ತಹಸೀಲ್ದಾರ್ ರಾಮದಾಸನನ್ನು ಖೈದು ಮಾಡಿ ಹೇಳ್ಕೊ ಬನ್ನಿ. ಸಿಪಾಯಿಗಳು ಕುದುರೆಯನ್ನು ಹತ್ತಿದರು, ಭದ್ರಾಚಲಕ್ಕೆ ಬಂದರು. ಇವರು ರಾಮ ಧ್ಯಾನ ಮಾಡ್ತಾ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಹೀಗೆ

ಪ್ರಸಾದವನ್ನು ಹೀಗಂದಾಗ ಭಟ್ಟನ ಕೈ ಹಿಡಿದ ಒಬ್ಬ ಸಿಪಾಯಿ. ರಾಮದಾಸರು ನೋಡಿದ್ರು, ಯಾರಪ್ಪ ನೀನು? ಸ್ವಾಮಿ, ನಾನು ಹೈದರಾಬಾದ್ನಿಂದ ಬಂದಿರೋ ಸಿಪಾಯಿ. ಏನ್ ವಿಚಾರ ನೋಡಿ? ಪತ್ರ ಕೊಟ್ಟ, ಅದಕ್ಕೆ ಹುಕುಂನಾಮ ಅಂತ, ಆಜ್ಞಾಪತ್ರ. ಆ ಆಜ್ಞಾಪತ್ರವನ್ನು ಓದಿದ ರಾಮದಾಸರು, ಓದಿ ಹೇಳ್ತಿದ್ದಾರೆ, ಆಹಾ, ನನ್ನನ್ನು ಕೈದು ಮಾಡಿ ಹೇಳ್ಕೊಂಬರ ಕೇಳಿದ್ದಾರ? ಶ್ರೀರಾಮ್ ಅಂತ ಕೈ ಹೀಗಂದ್ರು. ಶ್ರೀರಾಮ್ ಅಂತ ಕೈ ಹೀಗಂದ್ರೆ ಕಬ್ಬಿಣದ ಸಂಕೋಲೆಗಳನ್ನು ಹಾಕ್ತಿದ್ರಂತೆ. ಇದನ್ನೇ ನೋಡುತ್ತಿದ್ದಂತ ಹೆಂಡತಿ, ಅಯಮ್ಮ ಮಹಾಸಾಧ್ವಿ, ಅಯ್ಯಯ್ಯೋ ಇದೇನ್ ಮಾಡ್ತಾ ಇದ್ದೀರಾ ಅನ್ನೋ ಮಟ್ಟದವಳಲ್ಲ. ಆ ದುಃಖವನ್ನು ಒಳಗೆ ನುಂಬಿಕೊಂಡು ತುಟಿಯನ್ನು ಗಡಗಡಗಡ ನಡುಗುತ್ತಿದೆ, ತರತರನ ನಡುಗ್ತಾ ಇದ್ದಾಳಂತೆ. ರಾಮದಾಸರು ಇದನ್ನು ನೋಡಿಬಿಟ್ಟು ಹೇಳಿದರು, ಕಮಲ, ಭಯಪಡುತ್ತಿದ್ದೀಯ ಕಮಲ? ಇದ್ಯಾವ ಸೆರೆಯೇ? ಇವರು ಎಳ್ಕೊಂಡು ಹೋಗಿ ನನ್ನ ದೇಹವನ್ನ ಸೆರೆಯಲ್ಲಿ ಇಡ್ತಾರಷ್ಟೇ, ಆದ್ರೆ ನನ್ನ ಮನಸ್ಸನ್ನೇನಾದ್ರೂ ಸೆರೆ ಹಿಡಿಯೋಕೆ ಇವರಿಂದ ಆಗುತ್ತೋ? ಭಯಪಡಬೇಡ, ನಾನು ನನ್ನ ಧರೆಗೆ ಹೋಗಿ ಸತ್ಯವಾದ ವಿಚಾರವನ್ನ ಹೇಳಿ ಜಾಗೃತಿಯಾಗಿ ಬಂದ್ಬಿಡ್ತೇನೆ. ಕೋದಂಡರಾಮ, ಕೋದಂಡರಾಮ, ಕೋದಂಡರಾಮ ಓಡ್ ಬಂದಪ್ಪ. ಆ ಮಗುವಿನ ಕಣ್ಣಲ್ಲಿ ನೀರು. ಅಪ್ಪಾ, ತಂದೆ ಮಗನ ಮುಖ ಹಿಡ್ಕೊಂಡು ಹೇಳ್ತಾನೆ, ಕೋದಂಡರಾಮ, ನಾನಿಲ್ಲದೆ ಇರುವಾಗ ನನಗೆ ಪ್ರತಿನಿಧಿ ನೀನೇ ತಾನೆ? ಇಲ್ಲಿ ಯಾರೇ ಭಕ್ತರು ಬಂದರೂ ಅವರ ಸೇವೆಯನ್ನು ಮಾಡು. ನಿತ್ಯದಲ್ಲಿ ರಾಮನ ಸೇವೆಗೆ ಏನು ಕುಂದಾಗಬಾರದು ಅದನ್ನು ಗಮನಿಸು. ಶ್ರೀರಾಮ ಹೊರಟು ಬಂದರೆ ತಾನೀಶಾದರೆ ದರ್ಬಾರ್ನಲ್ಲಿ ಕುಳಿತಿದ್ದ, ಕರ ತಂದಿದ್ದೆ ನಿಲ್ಸಿದ್ರು ಎದುರಿಗೆ. ತಾನೀಶ ಕೇಳಿದ, ಅಚ್ಛಾ ರಾಮದಾಸ್, ಗೋಪನ್ನ, ಕಹಾ ಹೈ ಮೇರಾ 6 ಲಕ್ಷ ರೂಪಾಯಿ, ಎಲ್ಲಿ ನನ್ನ 6 ಲಕ್ಷ? ಈ ರಾಮದಾಸರಂತಾರೆ, ಸ್ವಾಮಿ, ಎಲ್ಲ ರಾಮನಾಮಕ್ಕೆ ವಿನಿಯೋಗಿಸ್ತೆ, ರಾಮನಾಮಕ್ಕೆ ವಿನಿಯೋಗಿಸ್ತೆ ಅಂದಾಗ ಅವನು ನಕ್ಕ. ರಾಮನಾಮ, ರಾಮನಾಮ, ಅಚ್ಛಾ ರಾಮನಾಮ, ರಾಮನಾಮ ಅಂತ ಹೇಳಿ ನನ್ನ 6 ಲಕ್ಷಕ್ಕೂ ನಾಮ ಹಾಕ್ಬಿಟ್ಟ? ಸ್ವಾಮಿ, ಇಲ್ಲ ದೇವ, ಎಲ್ಲ ರಾಮನಿಗೆ ವಿನಿಯೋಗ ಮಾಡಿದೆ. ಮುಚ್ಚು ಬಾಯ್. ಯಾವ ರಾಮನಿಗಾಗಿ ನೀನು 6 ಲಕ್ಷ ವೆಚ್ಚ ಮಾಡಿದೆಯೋ ಆ ರಾಮನೇ ನನಗೆ ನನ್ನ ಹಣವನ್ನು ತಂದು ಕೊಟ್ಟು ನಿನ್ನ ಬಿಡಿಸ್ಕೊಂಡು ಹೋಗ್ಲಿ. ಅದುವರೆಗೂ ಬಿದ್ದಿರು ನೀನು ಸೆರೆಮನೆಯಲ್ಲಿ. ಯಾರಲ್ಲಿ ಎಳ್ಕೊಂಡು ಹೋಗಿ ಹಾಕಿವನ ಜೈಲಿಗೆ. 2 ಬಂಡೆಕಲ್ಲು ಹೀಗೆ ನಿಲ್ಲಿಸಿ ಮಧ್ಯದಲ್ಲೊಂದು ಬಂಡೆಕಲ್ಲು ಮುಚ್ಚಿಬಿಟ್ರು. ಬಾಗಿ ನಿಲ್ಲಬೇಕು ಅಷ್ಟೇ ಎತ್ತರದ ಸೆರೆಮನೆ. ಈ ರಾಮದಾಸರಂತಾರೆ, ರಾಮ ರಾಮ ರಾಮ. ಹೇ ಸೀತಾರಾಮ, ನಾನು ಸೆರೆಮನೆಯಲ್ಲಿ ವಾಸ ಮಾಡಬೇಕು ಅಂತ ನಿನ್ನಿಷ್ಟಾನ ಅಪ್ಪ. ಆ ಮಹಾರಾಜ ಏನ್ ಹೇಳಿದ್ದಾನೆ, ನೀನೇ ಬಂದು 6 ಲಕ್ಷವನ್ನು ಕೊಟ್ಟು ನನ್ನನ್ನು ಬಿಡಿಸ್ಕೊಂಡು ಹೋಗ್ಬೇಕು. ನಾನು ಕಳ್ಳ ಅಲ್ಲ ಅನ್ನೋದನ್ನ ನೀನೇ ತೋರಿಸಿಕೊಡ್ಬೇಕು. ಅದುವರೆಗೂ ನಾನು ಇಲ್ಲೇ ಇರ್ತೇನೆ. ಸೀತಾರಾಮ್ ಹೊರಗಡೆಗೆ ಬಂಡೆ ಕಲ್ಲನ್ನು ತಲೆದು ಎರಡು ತಂದರೆ ಚಾವಟಿಗೆನ್ನು ತೆಗೆದಿದ್ದೇನೆ, ಪಾಯನ್ನು ಹೊಡಿತಾರೆ. ಹೊಡೆದರೆ ಈ ರಾಮದಾಸರ ಪಾಯದಲ್ಲಿ ದುಃಖ ಬರಲ್ಲ. ರಾಮ ನಿನಗೆ ಪ್ರೀತಿಯಾಗಲಿ, ರಾಮ ನಿನಗೆ ಪ್ರಿಯವಾಗಲಿ. ದಿನ ಒಂದು, ವಾರ ಒಂದು, ಮಾಸ ಒಂದು, ವರುಷ ಒಂದು. ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ವರ್ಷವಾಯಿತು, 12 ವರ್ಷ ಕಳೆದಿದೆ. ರಾಮದಾಸರ ಗಡ್ಡ ಬೀಸಗಳೆಲ್ಲ ಬೆಳೆದು ಹೀಗೆ ನಿಲ್ಲಲಿಕ್ಕಾಗದೆ ಗೂನು ಬೆನ್ನಿನವರಾಗೋದು. ಒಂದು ದಿವಸ ಮೊಟ್ಟೆ ಹಿಡ್ಕೊಂಡು ಸಂತ ಆಗ್ತಾ ಇದೆಯಲ್ಲಪ್ಪ, ಹೇ ರಾಮ್ ರಾಮ್ ರಾಮ್ ರಾಮ್ ಅಂತ ಆ ಬಂಡೆ ಕಲ್ಲನ್ನು ತಡವರಿಸಿಕೊಂಡು ಎದ್ದರೆ ಗಾಳಿ ಬೆಳಕಿಗಾಗಿ ಒಂದು ಸಣ್ಣ ಕಿಂಡಿ ಇತ್ತು. ಆ ಕಿಂಡಿಯಲ್ಲಿ ಬಗ್ಗಿ ನೋಡಿದರೆ ಅಲ್ಲೊಬ್ಬ ಸಿಪಾಯಿ ನಿಂತಿದ್ದ, ಕಾವಲು ಸಿಪಾಯಿ. ರಾಮದಾಸರು ಕರೆದ್ರಪ್ಪ, ನೆನ್ನೆ ಎಲ್ಲ ಬದುಕಿದ್ದಪ್ಪ ಹೇಗೋ, ಇವತ್ತು ಬಹಳ ಸಂಕಟವಾಗ್ತಾ ಇದೆ ಕಣಯ್ಯ, ಪ್ರಾಣ ಹೋಗೋಂಗಿದೆ. ನಾನು ಕಳ್ಳ ಅಲ್ಲ ಕಣಪ್ಪ, ನಮ್ಮ ರಾಮ ಬರ್ತಾನೆ, ಬಂದು ನನ್ನ ಭಕ್ತ ಕಳ್ಳ ಅಲ್ಲ ಅಂತ ನನ್ ಬಿಡಿಸ್ಕೊಂಡು ಹೋಗ್ತಾನೆ. ಯಾ ಬಹಳ ಹಸಿವಾಗ್ತಾ ಇದೆ, ಒಂದಿಷ್ಟು ಗಂಜಿನ ಆದ್ರೂ ಕೊಡೋ. ಅವನಂತ ಗಂಜಿನ ತಾಳು ತರ್ತೇನೆ ಅಂತ ಹೋಗಿ ಅರಪಾವು ರುಚಿಗೆ ಅರಪಾವು ಉಪ್ಪು ಬೆರೆಸಿ ಗಂಜಿ ಮಾಡಿದ್ನ. ಆ ಧರ್ಮಿಷ್ಠ ತಂದು ಸುರಿದರೆ

ಈ ರಾಮದಾಸರ ಗೊತ್ತಿಲ್ಲದೆ ರಾಮ್ ರಾಮ್ ರಾಮ್ ರಾಮ್ ರಾಮ್. ಹೇ ಪರಮಾತ್ಮ, ಇಷ್ಟಾದರೂ ನನ್ನ ಮೇಲೆ ಕರುಣೆಯನ್ನು ತೋರಿಸಿದೆಯಲ್ಲ ಅಂತ ಬಾಯಿಗಿಟ್ರು ವಿಷ. ಕಣ್ಣನ್ನು ಒರೆಸಿ ಕೆಳಗಿಟ್ಟು ಬಿಟ್ಟು ಕೆಳಗಿಟ್ಟು ಹೇಳ್ತಾರೆ, ರಾಮ ನೀನು ಇಲ್ಲ ಅಂತ ಕಾಣುತ್ತೆ. 600,000 ನಾನೇ ತಿನ್ನ, ಸ್ವಲ್ಪ ಲೆಕ್ಕ ಹಾಕು, ನಾನು ಲೆಕ್ಕ ಕೊಡ್ತೇನೆ ನಿನಗೆ. 600,000 ನಿನಗಾಗಿ ವೆಚ್ಚ ಮಾಡಿದ್ದೇನೆ. ಲೆಕ್ಕ ಕೊಡ್ತಾರೆ, ಚುಟ್ಟು ಪ್ರಾಕಾರಂಬು ಸಾಂಪುತೋ ಕಟ್ಟಿಸ್ತಿ ರಾಮ, ಆ ಪ್ರಾಕಾರ ಮುಲಪಟ್ಟೆ 10,000 ವರಹಾಲು, ವಾಹನಂಬುಲು ವರುಸಗಾ ಚೇಪಿಸ್ತಿರಾಮ, ಆ ವಾಹನಂಬುಲ ಪಟ್ಟೆ 10,000 ವಾಹರಹಾಲು, ಪ್ರತಿ ವಾಹನಂಬುಲ ಪಟ್ಟೆ 10,000 ಮೊಹರಾಲು. ಒಂದೊಂದು ವಾಹನಕ್ಕೆ 10,000 ರೂಪಾಯಿ ಖರ್ಚು ಮಾಡಿದೆ. ಸೀತಾಕು ಚೇಪಿಸ್ತಿ ಚಿಂತಾಕು ಪದಕಮು, ಸೀತಮ್ಮನಿಗೆ ಹುಣಸೆ ಎಲೆ ಪದಕ ಮಾಡಿಸ್ತೆ, ಆ ಪದಕ ಮುಲಪಟ್ಟೆ 10,000 ವರಹಾಲು, ಅದಕ್ಕೆ 1,000 ರೂಪಾಯಿ ಆಯ್ತು. ಭರತನಿಗೆ ಚೇಪಿಸ್ತಿ ಮುತ್ಯಾಲ ಪದಕಮು, ಭರತನಿಗೊಂದು ಪದಕ ಮಾಡಿಸ್ತೆ, ಆ ಪದಕಕ್ಕೆ 1,000 ರೂಪಾಯಿ ಆಯ್ತು. ಇಷ್ಟೆಲ್ಲ ಬೇಡ, ನಿನಗೊಂದು ತುರಾಯಿ ಮಾಡಿಸಿದ್ದೆ, ನೀಕು ಚೇಪಿಸ್ತಿ ಕಲ್ಕಿ ತುರಾಯಿ, ನಿನಗೊಂದು ತುರಾಯಿ ಮಾಡಿಸ್ತೆ, ಆ ತುರಾಯಲನ್ನು ಪಟ್ಟೆ 10,000 ವರಹಾಲು, ಆ ತುರಾಯಿ ಒಂದಕ್ಕೆ 1,000 ರೂಪಾಯಿ ಆಯ್ತಲ್ಲಪ್ಪ. ಎಲ್ಲ ಖರ್ಚು ಮಾಡಿ ನಿನ್ನ ಆನಂದವಾಗಿ ಭದ್ರಾಚಲದಲ್ಲಿ ಉಡಿಸಿದ್ರೆ, ನೀನು ಭದ್ರವಾಗಿ ಭದ್ರಾಚಲದಲ್ಲಿ ಕೂತ್ಕೊಂಡೇ ನನ್ನ ಬಂಧಿಕಾನಲ್ಲಿರಿಸಿದೆ. ಯಾರಪ್ಪನ ಮನೆ ಒಡವೆ? ಸಿಟ್ಟು ಬಂದ್ಬಿಡ್ತೀವ್ರಿಗೆ. ಯಾರಪ್ಪನ ಮನೆ ಒಡವೆ?

ಕೂತ್ಬಿಟ್ಟು ನನ್ ನಿಂಗ್ ಪಡಬಾರ್ದು ಕಷ್ಟ ಪಡಿಸ್ತಾ ಇದೀಯ, ನಿನ್ ಯಾರು ಹೇಳೋರು ಕೇಳೋರು ಯಾರು ಇಲ್ವೇ, ನಾನು ಈಗ ಕಷ್ಟ ಪಡ್ತಾ ಇದ್ದಿಲ್ಲಲ್ಲ ರಾಮಾ ಅಂತ ಬಿದ್ದುಬಿಟ್ಟು. ನಾನೆಂತ ಕೆಲಸ ಮಾಡಿದೆ, ನನ್ ದೇವರನ್ನೇ ಬೈದು ಬಿಟ್ಟೆ. ಇಟ್ಟಿತಿ ನನು ಕೊನಿ ಆಯಾಸ ಪಡುವ ಕುರಾಮ, ಇಟ್ಟಿತಿ ನನು ಕೊನಿ ಆಯಾಸ ಪಡುವ ಕುರಾಮ, ಈ ದೆಬ್ಬಲು ತಾಳಕ ತಿಟ್ಟಿದ್ದೀನಯ್ಯ. ಈ ಹೊಡಿತಾ ಇದ್ದಾರಲ್ಲ ಈ ನೋವು ಸಹಿಸಲಾರ್ದೆ ಏನೇನು ಅಂದ್ಬಿಟ್ಟೆ, ನನ್ನನ್ನು ಕಾಪಾಡೋರು ಯಾರು ಇಲ್ವೆ. ಅಮ್ಮ ಸೀತಮ್ಮ ನನ್ನು ಪ್ರೋಬ ಮನಿ ಚೆಪ್ಪವೇ, ಸೀತಮ್ಮ ಮಾಯಮ್ಮ ಜನಕರಾಜನು ಕೂತುರು ಜನನಿ ಜಾನಕಿ ದೇವಿ ನನ್ನು ಪ್ರೋಬ ಮನಿ ಚೆಪ್ಪವೇ. ಅಮ್ಮ ನನ್ನನ್ನು ಕಾಪಾಡು ಅಂತ ನಿನ್ನ ಯಜಮಾನರಿಗಾದ್ರೂ ಹೇಳಮ್ಮ, ನಾನೀ ಬಾಧೆ ಸಹಿಸಲಾರದೆ ರಾಮ. ಅಲ್ಲಿ ವೈಕುಂಠದಲ್ಲಿ ಮಲಗಿದ್ದ ಶ್ರೀಮನ್ನಾರಾಯಣ ಆ ಅಂದ. ಲಕ್ಷ್ಮೀದೇವಿ ಕೇಳಿದ, ಸ್ವಾಮಿ ಏನಾಯ್ತ್ರಿ ಏನಾಯ್ತ್ರಿ ನೋಡು ಅಂತ ಬೆನ್ನು ತೋರಿಸ್ತಾನೆ, ಬೆನ್ನಲ್ಲಿ ಬರೆ ಬಂದ್ಬಿಟ್ಟಿದೆ. ಲಕ್ಷ್ಮೀದೇವಿ ಕೇಳಿದ, ಸ್ವಾಮಿ ಇದೇನ್ ಬರೆ? ಏನಿಲ್ಲ, ಭೂಲೋಕದಲ್ಲಿ ನನ್ನ ಭಕ್ತನಾದ ರಾಮದಾಸನನ್ನು ಹೊಡಿತಾ ಇದ್ದಾರೆ ಕಣೆ. ಹೊಡೆದಾಗ ರಾಮ ನಿನಗೆ ಪ್ರಿಯವಾಗಲಿ ಅಂತಾನೆ, ಏಟ್ ಅಲ್ಲಿ ಬೀಳುತ್ತೆ ನೋವಿಲ್ಲಾಗುತ್ತೆ. ಲಕ್ಷ್ಮೀದೇವಿ ಎಂದು ಆಗ್ಬೇಕು ನಿಮಗೆ, ಯಾಕೆ ಹಾಗಂತೀಯ? ಕೇಸರಿ ಭತ್ ನೈವೇದ್ಯ ಮಾಡ್ದಾಗ ತಿನ್ಲಿಲ್ವಾ? ಈಗ ಏಟ್ ನೈವೇದ್ಯ ಮಾಡ್ದಾನೆ ತಿನ್ನಿ. ಲಕ್ಷ್ಮಿ ಯಾಕೆ ನಿನಗೆ ಸಿಟ್ಟು? ಅಲ್ಲ, 12 ವರ್ಷದಿಂದ ಸೆರೆಮನೆಯಲ್ಲೇ ಬಿದ್ದಿದ್ದಾನೆ, ನೀವು ಸುಮ್ಮನೇನೆ ಇದ್ದೀರಲ್ರಿ. ಆಗ ರಾಮದೇವರು ಹೇಳ್ತಾನಂತೆ, ನಾನೇನು ಮಾಡ್ಲೆ, ಅವನು ಮಾಡಿದ ಕರ್ಮ ಇನ್ನು ಸವದಿಲ್ಲ, ಅವನು ಮಾಡಿದ ಪಾಪ ಇರುವ ಪರ್ಯಂತರವೂ ನಾನು ಅಡ್ಡ ಹೋಗುವುದಕ್ಕಾಗಲ್ಲ. ಈಗ ನೋಡು ಅವನ ಕರ್ಮ ಸವಿದಿದೆ, ಈಗ ಹೋಗ್ತೇನೆ. ಆದಿಶೇಷ ಮಲಗಿದ್ದ, ಸ್ವಾಮಿ ಪರಮಾತ್ಮ ನೀನು ರಾಮನಾದ್ರೆ ನಾನು ಲಕ್ಷ್ಮಣ ಬರಲೇಬೇಕು. ಪರಮಾತ್ಮ ಒಬ್ಬ ಜವಾನನ ವೇಷ ಹಾಕೊಂಡ, ಲಕ್ಷ್ಮಣನೂ ಹಾಕೊಂಡ, ಕುಳುವಾಡಿ ವೇಷಧಾರಿಗಳು ಇಬ್ರು ನೇರವಾಗಿ ಹೈದರಾಬಾದ್ ದೊರೆ ಹತ್ರಕ್ಕೆ ಬಂದ್ರು. ತೂಗು ಉಯ್ಯಾಲೆಯಲ್ಲಿ ಮಲಗಿದ್ದಾನೆ ಈ ತಾನೀಶಾ ದೊರೆ. ಪ್ರಭು ಮಹಾರಾಜ್ಗಾರು ಮಹಾರಾಜ್ಗಾರು ಅಂದ್ರೆ ಮಲಗಿದ್ದ ತಾನೀಶಾ ಕಣ್ಣನ್ನು ಬಿಟ್ಟ ಕಾಣ್ ಯವರಾದಿ ಯವರದಿ ಶ್ರೀರಾಮ ಅಂತಾನೆ. ಮೇಮಂಡಿ ಜವಾನುಲು ಎವರನ್ನಾರ್ರಾ

0: ಏಮಂಡಿ ಜವಾನ್ಲು
1: ಜವಾನಲು
0: ಎವರ್ ಜವಾನ್ ರಾಮೀರು ಅಂತ ಎದ್ದ ಇವರಿಬ್ಬರನ್ನು ನೋಡ್ಬಿಟ್ಟ. ಆಹಾ ಎಷ್ಟು ಲಕ್ಷಣವಾಗಿದ್ದಾರೆ ಅಯ್ಯ. ನಾವು ದಾಸ್ ಜವಾನ್ರು ರಾಮದಾಸರು ಕಳಿಸಿದಕ್ಕೆ ಬಂದ್ವಿ.
1: ಇವನ್ ನೋಡ್ದ
0: ರಾಮದಾಸರಿಗೆ ನಿನ್ನಂತ ಜವಾನ್ರಿದ್ದಾರ.
1: ಅಚ್ಛಾ ಅಚ್ಛಾ
0: ಅಯ್ಯ, ನಿಮ್ ಹೆಸರೇನು, ನಿಮ್ ನೇಮ ಏನು? ಆಗ ರಾಮ ಹೇಳ್ತಾನೆ,
1: ಸ್ವಾಮಿ
0: ರಾಮೋಜಿ ಲಕ್ಷ್ಮೋಜಿ ಅಂತ ನಮ್ಮಿಬ್ರ ಹೆಸರು. ನಾವು ರಾಮಾನುಜ ಮತ, ನಾನು ರಾಮ, ಇವನು ನನ್ನ ಅನುಜ, ನಮ್ಮಿಬ್ಬರದು ಒಂದೇ ಮತ, ರಾಮಾನುಜ ಮತ. ಸಂಬಳ ಏನು ಕೊಡ್ತಾನೆ, ಜೀವನಕ್ಕೆ ಏನು ಕೊಡ್ತಾನೆ? ಸಮ್ಮತಿ ಲೇನಿ ಜೀತಮು ಸ್ವಾಮಿ ಪ್ರಸಾದ ಮುನಕೆ ಕುದರಿ ನಾಮು. ಹಾ, ಪ್ರಸಾದಕ್ಕೆ ಬಿದ್ದಿದ್ದೀರಾ? ಅಚ್ಛಾ. ಎನ್ನಿ ಕಾಲ ಮುಗಾನು ಮೀರು ವಾರಿ ಸನ್ನದಿ ಕೊಲು ಚೇಸ್ತುನ್ನಾರು. ಎರಡು ದಿವಸದಿಂದ ಕೆಲಸ ಮಾಡ್ತಿದ್ದೀರಾ. ಅದಕ್ಕೆ ರಾಮ ಅಂದ, ತಾತ ಮುತ್ತಾತ ಲಗಾನ ವಾರಿ ಸನ್ನದಿ ಕೊಲು ಚೇಸ್ತುಂದ ಅಮ್ಮನ್ನ. ತಾತ ಮುತ್ತಂದ್ರ ಕಾಲದಿಂದಲೂ ಕೆಲಸ ಮಾಡ್ತಿದ್ದೀವಿ. ಇವ್ ನೋಡ್ದ, ಇವ್ರ ಹತ್ರ ಮಾತಾಡ್ತಾ ಇದ್ರೆ ಸಲೀಸ್ ಆಗೋಗುತ್ತೆ, ವ್ಯವಹಾರ ಸರೋಗಲ್ಲ. ತಕ್ಷಣ ಎದ್ ನಿಂತ್ಕೊಂಡು ಹೇಳ್ದೆ, ಏಯ್ ಲಕ್ಷಲಾರಲು ತೆಚ್ಚೇರ ಲೇಖ ಶಿಕ್ಷ ಅನುಭವಿಸ್ತಾನೇರ. ಆರು ಲಕ್ಷ ರೂಪಾಯಿ ತಂದಿದ್ದೀರಾ ಅಥವಾ ಶಿಕ್ಷೆ ಅನುಭವಿಸ್ರ? ರಾಮ ಅಂದ, ಲಕ್ಷಲಾರಲಿ ಎಲೇಮು ಮೂರು ಲಕ್ಷಲೇ ಈಗ ಗಲಮು. ಆರು ಲಕ್ಷ ಇಲ್ಲ ಸ್ವಾಮಿ ನಮ್ಮ ಹತ್ರ, ಮೂರೇ ಲಕ್ಷ. ಲಕ್ಷ ಅಂದ್ರೆ ದೃಷ್ಟಿ, ಆರಕ್ಕೆ ನಮ್ಮ ಲಕ್ಷ ಇಲ್ಲ. ಅರಿಷಡ್ ವರ್ಗಗಳನ್ನು ನಾವು ನೋಡಲ್ಲ. ಮಾನಸ ಕರ್ಮನ ವಾಹನ ತ್ರಿಕರ್ಣ ಶುದ್ಧಿಗೆ ಮಾತ್ರ ನಮ್ಮ ಗಮನ. ಅಯ್ಯ ಅನೀಶ ದೊರೆ ಇದಿಗೋ ನಿನ್ನ ಹಣ ಅಂತ ಹೀಗಂದ ಲಕ್ಷ್ಮೀ ರಮಣ. ಆ ಕೈ ಹೀಗಂದ್ರೆ ಆ ಕೈಯಿಂದ ದಡ ದಡ ದಡ ದಡ ರಾಮಠಕ್ಕಿ ವರಹ. ಆ ರಾಮಠಕ್ಕಿ ವರಹ ಬೀಳ್ತಿದ್ರೆ ಇವನಂತಾನೆ, ಬಸ್ ಕರೋರೆ ಬಸ್ ರೇ, ಅರೆ ಕೆತ್ತಾರೆ ಪೈಸಾ ಬಸ್ ರೇ, ಅರೆ ಕೆತ್ತ ಪೈಸಾ ಇರ್ತಾ ಬಸ್ ಬಸ್ ಅಂದ್ರೆ ಈ ರಾಮದೇವರು ಹೇಳ್ತಾರೆ, ಅಯ್ಯ ನಿನ್ ದುಡ್ಡೆಲ್ಲ ಸೇರ್ತಾ ಇಲ್ವಾ ರಶೀದಿ ಕೊಡಯ್ಯ. ಅವ್ನು ನೋಡ್ದ, ಇಷ್ಟೊತ್ತಿನಲ್ಲೆಲ್ಲ ತರಲಿ ರಶೀದಿನ ನಾನು ಸ್ವಲ್ಪ ತಾಳು. ಆ ಕಡೆ ಈ ಕಡೆ ನೋಡಿ, ತನ್ನ ಹಾಸಿಗೆ ಮೇಲೆ ಬಿಳಿ ಬಟ್ಟೆ ಹೊತ್ತಿಸಿದ್ರು, ಅದನ್ನೇ ಪರ್ರನ್ನ ಹರಿದ. ಅಲ್ಲಿ ಎಂಜಲೆಲೆ ಉಗಿತಿದ್ನಲ್ಲ, ಎಲ್ಲಡಿಕೆ ಹಾಕೊಂಡು ಉಗಿತಿದ್ದ ಪೀಕ್ದ ನಿಂತಿತ್ತು, ಅದರಲ್ಲೇ ಮುದ್ರೆ ಉಂಗುರ ಒತ್ತಿದ್ದೆ ಒತ್ತಬಿಟ್ಟ. ತಗೋ ಈ ಲಕ್ಷ್ಮಣ ಅಂದ, ಅಣ್ಣ ಮುಟ್ಬೇಡ್ವೋ, ಅಣ್ಣ ಮುಟ್ಬೇಡ್ವೋ, ಅದೇ ಅಂಜಲು ರಾಮದೇವರಂತಾರಪ್ಪ, ಇದು ಒಬ್ಬರ ಪ್ರಾಣವನ್ನು ಕಾಪಾಡುತ್ತೆ ಸ್ವಲ್ಪ ತಾಳು ಅಂತ ಕೈನ ತಗೊಂಡು ವಾಯುದೇವಾ ಅಂದನಂತೆ. ವಾಯುದೇವರು ಆ ಬಟ್ಟೆಯನ್ನ ಗಾಳಿಯಲ್ಲಿ ತೀರಿಸ್ಕೊಂಡು ಹೊರಟುಬಿಟ್ರು. ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹೋಗೋದಕ್ಕಿಂತಲೂ ಅವನು ಸ್ವಲ್ಪ ವಿವೇಕ ತೋರಿಸ್ಬಿಟ್ಟು ಹೋಗೋಣ. ಕೈ ಹೀಗಂದ ರಾಮೋಜಿ ಲಕ್ಷ್ಮೋಜಿ, ಚಾಲ ಅನ್ನಗ ಉಂಟುನಾರೆ ಇಕ್ಕ ರಂಡಿ, ಈ ಡಬ್ಬುಲಿಚ್ಚಿ ಅಲ ಬೆಳ್ತುನಾರೆ ಇದು ರಂಡಿ ಮಾತಾಡ್ತಾ ರಂಡಿರಾ ರಂಡಿ ಅನ್ನೋದ್ರೊಳಗಾಗ ಅವರಿಬ್ರು ಮಾಯವಾಗು. ಮಾಯವಾದ್ರೆ ಈ ತಾನೀಶ ಕರ್ದ, ಸಿತಾರಾ ಸಿತಾರಾ ಅಂದ್ರೆ ಈತನ ಹೆಂಡತಿ ಸಿತಾರಾ ಬೇಗಂ ಓಡಿ ಬಂದಂತೆ. ಏನ್ ಸ್ವಾಮಿ ಸಿತಾರಾ, ನೀನ್ ಹೇಳ್ತಿದ್ದೆ ರಾಮದಾಸ ಬಹಳ ಒಳ್ಳೆಯವನು, ಅವನಿಗೇನು ಹಿಂಸೆ ಕೊಡಬೇಡಿ ಅಂತ. ಇಲ್ಲಿ ನೋಡು ಈ ಆರು ಲಕ್ಷ ದ್ರವ್ಯ, ಅವನನ್ನು ಸೆರೆಮನೆಯಲ್ಲಿಟ್ಟು ಅವನಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ರೆ ಬಚ್ಚಿಟ್ಟಿದ್ದ ಹಣವನ್ನ ಅವನ ಸೇವಕರು ತಂದು ಕೊಟ್ರು. ಹೆಂಗಿದ್ದಾರೆ ಗೊತ್ತೇನೆ ಸಿಪಾಯಿಗಳು ಅಂತ, ಸಿಪಾಯಿಗಳೊಂದು 1000 ಜನ ಇದ್ರೆ ಸಾಕು ಊರೆಲ್ಲ ಗೆದ್ದು ಬಿಡ್ಬೋದು. ಅವರಿಬ್ಬರು ಬಂದಿದ್ರು, ಎರಡು ತಟ್ಟು ಕುಟ್ಟುವಾಗಿದ್ರು, ನೋಡು ಹಣ. ಆಯಮ್ಮ ಇದೇನು ಇಷ್ಟೊತ್ತಿನಲ್ಲಿ ಯಾರು ಹಣ ತಂದಿದ್ದು ಅಂತ ಬೆಳಕನ್ನು ತಂದು ಅದನ್ನು ನೋಡ್ತಾಳೆ ಶ್ರೀರಾಮಠಂಕಿ ವರಹ. ಆ ರಾಮಠಂಕಿಯಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರೋ ವಿಗ್ರಹ ಇತ್ತು. ಎಮ್ಮೇನ್ ಮಾಡಿದ್ರು, ಸಿಪಾಹಿ ಆ ಬಾಗಿಲಲ್ಲಿದ್ದವ್ರು ನೋಡಿ ಬಂದ್ರು, ಕ್ಯಾ ಹುಕುಮ ಹೇ ಮಹಾರಾಣಿ, ಏನಪ್ಪಣೆ ಮಹಾರಾಣಿಜಿ, ಅಯ್ಯ ಈಗ ಒಳಗಡೆಗೆ ಯಾರು ಬಂದಿದ್ರು? ಅವನಂದ, ಒಂದ್ ನೊಣಾನ್ ಬಿಟ್ಟಿಲ್ಲ ನಾವು ಒಳಕ್ಕೆ. ತಾನೀಶ ಅಂತ, ಹಾಶ್ ಕ್ಯಾ ಬಾತ್ ಹೋ, ಏನ್ ಮಾತಾಡ್ತಾ ಇದೀಯ, ಈಗಿಬ್ರು ಬಂದಿರ್ಲಿಲ್ವಾ? ಸ್ವಾಮಿ ಯಾರೂ ಬರ್ಲಿಲ್ಲ. ಆಗ ಎಮ್ಮ ಅಂತಾಳೆ, ಆಹಾ ಮೋಸಗಾರ ರಾಮ ನೀನು, ದೊರೆ ಕೇಳ್ದ ಏನೇ ಮಾತಾಡ್ತಾ ಇದ್ದೀಯಾ? ಹೌದ್ರಿ, ಅವ್ರು ಬಹಳ ಒಳ್ಳೆಯವರು, ಅವ್ರಿಗೆ ಹಿಂಸೆ ಮಾಡಬೇಡಿ ಹೊಡಿಬೇಡಿ ಅಂತ ಹೇಳಿದ್ನಲ್ಲ ನಾನು, ನನಗೆ ದರ್ಶನ ಇಲ್ಲ, ಅವನನ್ನು ಹೊಡೀರಿ ಅವನಿಗೆ ಹಿಂಸೆ ಮಾಡಿ ಅಂತ ಆಜ್ಞೆ ಕೊಟ್ರಲ್ಲ, ನಿಮಗ್ ದರ್ಶನ ಕೊಟ್ಟಿದ್ದಾನಲ್ರಿ. ಆ ತಾನೀಶಾಗೆ ಜ್ಞಾನ ಬಂದಿತ್ತಲ್ಲ ಸೀತಾರ. ಕೊಂತ ಸೇಪಟಿಗೆ ಮುಂದವು ಪೈಕಂಬುಲನಿ ಚೆಲ್ಲಿಂಚಿ ರಶೀದಿ ಯವಯ್ಯಾ ಎನಿ ನಾತೋ ಸಂಭಾಷಿಂಚಿನ ವಾಡು ಈ ಜಗದಾದಿ ದೇವಡಗು ಶ್ರೀ ರಾಮಚಂದ್ರುಡ. ಎರುಗಕ ಪೋತಿನೇ

ಕೊಡಲು ನಾ ಇಂಟಿಗೆ ವಚ್ಚಿದೆ. ವಾರಿನಿ ಸತ್ಕರಿಂಚಕ, ವಾರೆವರನಿ ತಿಳಿಯಕ, ವಾರಿತೋನೆ ಮಾತ್ಲಾಡಕ, ವೆರ್ರಿತನಂಬುನ ಈ ದ್ರವ್ಯಂಬೆ ಸಕಲವನಿ ತಲಂಚಿ ವಾರಿನಿ ದೂರಂ ಪೆಚ್ಚಿತೀನಿ. ಏನ್ ಮಾಡ್ಲೇ ನಾನು, ಏನ್ ಮಾಡ್ಲೆ? ಆಗ ಅಮ್ಮ ಹೇಳ್ತಾಳೆ, ನಾನೊಂದು ಮಾತು ಹೇಳಲೇನ್ರಿ. ಏನು? ಯಾರಿಗಾಗಿ ರಾಮ ಸೇವಕನಾಗಿ ಬಂದೋ, ದಾಸನಾಗಿ ಬಂದೋ, ನೀ ಹೋಗಿ ಅವನ ಕಾಲು ಇಟ್ಕೊಂಬಿಡಿ, ಎಲ್ಲ ಸಿಕ್ಬಿಡ್ತಾರೆ ರಾಮ. ಅದು ನಿಜವೇ. ಸಿಪಾಹಿ ಕುದುರೆ ಸಿದ್ಧ ಮಾಡಿ. ಇಲ್ಲಿ ಸೆರೆಮನೆಯಲ್ಲಿದ್ದ ರಾಮದಾಸರು ತೀರ್ಮಾನ ಮಾಡಿದ್ರಂತೆ, ನೀನಿಲ್ಲ ರಾಮ, ನೀನಿದ್ದಿದ್ದರೆ ಇಷ್ಟು ವರ್ಷ ಬೇಕಪ್ಪ ನನ್ನ ಕರ್ಕೊಂಡೋಗೋದಕ್ಕೆ. ಪಲುಕವೇ ರಾಮ, ಏಮಿ ನೇರಮ್ಮನು ಚೇಸಿತಿ ನನ್ನ ಕೊನಿ, ನೇರಮ್ಮಲಂಚಕು ರಾಮ. ರಾಮ ನನ್ನನ್ನು ದೂರನೇ ಮಾಡುತ್ತ ನನ್ನಪ್ಪ, ಕಾರುಣ್ಯಾಕ್ಷ ಭಕ್ತ ಬರದ ನೀನು ಕನ್ನಡಿಕಾನುಕ ರಾಮ. ಹೇ ರಾಮ್, ನಾನಿಂದಿರೋದಿಲ್ಲ ಕಣಪ್ಪ, ನಾನಿನ್ನು ಬದುಕಿರೋಲ್ಲ. ನಾಳೆ ಬೆಳಗಾದ ಮೇಲೆ ಎಲ್ಲರೂ ಬಂದು ನನ್ನನ್ನು ಕಳ್ಳ ಕಳ್ಳ ಕಳ್ಳ ಅಂದ್ರೆ ನನಗೆ ಬೇಡ ಈ ಸೆರೆಮನೆ ವಾಸ. ನಾಳೆ ಮಹಾರಾಜ ಬಿಟ್ಬಿಡ್ಬಹುದು, ವಯಸ್ಸಾಗಿದ್ದ ಆಳಾಗೋಗ್ಲಿ ಅಂತ. ಆಗ ಈ ಮುಖ ಹೊತ್ತು ನಿನ್ನ ಭಕ್ತ ಎಂದು ಹೇಳಿ ಎಲ್ಲರ ಎದುರದಲ್ಲಿ ಕಳ್ಳ ಅನ್ನಿಸಿಕೊಳ್ಳುವುದಕ್ಕಿಂತಲೂ ನಾನು ನನ್ನ ಜೀವನವನ್ನು ಇಲ್ಲೇ ಕೊನೆ ಮಾಡಿಬಿಡುತ್ತೆ. ಅನ್ನ ಕೊಟ್ಟಿದ್ರು ಯಾವುದೋ ಹಬ್ಬಕ್ಕೆ, ಅದನ್ನ ಕಲ್ಲೆಲ್ಲ ಕರೀತಾರಂತೆ. ಮೋಸವಾಯಿತಲ್ಲೋ ರಾಮ, ನೀನಿದ್ದೀಯ ಅನ್ಕೊಂಡೇ ಕಾಲ ಕಳೆದು ಬಿಟ್ಟೆ. ನೀನಿಲ್ಲ ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ, ನೀನಿದ್ದರೆ ಎಷ್ಟು ಕಾಲ ಬೇಕೇ ಇವನು ಕಳ್ಳನಲ್ಲ ಎಂದು ಹೇಳಿ ನನ್ನನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಕಾಲವೆಲ್ಲ ವ್ಯರ್ಥವಾಯಿತು, ವ್ಯರ್ಥವಾಯಿತಲ್ಲ ಕಾಲವೆಲ್ಲ ವ್ಯರ್ಥವಾಯಿತಲ್ಲ. ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಅಂತ ಅನ್ನವನ್ನು ಹರಿದು ನೀರು ಕುಡಿಯಲು ಕೊಟ್ಟಿದ್ದ ಒಂದು ಮಡಿಕೆ, ಮಣ್ಣಿನ ಮಡಿಕೆಯ ಕುಡಿಕೆ, ಆ ಕುಡಿಕೆಗೆ ಅರೆದ ಅನ್ನವನ್ನೆಲ್ಲ ಬಳೆದು ಆ ನೀರಿನಲ್ಲಿ ಚೆನ್ನಾಗಿ ಕಲಿಸಿದ್ದಾರೆ. ಅದು ವಿಷವಾಗಿ ಹೋಗ್ಬಿಟ್ಟಿದೆ. ಅನ್ನವನ್ನು ಅರೆದರೆ ವಿಷವಾಗುತ್ತೆ. ಅನ್ನವನ್ನು ಅರೆದು ಅರೆದು ಅರೆದು ವಿಷ ಮಾಡಿದ್ರು. ವಿಷ ಮಾಡಿ ಕುಡಿಯಬೇಕು ಅಂತ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಅಂತಿದ್ದಾನೆ. ಅಷ್ಟೊಳಗಾಗಿ ವಾಯುದೇವನಿಂದ ತೇಲ್ಕೊಂಬಂದಿತ್ತಲ್ಲ ಆ ರಶೀದಿ, ಈ ರಶೀದಿ ತೇಲ್ತಾ ಬಂತು. ಇನ್ನೇನು ಕುಡಿಕೆಯಲ್ಲಿ ಪಾನ ಮಾಡಬೇಕು ಅನ್ನೋದೊಳಗಾಗಿ ಈ ತೇಲಿದ ರಶೀದಿ ನೇರವಾಗಿ ಬಂದು ಅದರ ಮೇಲೆ ಕೂತ್ಕೊಂಬ ಕೂತ್ಕೊಂಡ್ರೆ ಈ ರಾಮದಾಸರು ನೋಡ್ತಾರೆ ಈ ದೇವಿದು ಬೆಳಕಿನಲ್ಲಿ ರಾಜಮುದ್ರ ಕಾಣ್ತಾ ಇದೆಯಲ್ಲ, ಈ ರಾಜಮುದ್ರ ಬಟ್ಟೆ ಇಲ್ಲಿಗೆ ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ನೋಡ್ತಾ ಇರೋದ್ರೊಳಗಾಗಿ ಕುದುರೆಯನೇರಿ ಬಂದಂತಹ ತಾನೀಶ ದೊರೆ ಗೋಲ್ಕಂಡೆಯ ಸೆರೆಮನೆಗೆ ಬಂದುಬಿಟ್ಟ. ಸೆರೆಮನೆಗೆ ಬಂದಿದ್ದ ತಗರಿ ಬಾಗಲನ್ನ, ಆ ಕಷ್ಟಪಟ್ಟು ಸಿಪಾಯಿಗಳೆಲ್ಲ ಬಂಡೆ ಕಲ್ಲನ್ನು ಕೊರ ಕೊರ ಕೊರನ್ನು ತೆಗೆದರು. ಬೆಳಕನ್ನು ನೋಡಲಾರದೆ ರಾಮದಾಸರ ಕಣ್ಣನ್ನು ಮುಚ್ಚಿಕೊಂಡರು. 12 ವರ್ಷ ನೋಡಿ ಸೆರೆಮನೆ, ಯಾರ್ಯಾರು ದೈವ ಭಕ್ತರು ಅವರಿಗೆಲ್ಲ ಇಷ್ಟೊಂದು ಕಷ್ಟಗಳು. ಆ 12 ವರ್ಷದ ಸೆರೆಮನೆಯಲ್ಲಿದ್ದವರು ಯಾರು ಯಾರು ಅಂತಿದ್ರೆ ಓಡಿ ಬಂದಿದ್ದೆ ತಾನೀಸ ಕಾಡಿಡ್ಕೊಂಬಿಟ್ಟ. ರಾಮ ದರ್ಶನ ಕರಾವೋ ಮುಜೆ, ರಾಮ ದರ್ಶನ ಕರಾವೋ, ಅಯ್ಯ ನನಗೆ ರಾಮ ದರ್ಶನ ಮಾಡಿಸು. ರಾಮದಾಸರು ಅಂತಾರೆ, ನಾನೇ ರಾಮನ ಕಾಣದೆ ಯಮ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ನಿನಗೆಲ್ಲಿ ರಾಮ ದರ್ಶನ ಮಾಡಿಸ್ಲಯ್ಯ, ಸುಳ್ಳು ಹೇಳ್ತೀಯ. ರಾಮ ನಿನ್ನ ಮನೆ ದಾಸನಂತೆ, ಲಕ್ಷ್ಮಣನು ಸೇವಕನಂತೆ, ಅವರಿಬ್ರು ಬಂದು ನಿನ್ ದುಡ್ಡು ಕೊಟ್ಬಿಟ್ರಪ್ಪ, ನೀನೀಗ ಋಣಮುಕ್ತ, ನನ್ನನ್ನು ಕ್ಷಮಿಸು, ರಾಮನ್ ತೋರಿಸು. ಈ ರಾಮದಾಸರು ಅಂದ್ರು ಏನಂದೆ, ರಾಮ ನಿನ್ ಮನೆಗೆ ಬಂದಿದ್ನ, ನಿನ್ ಮನೆಗೆ ಬಂದಿದ್ನ, ನೀನ್ ರಾಮನ್ ನೋಡಿದ್ಯಾ? ಹ್ಞೂ ನೋಡಿದೆ. ಆಹಾ, ನೀನೇ ಪುಣ್ಯಾತ್ಮ ಅಂತ ಈ ತಾವನ್ ಕಾಲು ಹಿಡ್ಕೊಂಡ. ಅವನ್ ನೋಡ್ದ, ಏ ಕ್ಯಾ ಬಾತ್ ಹೇಳಿ, ಹಮೇ ರಾಮ ದರ್ಶನ ಕರಾವೋ ಅಂತ ಅವನ್ ಕಾಲು ಹಿಡ್ಕೊಂಡ. ಆಗ ಕಬೀರ್ ದಾಸರು ಥಟ್ಟನೆ ಪ್ರತ್ಯಕ್ಷನಾದ, ತಾರಪ್ಪ ನೀವಿಬ್ರು ಅಣ್ಣ ತಮ್ಮಂದ್ರ ಕಣಯ್ಯ. ರಾಮದಾಸ, ನೀನು ದಾರಿಯಲ್ಲಿ ಬರುವಾಗ ಗಂಡು ಹೆಣ್ಣು ಗಿಣಿಗಳು ಆಟವಾಡುತ್ತಿದ್ರೆ

0: ಅದರಲ್ಲಿ ಗಂಡು ಗಿಣಿಯನ್ನು ಹಿಡಿದು ತಂದು ಸೆರೆಮನೆಯಲ್ಲಿ ಬಹುಕಾಲ ನೀನು ಪಂಜರದಲ್ಲಿಟ್ಟಿದ್ದೆ. ಆ ಹೆಣ್ಣು ಗಿಣಿ ಒದ್ದಾಡಿ ಒದ್ದಾಡಿ ವಿರಹ ವೇದನೆಯಿಂದ ಪ್ರಾಣ ಬಿಡ್ತು. ಗಂಡು ಗಿಣಿಯೂ ಸಹ ಪಂಜರದಲ್ಲಿ ಬಹುಕಾಲ ಇಲ್ಲದೆ ಪ್ರಾಣ ಬಿಟ್ಟು ಬಿಡ್ತು. ಆ ದೋಷಕ್ಕಾಗಿ ನಿನಗೆ ಈ 12 ವರ್ಷ ಸೆರೆಮನೆಯ ವಾಸ. ತಾನೀಶ, ನೀನು ಪ್ರತಿ ದಿವಸ ಕೊಡಗಟ್ಟಲೆ ಜಲವನ್ನು ತಂದು ಶಿವಲಿಂಗದ ಮೇಲೆ ಹಾಕಿ ಶಿವದೇವರಿಗೆ ನೀನು ಅರ್ಚನೆಯನ್ನು ಮಾಡಿ ನಮಸ್ಕಾರ ಮಾಡುತ್ತಿದ್ದೆಯಪ್ಪ, ಇನ್ನೇನು ಶಿವ ಪ್ರತ್ಯಕ್ಷವಾಗಬೇಕು? ನಿನ ಕೋಪ ಬಂದುಬಿಡುತ್ತೆ. ಮುಂಗೋಪಿ ತನದಲ್ಲಿ ಕೊಡವನ್ನೇ ಲಿಂಗದ ಮೇಲೆ ನೀನು ಹಾಕಿದ್ರಿಂದ ಆ ಜನ್ಮ ಕಳೆಯಿತು, ಈ ಜನ್ಮದಲ್ಲಿ ನೀನು ರಾಜನಾದೆ. ಈಗ ಈ ಹಣವನ್ನು ಹಿಂತಿರುಗಿಸಿಕೊಟ್ಟು ರಾಮದಾಸರ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸು ಎಂದರೆ 6 ಲಕ್ಷವನ್ನು ಕೊಟ್ಟು ಬಿಟ್ಟ. ಆ 6 ಲಕ್ಷ ದ್ರವ್ಯವನ್ನು ತೆಗೆದುಕೊಂಡಿದ್ದೆ ಮಹಾನುಭಾವರಾದ ರಾಮದಾಸರು ಗಾಡಿಯಲ್ಲಿ ತುಂಬಿಕೊಂಡು ನೇರವಾಗಿ ಭದ್ರಾಚಲಕ್ಕೆ ಬರ್ತಿದ್ದಾರೆ. ಒಂದು 4 ಜನ ಕಳ್ಳರು ನುಗ್ಗಿಬಿಟ್ರು, ಈ ದುಡ್ಡೆಲ್ಲ ಹೊಡ್ಕೊಂಡ್ಬಿಡ್ಬೇಕು ಅಂತ ಬಂದ್ರು. ಈ ಕೂತಿದ್ ರಾಮದಾಸರು ರಾಮ್ ರಾಮ್ ರಾಮ್ ರಾಮ್ ಅಂತ ಕಣ್ಣು ಮುಚ್ಚಿಕೊಂಡ್ರು. ಕಣ್ಣು ಮುಚ್ಚಿಕೊಂಡ್ರೆ ಮಹಾನುಭಾವರಾದ ರಾಮ ಲಕ್ಷ್ಮಣರಿಬ್ಬರೂ ಸಹ ಬಾಣ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದೆ. ಆ 6 ಲಕ್ಷ ದ್ರವ್ಯವನ್ನು ಕಾಪಾಡಿ ತೆಗೆದುಕೊಂಡು ಬಂದು ಭದ್ರಾಚಲದಲ್ಲಿ ಅದನ್ನು ಸೇರಿಸಿದರಂತೆ. ಆ 12 ವರ್ಷ ಸೆರೆಮನೆಯಲ್ಲಿದ್ದ ರಾಮದಾಸರು ತಮ್ಮ ಹೆಂಡತಿಯೊಡನೆ ಭೇಟಿಯಾಗಿ ತಮ್ಮ ಮಗನಾಗಿರ್ತಕ್ಕಂಥ ಕೋದಂಡರಾಮನನ್ನು ಕರೆದುಕೊಂಡು ಇಡೀ ಭರತಖಂಡದಲ್ಲೆಲ್ಲ ಸುತ್ತಾಡಿ ಆ ರಾಮದೇವರ ನಾಮಾವಳಿಯನ್ನ ಜಗತ್ತಿನಲ್ಲೆಲ್ಲ ಬಿತ್ತರಿಸಿದರು. ಈಗಲೂ ರಾಮಠಂಕಿ ವರಹ ಬಹುಜನ ಶ್ರೀಮಂತರ ಮನೆಯಲ್ಲಿ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಿದೆ. ರಾಮದಾಸರಿದ್ದ ಸೆರೆಮನೆ ಈಗಲೂ ಕೂಡ ಲೋಕ ಪ್ರಖ್ಯಾತವಾಗಿದೆ. ಆ ರಾಮದಾಸರ ಚರಿತ್ರೆ ಅಮರವಾಗಿ ಅವರು ಲೋಕದ ಜನಗಳಿಗೋಸ್ಕರವಾಗಿ ಮಂಗಳಕರವಾಗಿ ಬರೆದಿರತಕ್ಕಂಥ ದೇವರ ನಾಮವು ಲೋಕ ಪ್ರಸಿದ್ಧವಾಗಿದೆ ಎಂಬತಕ್ಕಂಥ ಕಥಾಭಾಗವನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಮಂಗಳವನ್ನು ಹಾಡೋಣ.
1: ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ,

0: ಆರ್ ಗುರುರಾಜಲು ನಾಯ್ಡು ಅವರಿಂದ ಕಥಾ ಕಾಲಕ್ಷೇಪ ಶ್ರೀರಾಮ ಮಹಿಮೆ ಪ್ರಸಾರವಾಯಿತು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಎಸ್ ಟಿ ಬರ್ಮನ್ ಅವರ ಸಂಗೀತದಲ್ಲಿ ಆರಾಧನಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್. ಸಾಹಿತ್ಯ ಆನಂದ್ ಬಕ್ಷಿಯವರದು.

ಮುಖೇಶ್ ಹಾಗೂ ಕಂಚನ್ ಅವರು ಹಾಡಿರುವ ಧರ್ಮಾತ್ಮ ಚಿತ್ರದ ಗೀತೆ. ಇಂದೀವರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್ಜಿ ಆನಂದ್ಜಿ.

ಚಿತ್ರ ಇಮಾನ್. ಲತಾ ಮಂಗೇಶ್ಕರ್ ಧ್ವನಿಯಲ್ಲಿ ಆನಂದ್ ಬಕ್ಷಿ ಅವರ ಗೀತೆ, ರಾಗ ಸಂಯೋಜನೆ ಎಸ್ ಡಿ ಬರ್ಮನ್.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಕಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ದಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಜೀರೋ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಗಿಲ್ಲೆಸೂಗೂರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ದತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿಯಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು, ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹಿಂಡಸಗೇರಿ, ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು, ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ, ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ ನನ್ನ ಕೋಚ್ ಬಹಳ ನಂಗೆ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಪೋಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ರೋಪ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಹೆಸರು GHS ಹರ್ಲಾಪುರ್ ಅಂತ.

0: ನಮ್ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮಠ್. ಚೆನ್ನಾಗಿ ಕಲಿಸ್ತಾರೆ. ಐದುವರೆಲಿಂತ ಏಳು ಗಂಟೆ ಮಟ ಅಭ್ಯಾಸ ಇರ್ತದೆ. ಅದ್ರಲ್ಲಿ ಸಣ್ಣ ಸಣ್ಣ ಆಸನಲಿಂತ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗ್ಗೆನ ಐದುವರೆಯಿಂದ ಏಳು ಗಂಟೆ ಮಟ ಅಭ್ಯಾಸ ಇರ್ತದೆ.
1: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಆಗಸ್ಟ್ 7 ಮತ್ತು 8 ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ಪ್ರತಿಯೊಂದು ಕಥೆಯು ಒಬ್ಬ ಹೆಣ್ಣಿನ ಹೋರಾಟ, ಪ್ರತಿಯೊಂದು ಮಾತು ಇನ್ನೊಬ್ಬ ಹೆಣ್ಣಿಗೆ ಪ್ರೇರಣೆ. ಮಹಿಳೆಯ ಮನಸ್ಸಿನೊಳಗಿನ ಶಕ್ತಿಗೆ ಧ್ವನಿಯಾಗುವ ವೇದಿಕೆ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಕಣ್ಣಲ್ಲಿ ಕಟ್ಟುವ, ಭಾವನೆಗಳಿಗೆ ರೂಪ ನೀಡುವ, ಸೃಜನಶೀಲತೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುವ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂಭಾಷಣೆ ನಡೀತಾ ಇದೆ. ಮಕ್ಕಳ ಭಾವಲೋಕವನ್ನು, ಸೈನಿಕನ ಕುಟುಂಬದ ನೋವು ನಲಿವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿದ ನಿರ್ದೇಶಕಿ ಇವರು. ತಮ್ಮ ಚೊಚ್ಚಲ ಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ಪ್ರತಿಭಾವಂತ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಇಂದು. ಗೌರಿ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೀವು ನಿರ್ದೇಶಕಿಯಾಗುವ ಮುನ್ನ ನಿಮ್ಮ ಪಯಣ, ಅಂದ್ರೆ ನಿಮ್ಮ ಬಾಲ್ಯ, ಓದು, ಶಾಲಾ ಕಾಲೇಜು ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ. ನಾನು ಚಿಕ್ಕ ವಯಸ್ಸಿಂದ ಹಲವಾರು ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ, ಒಂದ್ ಕಡೆ ಅಂತ ಇರ್ಲಿಲ್ಲ. ನಮ್ಮ ತಂದೆಗೆ ಟ್ರಾನ್ಸ್ಫರ್ಸ್ ಆಗಿರೋದು 14 ಟ್ರಾನ್ಸ್ಫರ್ಸ್ ಮೇಲಾಗಿತ್ತು. ಸೊ ನಾನು ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲ್ ಅಲ್ಲಿ ಓದಿದ್ದೀನಿ. ಒಂದು 9 ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಓದಿದ್ದೀನಿ. ಸೊ ಇದು ನಂದೊಂದು ತುಂಬಾ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದ್ ಕಡೆ ಹೋದಾಗ್ಲೂ ಹೊಸ ಹೊಸ ಜನನ್ ಮೀಟ್ ಮಾಡೋದು, ಅಲ್ಲಿ ಕಲ್ಚರ್ ನ ನೋಡೋದು, ಅಲ್ಲಿ ಟ್ರೆಡಿಷನ್ ನ ನೋಡೋದು, ಆ ತರ ಎಲ್ಲ ಆಗಿ ಒಂದು ಹೊಸ ಅನುಭವನೇ ಆಗಿದೆ. ಈ ಅನುಭವದ ಮಧ್ಯೆ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಹುಟ್ಟಿದ್ದು, ಅದು ಪೇಟ್ರಿಯಾಟಿಸಂ. ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಆದ್ರಿಂದ ಎಲ್ಲ ಡಿಫೆನ್ಸ್ ಪರ್ಸನಲ್ ಮಕ್ಕಳೇ ಬರೋರು ಅಲ್ಲಿ ಜಾಸ್ತಿ. ಸೊ ಆ ಪೇಟ್ರಿಯಾಟಿಕ್ ಫೀಲಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ನ ವರ್ಕ್ ಅಲ್ಲಿ ಸಹ ನೀವು ಅದನ್ನ ತುಂಬಾ ನೋಡ್ತೀರಾ.
0: ಡಿಫ್ರೆಂಟ್ ಜಾನರ್ಸ್ ಅಲ್ಲಿನೂ ಕೆಲಸ ಮಾಡಿದ್ದೀರಾ. ನಿಮ್ಮ ವರ್ಕ್ ನೋಡ್ತಾ ಇದ್ರೆ, ನಿಮ್ಮ ಸೆಲೆಕ್ಷನ್ ಆಫ್ ವರ್ಕ್ ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಜಾನರ್ ಗೆ ಸ್ಟಿಕ್ ಆನ್ ಆಗಿಲ್ಲ. ನೀವು ಜರ್ನಿ ಆಫ್ ಬೆಳ್ಳಿ ಮಾಡಿದ್ದೀರಾ, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿಗೆ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ. ಸೊ ಟೂರಿಸಮ್ ಅಂಡ್ ಪತ್ರಿಕೋದ್ಯಮದಲ್ಲೂ ಅದರ ಬಗ್ಗೆನೂ ಕೆಲವು ವರ್ಕ್ಸ್ ನ ಮಾಡಿದ್ದೀರಾ. ನಿಮ್ಮ ಮನೆಯ ಪರಿಸರ ಮತ್ತೆ ಶಿಕ್ಷಣ ನೀವು ನಿರ್ದೇಶಕಿಯಾಗಿ ಕಥೆಗಳನ್ನ ಹೆಣೆಯಲು ಎಷ್ಟು ಸಹಾಯ ಮಾಡಿದೆ?
1: ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ತರ ಇದೆ. ಸ್ಕೂಲ್ ಲೈಫ್ ಅಲ್ಲಿ ಬೇರೆ ಬೇರೆ ಫೇಸಸ್ ನೋಡಿರೋದು, ಬೇರೆ ಬೇರೆ ಕಲ್ಚರ್ಸ್ ನೋಡಿರೋದು, ಆಮೇಲೆ ಅಲ್ಲಿ ಇದ್ದಿದ್ದ ಕಲ್ಚರಲ್ ಆಕ್ಟಿವಿಟೀಸ್, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸ್, ಅದೇ ಒಂದು ದೊಡ್ಡ ಬೆಂಬಲದ ತರ ಕೊಟ್ಟಿದೆ ನಂಗೆ. ಸೊ ಅದರಿಂದ ನಾನು ಇನ್ಸ್ಪೈರ್ ಆಗಿ ಸಾಕಷ್ಟು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡಿದೆ. ರೈಟಿಂಗ್ ಇಂದ ಇನ್ಸ್ಪೈರ್ ಆಗಿ ಫಿಲಮ್ ಸ್ಕ್ರಿಪ್ಟ್ಸ್ ಬರೆಯೋದು, ಡಾಕ್ಯುಮೆಂಟ್ರಿ ಸ್ಕ್ರಿಪ್ಟ್ಸ್ ಬರೆಯೋದಾಗ್ಲಿ, ಒಂದು ಆರ್ಟ್ ಫಿಲಮ್ ಸ್ಕ್ರಿಪ್ಟ್ ಬರೆಯೋದಾಗ್ಲಿ, ಹಾಬಿ ತರ ಶುರು ಮಾಡಿದ್ದು, ಆಮೇಲೆ ಅದನ್ನೇ ನನ್ನ ಪ್ರೊಫೆಷನ್ ತರ ತಗೊಂಡೆ.
0: ಓಕೆ. ನೀವು ನಿರ್ದೇಶಕಿಯಾಗಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ದೀರಾ ಗೌರಿ?
1: ನಾನು ಮಾಸ್ಟರ್ಸ್ ಇನ್ ಫಿಲ್ಮ್ ಮೇಕಿಂಗ್ ಅಂಡ್

0: ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಗ್ರಾಜುಯೇಷನ್ ಆದ್ಮೇಲೆ ಇದರಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ನಾಗಾಭರಣ ಸರ್ ಜೊತೆ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀನಿ.
1: ನೀವು ಈ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ಕಥೆಗಳೇ ನನ್ನ ಬದುಕು ಅನಿಸಿದ ಮೊದಲ ಕ್ಷಣ ಏನಾದರೂ ಇದೆಯಾ?
0: ಹೌದು, ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿ ಆ ಥರ ಎಲ್ಲ ಅಸೈನ್ ಆಯಿತು. ಆ ಟೈಮಲ್ಲಿ ನಾನೊಂದು ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ತಗೊಂಡೆ. ಆ ಪ್ರಾಜೆಕ್ಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲ, ಒಂದು ಡಾಕ್ಯು ಡ್ರಾಮಾ ಸ್ಟೈಲ್ ಅಲ್ಲಿ ಮಾಡಿದೆ. ಒಂದು ಕಥೆನ ವೀವ್ ಮಾಡಿ ಮಾಡಿದೆ. ಅದು ತುಂಬಾ ಜನ ಇಷ್ಟಪಟ್ಟರು ಮತ್ತೆ ಆಕ್ಸೆಪ್ಟ್ ಮಾಡಿದ್ರು. ಅಲ್ಲಿಂದ ನಂಗೆ ಗೊತ್ತಾಯ್ತು ಒಂದು ಸ್ಟೋರಿ ಟೆಲಿಂಗ್ ಸ್ಟ್ರೆಂತ್ ನನ್ನಲ್ಲಿದೆ, ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಏನೇ ಮಾಡಿದ್ರು ಆ ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾ ಭಾವಿಸ್ತೀನಿ.
1: ಓಕೆ, ಈಗ ನಿಮ್ದೇ ಒಂದು ಸ್ವಂತ ವೆಂಚರ್ ಕೂಡ ಆರಂಭಿಸಿದ್ದೀರಾ, ಲಿಚ್ಚಿ ಫಿಲ್ಮ್ಸ್ ಅಂತ.
0: ಹೌದು.
1: ಈ ವೆಂಚರ್ ಆರಂಭಿಸುವಾಗ ನಿಮ್ಮ ಮನಸ್ಸೊಳಗಡೆ ಏನಾದರೂ ಭಯ ಇತ್ತ?
0: ಈ ಲೀಚಿ ಫಿಲ್ಮ್ಸ್ ಆರಂಭಿಸಕ್ ಮುಂಚೆ ಸುರಭಿ ಟಾಕೀಸ್ ಅಂತ ಕಂಪನಿ ಇತ್ತು. ಈ ಕೋವಿಡ್ ಟೈಮಲ್ಲಿ ಇದನ್ನೇ ಲೀಚಿ ಫಿಲ್ಮ್ಸ್ ಅಂತ ಹೆಸರು ಕೊಟ್ಟಿದ್ ನಾನು. ಸೊ ಲೀಚಿ ಫಿಲ್ಮ್ಸ್ ಆಗ್ಲಿ ಇನ್ಯಾವುದೇ ಕಂಪ್ನಿ ಆಗ್ಲಿ ಶುರು ಮಾಡಿದಾಗ ಖಂಡಿತ ಭಯ ಇರುತ್ತೆ. ಯಾಕಂದ್ರೆ ಸ್ವಂತ ವೆಂಚರು, ನಿಮ್ಗೆ ಮಂತ್ಲಿ ಮಂತ್ಲಿ ಸಂಬಳ ಸಿಗಲ್ಲ.
1: ಕರೆಕ್ಟ್.
0: ಯು ಆರ್ ಓಪನ್.
1: ಹೌದು,
0: ನಾವು ಸಂಬಳ ಕೊಡ್ಬೇಕು, ನಾವೇ ಪ್ರಾಜೆಕ್ಟ್ಸ್ ಹಿಡಿಬೇಕು, ಗ್ರಾಜುಯಲ್ ಆಗಿ ಟೀಮ್ ಕೂಡ ಬಿಲ್ಡ್ ಮಾಡಬೇಕು. ಸೊ ಒಂದು ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಎಸ್, ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಓಕೆ, ನೀವು ಇದು ವೆಂಚರ್ ಸ್ಟಾರ್ಟ್ ಮಾಡುವಾಗ ಇದು ನಿಮ್ದೇ ಕನಸ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ದು ಟೀಮ್ ಆಲ್ರೆಡಿ ಇತ್ತ ನಿಮ್ಗೆ?
0: ಇಲ್ಲ, ನಂದು ಮೊದಲನೇ ಜಾಬ್ ಜಿ ಟಿವಿ ನಲ್ಲಿತ್ತು. ಅದಾದ್ಮೇಲೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಕಂಪ್ನಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಇದಾದ್ಮೇಲೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಇದಷ್ಟೇ ಅಲ್ಲ, ಐ ವಾಂಟ್ ಟು ಡೂ ಮೋರ್ ಅಂತ ಇತ್ತು. ಅವಾಗ ನಾನು ಕಂಪ್ನಿ ಶುರು ಮಾಡಿದ್ದು.
1: ಓಕೆ.
0: ಸೊ ನಂಗೆ ತುಂಬಾನೇ ಆಸೆ ಇತ್ತು ನಂದೇ ಕಂಪ್ನಿ ಶುರು ಮಾಡ್ಬೇಕು, ಮೀಡಿಯಾ ಪ್ರೊಡಕ್ಷನ್ ಹೌಸ್ ತರ ಇರಬೇಕು ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಕಂಪ್ನಿ ಶುರು ಮಾಡಿ.
1: ನಿಮ್ಮ ವೆಂಚರ್ ಅಡಿಯಲ್ಲಿ ನೀವು ಆರಂಭಿಸಿದ ಪ್ರಾಜೆಕ್ಟ್ಗಳ ಬಗ್ಗೆ ಒಂದು ಬ್ರೀಫ್ ಕೊಡೋದಾದ್ರೆ,
0: ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟರಿ ಫಿಲಮ್ಸ್, ಆಡ್ ಫಿಲಮ್ಸ್ ಫಾರ್ ಬ್ರ್ಯಾಂಡ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಈ ತರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ಫಿಲಮ್ ಪ್ರೊಡಕ್ಷನ್ ಕೂಡ ಮಾಡಿದ್ದೀನಿ, ಎರಡು ಫಿಲಮು, ಸ್ಯಾಂಡಲ್ವುಡ್ ಸರಿಗಮ ಮರಿಯಲಾರಿ ಅನ್ನೋ ಇವೆರಡು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿದ್ದೀನಿ, ದ ಜರ್ನಿ ಆಫ್ ಬೆಳ್ಳಿ ಅಂತ. ಆದ್ರೆ ಥ್ರೂ ಔಟ್ ಒಂದು ಸಪೋರ್ಟ್ ಸಿಸ್ಟಮ್ ತರ ನಾನು ಏನು ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ ಮಾಡ್ತೀನಿ, ಒಂದು ಆಡ್ ಫಿಲಮ್ಸ್ ಮಾಡ್ತೀನಿ, ಅದು ಕಂಟಿನ್ಯೂಸ್ ನಡೀತಿರುತ್ತೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ನಾನು ತುಂಬಾ ಇನ್ನೋವೇಟಿವ್ ಸ್ಕ್ರಿಪ್ಟ್ಸ್ ಮಾಡ್ತೀನಿ. ಈಗ ಒಂದು ಮೆಷಿನರಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ, ಬಟ್ ಆ ಮೆಷಿನ್ಗೆ ಜೀವ ತುಂಬಿ ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಸ್ಟೋರಿ ಮಾಡೋದೇ ನನ್ನ ಸ್ಟ್ರೆಂತ್.
1: ಈಗ ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ಅದು ಆಗಲ್ಲ ಅನ್ಕೊಂಡು ಒಂದು ಸಲ ಅನ್ಸತ್ತೆ, ಏ ಇದನ್ನ ಬಿಟ್ಬಿಡೋಣ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಅದೇ ನೆಕ್ಸ್ಟ್ ಆಗಲ್ಲ ಅಂದಿರೋ ಕ್ಷಣನೇ ಇಟ್ ಮೇ ಟರ್ನ್ ಇನ್ ಟು ಯುವರ್ ಸ್ಟ್ರೆಂತ್. ಸೊ ಆತರ ಯಾವ್ದಾದ್ರೂ ನಿಮ್ದು ಲೈಫ್ ಅಲ್ಲಿ ನಡೆದಿದ್ಯಾ?
0: ಆತರ ಅಂದ್ರೆ ಈಗ ಕೋವಿಡ್ ಟೈಮಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೆ ನಾನು, ಅಲಕ್ ಅಂತ. ಅದು ತುಂಬಾ ಟಫ್ ಪೀರಿಯಡ್ ಇತ್ತು, ಜನನ್ ಸೇರ್ಸೋದೇ ತುಂಬಾ ಕಷ್ಟ ಟೈಮು. ಅಂತ ಟೈಮಲ್ಲಿ ಮಾಡಿದ ಪ್ರಾಜೆಕ್ಟ್, ಮಾಡಕ್ಕೆ ತುಂಬಾ ಆಸೆ, ಬಟ್ ಸಿಚುವೇಶನ್ ಸಾಕಷ್ಟು ಚಾಲೆಂಜಸ್ ತಂದ್ಕೊಡ್ತಾ ಆ ಟೈಮಲ್ಲಿ.
1: ಓಕೆ.
0: ಸೊ ಅಲಕ್ಕನ್ ಶೂಟ್ ಮಾಡುವಾಗ ಜನನ ಸೇರ್ಸೋದಾಗ್ಲಿ, ಲೊಕೇಶನ್ಸ್ ನೋಡೋದು, ಆಮೇಲೆ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿಕೊಂಡು ಶೂಟ್ ಮಾಡೋದು, ಇದೆಲ್ಲ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದೆ. ಇದನ್ನೊಂದು ಟಫ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನಾನು.
1: ಓಕೆ, ನಿಮಗೆ ಈ ಚಂದೇರಿ ಹ್ಯಾಂಡ್ಲೂಮ್ಸ್ ಬಗ್ಗೆ ಪ್ರಾಜೆಕ್ಟ್ ಮಾಡೋ ಅಪರ್ಚುನಿಟಿ ಹೇಗೆ ಸಿಕ್ತು ಮೇಡಮ್?
0: ನಾನು ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ಸ್ ಕಳಿಸ್ತಿರ್ತೀನಿ ಕ್ರಿಯೇಟ್ ಮಾಡಿ, ಇನ್ನೋವೇಟಿವ್ ಐಡಿಯಾಸ್ ಆ ಥರ. ಸೊ ಇದು ಮಧ್ಯಪ್ರದೇಶ ಟೂರಿಸಂ ಡಿಪಾರ್ಟ್ಮೆಂಟ್ಗೂ ನಾನು ಕಳಿಸ್ದೆ ಒಂದು ಐಡಿಯಾ ಕಾನ್ಸೆಪ್ಟ್ ನೋಟ್, ಈ ಥರ ಮಾಡ್ಬೋದು, ಈ ಥರ ಐಡಿಯಾ ಇದೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಒಂದು ಕೊಲಾಬ್ರೇಷನ್ ತರ ಕರೆದು ಹಂಗಾಗಿ ಇದು ಎಕ್ಸಿಕ್ಯೂಟ್ ಮಾಡಿದೆ. ಅಲ್ಲಿ ವೀವರ್ಸ್ ಏನಿದ್ದಾರೆ ಅವರ ಸ್ಟೋರಿ ತಗೊಂಡು, ಅದೇ ಒಂದು ದೊಡ್ಡ ಸ್ಟ್ರೆಂತ್, ವೀವರ್ಸ್ ಇನ್ ಜರ್ನಿ ಆಗಲಿ, ಹೇಗೆ ಒಂದು ಸ್ಯಾರಿ ಮಾಡ್ತಾರೆ, ಫ್ಯಾಬ್ರಿಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಹೇಗೆ ಅಂದ್ರೆ ಒಂದು ಸ್ಯಾರಿ ಮಾಡಕ್ಕೆ ಒಂದು ತಿಂಗಳು ತಗೋತಾರೆ, ಪಿಟ್ ಲೂಮ್ಸ್ ಅಂತ ಇದೆ. ಸೊ ಫುಲ್ ಫಿಸಿಕಲ್ ವರ್ಕ್ ಅದು. ಸೊ ಆ ತರ ಮಾಡಿ ಮಾಡೋ ಕಾನ್ಸೆಪ್ಟ್ ಬಗ್ಗೆ ಒಂದು ಎಮೋಷನಲ್ ಸ್ಟೋರಿ ವೀವ್ ಮಾಡಿ, ವೀವರ್ಸ್ ಕಥೆನ, ಅವ್ರ ಪೇನು, ಅವರ ಜರ್ನಿನ ತಗೊಂಡು ಮಾಡಿರೋ ಕಥೆ ಇದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ.
1: ಒಂದು ಕಥೆ ಹೆಣಿಯಕ್ಕೆ ನೀವು ಎಷ್ಟು ಗ್ರೌಂಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಷ್ಟು ಸಮಯ ತಗೊಳತ್ತೆ ಒಂದು ಗ್ರೌಂಡ್ ವರ್ಕ್ಗೆನೆ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಆದರೆ ರಿಸರ್ಚ್ ವರ್ಕ್ಗೆ ಒಂದು ತಿಂಗಳಿಗಿಂತ ಜಾಸ್ತಿ ತಗೋತೀನಿ ಮಿನಿಮಮ್. ಅದು ಮಿನಿಮಮ್ ಟೈಮ್ ಅಷ್ಟು ಬೇಕಾಗುತ್ತೆ. ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಆಗುತ್ತೆ. ಸೊ ಪ್ರೀ ಪ್ರೊಡಕ್ಷನಲ್ಲಿ ಸುಮಾರು ಟೈಮ್ ಕೊಡ್ತೀನಿ. ಫೀಚರ್ ಫಿಲಮ್ಸ್ ಆದರೆ ಆಲ್ಮೋಸ್ಟ್ 8 ತಿಂಗಳಿಂದ 1 ವರ್ಷನೇ ಪ್ರೀ ಪ್ರೊಡಕ್ಷನ್ ಟೈಮ್ ಕೊಡ್ತೀನಿ ನಾನು. ರಿಸರ್ಚ್ ಆಗಲಿ, ಅದೇ ಸ್ಕ್ರಿಪ್ಟ್ ಆಗಲಿ, ಅದೆಲ್ಲ ಇನ್ ಡೆಪ್ತ್ ತಿಳ್ಕೊಳ್ಳೋದು ಒಂದೊಂದು ಆಸ್ಪೆಕ್ಟ್ ಬಗ್ಗೆನೂ, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಡೈಲೆಕ್ಟ್ ಬಗ್ಗೆನೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ಫೀಚರ್ ಫಿಲಮ್ ಅಲ್ಲಿ.
1: ಓಕೆ.

0: ಈಗ ಸಿನಿಮಾ ರಂಗ ಅಂದ್ರೆ ತುಂಬಾ ಜನ ನಟನೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ, ಪ್ರೊಡಕ್ಷನ್ ಕಡೆ ಜಾಸ್ತಿ ಒಲವು ಕೊಡ್ತಾರೆ. ನಿರ್ದೇಶಕಿಯಾಗಿ ನೀವು ತೆಗೆದುಕೊಂಡಿರೋ ಚಾಲೆಂಜ್ ಇಸ್ ಬಿಟ್ ಏನ್ ಹೇಳ್ತಾರೆ, ಹೆಕ್ಟಿಕ್ ಅನ್ಸತ್ತೆ. ಸೊ ನಿಮ್ಗೆ ಅದು ಮ್ಯಾನೇಜ್ ಮಾಡಕ್ ಹೇಗ್ ಸಾಧ್ಯ ಆಗ್ತಾ ಇದೆ?
1: Where there is a will, there is a way antaralla.
0: Okay.
1: It's not only the will, it's also my passion. So vandu kathe hendu ready aadaga kathe na adana execute madakke inen beku madbeku adon doddu team kattbeku ashte team jothe coordinate maadi madbeku. It's a team work antane helbodu, na obble madalla. But yes, as a leader of the ship, what ke ellanu karkondu hogtini, ellar contribution
0: is the main task, ma'am.
1: Kandita. ಆದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಕೈ ಜೋಡಿಸಿರ್ತಾರೆ, ನಾನು ಒಬ್ಳದೇ ರೋಲ್ ಇರಲ್ಲ ಅದರಲ್ಲಿ.
0: ಓಕೆ,
1: ಎಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
0: ನಿಮ್ಮ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗ್ ನಿಲ್ತಾ ಇದೆ ನಿಮ್ ಬೆಂಬಲವಾಗಿ?
1: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರೂ. ಟೆಕ್ನಿಕಲ್ ಟೀಮ್ ಅವರು

0: ರೋಲ್ ಇರಲ್ಲ ಅದರಲ್ಲಿ.
1: ಓಕೆ,
0: ಎಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
1: ನಿಮ್ಮ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗ್ ನಿಲ್ತಾ ಇದೆ ನಿಮ್ ಬೆಂಬಲವಾಗಿ?
0: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರು. ಟೆಕ್ನಿಕಲ್ ಟೀಮ್ ಅವರು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಾರೆ. ಆತರ ತುಂಬಾನೇ ಆಕ್ಟಿವ್ ಟೀಮ್ ಇದೆ ನಂದು. ಸೊ ಏನೇ ಪ್ರಾಜೆಕ್ಟ್ ಮಾಡಿದ್ರು ವಿ ಸೆಟ್ ಆಸ್ ಅ ಗ್ರೂಪ್, ವಿ ಡಿಸ್ಕಸ್. ನಂದೊಂದು ಕತೆ ರೆಡಿ ಆದ್ಮೇಲೆ, ಒಂದು ಸೀನ್ ಬಂದ್ಮೇಲೆ ಅದನ್ನ ಹೆಂಗ್ ಶೂಟ್ ಮಾಡ್ಬೋದು ಈ ತರ ಡಿಸ್ಕಸ್ ಮಾಡಿ ಒಂದು ಟೀಮ್ ವರ್ಕ್ ತರ ಮಾಡ್ತೀವಿ.
1: ಓಕೆ, ಈಗ ಒಂದು ಕಥೆಯ ಒಂದು ಮೊದಲ ಐಡಿಯಾ ಬರುತ್ತೆ ನಿಮಗೆ, ಇದರ ಬಗ್ಗೆ ಸ್ಟೋರಿ ಮಾಡಬೇಕು ಅಂತ ಹೇಳಿ, ಅದು ಇಂಟ್ರೆಸ್ಟಿಂಗ್, ಅದು ನಿಮಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಅಥವಾ ಫೈನಲ್ ಕಟ್ ನೋಡೋ ಕ್ಷಣ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ?
0: ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಕತೆ ಬಂದ್ರೆ ಒಂದು ಉತ್ಸಾಹ ಬರುತ್ತೆ, ನನಗೆ ತುಂಬಾ ಒಳ್ಳೆ ಕಥೆ ಸಿಕ್ಕಿದೆ, ಇದಕ್ಕೆ ಸಿನಿಮಾ ಮಾಡೋಣ ಈಗ ಅಂತ ಒಂದು ಉತ್ಸಾಹ ಖಂಡಿತ ಬರುತ್ತೆ. ಬಟ್ ಉತ್ಸಾಹ ಬಂದ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಗ್ರೌಂಡ್ ವರ್ಕ್ ಇರುತ್ತೆ, ರಿಸರ್ಚ್ ವರ್ಕ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋದಿರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಏನ್ ನೋಡ್ತೀವಿ ಅದ್ರಲ್ಲಾಗೋ ಸಂತೋಷ ಏನಿರುತ್ತೆ ಅದು ಅದಕ್ಕೆ ವರ್ಡ್ಸ್ ಇಲ್ಲ ಹೇಳಕ್ಕೆ. ಹೌದು, ಆಮೇಲೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಂಡ್ ರಿಸಲ್ಟ್ ಅನ್ನೋದಕ್ಕಿಂತ ಅದು ರಿಲೀಸ್ ಆಗತ್ತಲ್ಲ, ಆಗಾಗೋ ಸಂತೋಷ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ.
1: ಆಂಗ್ಸೈಟಿ ಕೂಡ ಇರುತ್ತಲ್ಲ.
0: ಹೌದು,
1: ಹೆಂಗ್ ತಗೋತಾರೆ?
0: ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಂ ಏನಿದೆ, ಒಂದು 9 ವರ್ಷದ ಮಗು ಪರ್ಸ್ಪೆಕ್ಟಿವ್ ಇಂದ ತೆಗ್ದಿರೋ ಫಿಲಂ ಅದು. ಅದು ಚಿಲ್ಡ್ರನ್ಸ್ ಫಿಲಂ ಕ್ಯಾಟಗರಿಗೆ ಬರುತ್ತೆ, ಇಟ್ಸ್ ಫುಲ್ ಲೆಂತ್ ಫೀಚರ್ ಫಿಲಂ. ಸೊ ಈ 9 ವರ್ಷದ ಮಗಳು ಅವರ ಅಪ್ಪ ಸೋಲ್ಜರ್ ಆಗಿರ್ತಾನೆ, ಹೆಂಗೆ ಅಪ್ಪನ ಮಿಸ್ ಮಾಡ್ಕೋತಾಳೆ. 9 ವರ್ಷದ ಮಗಳು ಸೋಲ್ಜರ್ ಅಂದ್ರೆ ಏನು ಅವಳಿಗೆ? ಫಾರ್ ಎ 9-year-old ಗರ್ಲ್ ಹರ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್. ಬರ್ತ್ಡೇ ದಿನ ಅಪ್ಪ ಜೊತೆ ಇಲ್ಲ, ಏನೋ ಪ್ರಾಬ್ಲಮ್ ಆಯ್ತು ಅಪ್ಪ ಇಲ್ಲ, ಸ್ಕೂಲ್ ಅಲ್ಲಿ ಏನೋ ಟೀಚರ್ ಬೈದ್ರು ಅಪ್ಪ ಇಲ್ಲ.
1: ಪೇರೆಂಟ್ಸ್ ಅಪ್ಪ ಬರುವಾಗ
0: ಹೌದು
1: ಆತರ ಫೀಲಿಂಗ್ಸ್,
0: ಯಾವ ಸಂದರ್ಭದಲ್ಲೂ ಅಪ್ಪ ಜೊತೆ ಇಲ್ಲ. ಬೇರೆಯವರೆಲ್ಲ ನೋಡಿದ್ರೆ ಓ ಅಪ್ಪ ಸೋಲ್ಜರ್ ಅಂತಿದ್ದಾರೆ, ಇಲ್ಲಿಲ್ಲ. ಸೊ ಅವಳಿಗೆ ಆ ಭಾವನೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್, ಅಪ್ಪನ ಕೆಲಸದ ಮೇಲೆ ಹೆಮ್ಮೆ ಹೇಗ್ ಬರುತ್ತೆ. ಸೊ ಆ ಜರ್ನಿನೇ ಜರ್ನಿ ಆಫ್ ಬೆಳ್ಳಿ, ಅವಳು ಫುಲ್ ಲೈಫ್ ಜರ್ನಿ ತರ ಅದು.
1: ಓಕೆ, ನಿಮ್ಮ ಚಿತ್ರಗಳು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತಂದಿದೆ, ಮತ್ತೆ ನೀವೊಂದು ಫಿಲ್ಮ್ ಮಾಡುವಾಗ ನನ್ನ ಪ್ರೇಕ್ಷಕನಲ್ಲಿ ಈ ತರದ ಚೇಂಜ್ ಆಗ್ಬೇಕು, ಬದಲಾವಣೆ ಉಂಟಾಗಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಫಿಲ್ಮ್ ಮಾಡ್ತೀರಾ?
0: ಈ ಫೀಲ್ಡ್ ನಂಗೆ ತುಂಬಾ ಕಲ್ಸಿದೆ, ಪ್ರತಿ ದಿನ ಕಲಿಯೋ ದಿನ. ಆಮೇಲೆ ಪ್ರತಿ ವ್ಯಕ್ತಿ, ಒಬ್ರು ಲೈಟ್ ಮೆನ್ ಆಗಿರ್ಬೋದು, ಒಬ್ರು ಮೇಕಪ್ ಮೆನ್ ಆಗಿರ್ಬೋದು, ಒಬ್ರು ಆರ್ಟಿಸ್ಟ್ ಆಗಿರ್ಬೋದು, ಒಬ್ರು ಟೆಕ್ನಿಕಲ್ ಟೀಮ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಂದ ಕಲಿಯಕ್ಕೆ ತುಂಬಾ ಇರುತ್ತೆ. ಸೊ ಈ ಫೀಲ್ಡ್ ನಿಮ್ಗೆ ತುಂಬಾ ಡೌನ್ ಟು ಅರ್ತ್ ಮಾಡುತ್ತೆ. ಒಂದು ತುಂಬಾ ಹಂಬಲ್ ಆಗಿ ಹೇಗೆ ನೀವು ನಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕಲ್ಸುತ್ತೆ ಈ ಫೀಲ್ಡು, ಅದೊಂದು ನಾ ತಿಳ್ಕೊಂಡಿದ್ದೀನಿ. ಆಮೇಲೆ ಎಲ್ಲರ ಜೊತೆ ಒಂದು ಟೀಮ್ ವರ್ಕ್ ಮಾಡಿದಾಗ ಈಚ್ ಡೇ ಯು ಗ್ರೋ ಆಸ್ ಅ ಪರ್ಸನ್. So it's the biggest contribution from this field what I've got. Every day is a learning day.
1: It contributes for personal growth.
0: Personal growth, ಹೌದು. ಎಲ್ಲರಿಂದನು ಕಲಿಯಕ್ಕೇನೋ ಒಂದು ಸಿಗುತ್ತೆ ನಿಮಗೆ.
1: ಮತ್ತೆ ನೀವು ಪ್ರೇಕ್ಷಕನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ?
0: ಈಗ ಒಂದ್ ಫಿಲಂ ಅಂದ್ರೆ ಏನೋ ಒಂದು ಮೆಸೇಜ್ ಇರುತ್ತೆ, ನಾವು ಡೈರೆಕ್ಟ್ ಆಗಿ ಮೆಸೇಜ್ ಹೇಳಿದ್ರು ಒಂದ್ ಕಥೆನಲ್ಲಿ ಒಂದ್ ಮೆಸೇಜ್ ಇರುತ್ತೆ. ಆ ಮೆಸೇಜ್ ತಿಳ್ಕೊಂಡು ಒಂದು ಸೋಷಿಯಲ್ ಚೇಂಜಸ್ ತಂದ್ರೆ ಅದೊಂದು ಸಂತೋಷ, ಇನ್ನೊಂದು ಅವ್ರ ಎಂಟರ್ಟೈನ್ಮೆಂಟ್ ಖಂಡಿತ ಇದೆ ಫಿಲಮು.
1: ಓಕೆ, ನೀವು ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ ಆಯ್ತಾ, ಬಟ್ ಏನಂದ್ರೆ ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡುವಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮಾಹಿತಿ ಆಧಾರಿತವಾಗಿರುತ್ತೆ ಡಾಕ್ಯುಮೆಂಟ್ರಿಗಳು. ಸೊ ವೆರ್ ಆಸ್ ನೀವು ಒಂದು ಫಿಲ್ಮ್ ಮಾಡುವಾಗ ಅದರಲ್ಲಿ ಭಾವನೆಗಳು, ಇಮೋಷನ್ಗಳನ್ನ ತುಂಬೇಕಾಗತ್ತೆ, ಬಟ್ ಸರ್ಕಾರಿ ಡಾಕ್ಯುಮೆಂಟ್ರಿಗಳು ನೋಡಕ್ಕೂ ಒಂದು ಇಮೋಷನ್ಸ್ ಬೇಕು, ಇಮೋಷನಲಿ ಕನೆಕ್ಟ್ ಆಗಬೇಕು ಪ್ರೇಕ್ಷಕರು. ಅದರಲ್ಲಿ ನೀವು ಹೇಗೆ ಭಾವನೆಗಳನ್ನ ತುಂಬುತ್ತೀರಾ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಒಂದು ಹಿಸ್ಟ್ರಿ ಕನೆಕ್ಟೆಡ್ ಇರುತ್ತೆ, ಆ ಹಿಸ್ಟ್ರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕನೆಕ್ಟೆಡ್ ಆಗಿರ್ತಾರೆ, ಮತ್ತೆ ಒಂದು ಭಾವನೆ ಕೂಡ ಕನೆಕ್ಟೆಡ್ ಆಗಿರುತ್ತೆ. ಸೊ ಆ ಸ್ಕ್ರಿಪ್ಟ್ ಮಾಡೋವಾಗ್ಲೇ ಆ ಭಾವನೆ ಮತ್ತೆ ಆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ತಗೊಂಡು ಸ್ಕ್ರಿಪ್ಟ್ ಮಾಡಿ ಜನಕ್ಕೆ ಇವತ್ತು ಯಾವ ತರ ಕನೆಕ್ಟ್ ಆಗ್ತಾರೆ ಅದನ್ನ ನೋಡಿ ಮಾಡಿದ್ರೆ ಜನ ಖಂಡಿತ ಕನೆಕ್ಟ್ ಆಗ್ತಾರೆ. ಅದು ಎಮೋಷನಲ್ ಕನೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಡಾಕ್ಯುಮೆಂಟ್ರಿ ಆಗ್ಲಿ ಫೀಚರ್ ಫಿಲ್ಮ್ ಆಗ್ಲಿ.
1: ಸೊ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ?
0: ಖಂಡಿತ.
1: ಅನೆಕ್ಡೋಟಲ್ ರೆಫರೆನ್ಸಸ್, ಸ್ಟಾಟಿಸ್ಟಿಕ್ಸ್ ಅಂಡ್ ಇಮೋಷನಲ್ ಕನೆಕ್ಟ್ ನ ಬ್ಯಾಲೆನ್ಸ್ ಮಾಡಿ.
0: ಡೆಫಿನೆಟ್ಲಿ, ಯೆಸ್.
1: ಓಕೆ, ಒಂದ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಿದ್ದೀರಾ, ದೇವಸ್ಥಾನ ಇರ್ಬೋದು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು,
0: ಓಕೆ
1: ಆಯ್ತಾ. ಆಗ ಶೂಟ್ ಮಾಡ್ತಿರುವಾಗ ಒಂದು ನಿಮಿಷ ಪಾಸ್ ತಗೊಂಡು ಆ ಎನ್ವಿರಾನ್ಮೆಂಟ್ ನ ಒಂದು ಎಂಜಾಯ್ ಮಾಡಿದ ಕ್ಷಣ ಇದೆಯಾ? ಯಾಕಂದ್ರೆ ನೀವು ಡೈರೆಕ್ಟರ್, ಲೈಕ್ ಯುವರ್ ವರ್ಕ್ ವಿಲ್ ಬಿ ಲೈಕ್ ಜಸ್ಟ್ ಫೋಕಸ್ಡ್ ಆನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಬ್ಬ ವ್ಯಕ್ತಿನ ಡೈರೆಕ್ಟ್ ಮಾಡೋದು, ಒಂದು ಪ್ಲೇಸ್ ನ ಶೂಟ್ ಮಾಡುವಾಗ ಇದನ್ನ ಫೋಕಸ್ ಮಾಡಿ, ಅದನ್ನ ತೆಗೀರಿ, ಈ ಆಂಗಲ್ ಇಂದ ತೆಗೀರಿ ಅಂತ ಹೇಳ್ತೀರಾ. ಬಟ್ ನೋ, ಲೆಟ್ ಮೀ ಸ್ಟಾಪ್ ದಿ ಶೂಟ್ ಅಂಡ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆರ್ ಸೀನ್ ಅನ್ನೋ ಅಂದಿರೋ ಕ್ಷಣ ಇದೆಯಾ ಯಾವ್ದಾದ್ರು?
0: ನೋಡಿ, ನೀವು ಈ ಕ್ವೆಶ್ಚನ್ ಕೇಳ್ತಿದ್ದಾಗಲೇ ನಂಗೆ ಒಂದು ಸ್ಮೈಲ್ ಬರ್ತಾ ಇದೆ.
1: ಓಕೆ,
0: ಯಾಕೆ ಅಂದ್ರೆ ನಾನು ನಂದು ಒಂದೊಂದು ಪ್ರಾಜೆಕ್ಟ್ನು ಒಂದು ಜರ್ನಿ ತರ ನೋಡ್ತೀನಿ. ಐ ಲವ್ ಟ್ರಾವೆಲಿಂಗ್.

0: ಸೊ ನಾನು ಒಂದೊಂದು ಪ್ರಾಜೆಕ್ಟ್ ನಾನು ಟ್ರಾವೆಲ್ ತರಾನೇ ಟ್ರೀಟ್ ಮಾಡ್ತೀನಿ.
1: ಓಕೆ.
0: ಸೊ ನಾನು ಶೂಟ್ ಮಾಡುವಾಗ ಶೂಟ್ ನ ನಿಲ್ಸಿ ನೋಡಲ್ಲ, ಶೂಟಿಗೆ ಮುಂಚೆ ಶೂಟ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಖಂಡಿತ ಜಾಗನ ಕಣ್ತುಂಬ ನೋಡ್ತೀನಿ.
1: ಓಕೆ.
0: ಆಮೇಲೆ ಒಂದು ಹೊಸ ಜಾಗ ನೋಡಿದ ಸಂತೋಷ ಆಗುತ್ತೆ. ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು, ಒಂದು ದೇವಸ್ಥಾನನೇ ಆಗ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಆಗ್ಬೋದು. ಸೊ ಎಷ್ಟು ಚೆನ್ನಾಗಿ ಅದು ಡೆವಲಪ್ ಮಾಡಿದ್ದಾರೆ, ಅಲ್ಲಿದೇನು ಅವರ ಸ್ಟ್ರಾಟಜೀಸ್ ಇದೆ, ಯಾವ ತರ ನಡೆಸ್ತಿದ್ದಾರೆ ಒಂದ್ ಸಂಸ್ಥೆನ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ ನಂಗೆ. ಸೊ ಐ ಕಾಲ್ ಮೈ ಎವ್ರಿ ಪ್ರಾಜೆಕ್ಟ್ ಆಸ್ ಮೈ ಜರ್ನಿ.
1: ಓಕೆ. ಈಗ ವಾಸ್ತವ ಆಧಾರಿತ ಡಾಕ್ಯುಮೆಂಟರಿಗಳು ಮತ್ತೆ ಕಲ್ಪನೆ ಫೀಚರ್ ಫಿಲ್ಮ್ಗಳು, ನಿಮ್ಗೆ ಯಾವ್ದು ಜಾಸ್ತಿ ಸವಾಲನ್ನ ಒಡ್ಡುವಂಥವು?
0: ಒಂದು ಕಲ್ಪನೆಯಿಂದ ಸೃಷ್ಟಿಸಿ ಮಾಡಿರೋ ಫೀಚರ್ ಫಿಲ್ಮು ಯಾವಾಗಲೂ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹೋಗಿರುತ್ತೆ. ಒಂದು 2 ಇಯರ್ಸ್ ಆಗತ್ತೆ ಒಂದು ಫೀಚರ್ ಫಿಲಮ್, ನಾರ್ಮಲ್ ಸಿಂಪಲ್ ಫೀಚರ್ ಫಿಲಮ್ಗೆ. ಹಿಸ್ಟೋರಿಕಲ್ ಫಿಲಮ್ಸ್ ಎಲ್ಲ ಆದ್ರೆ ರಿಸರ್ಚ್ 2 ಇಯರ್ಸ್ ಆಗತ್ತೆ ಒಂದೊಂದ್ಸಲಿ. ಸೊ ಆ ತರ ತುಂಬಾ ವರ್ಕ್ ಹೋಗಿರುತ್ತೆ. ನಥಿಂಗ್ ಶುಡ್ ಗೋ ರಾಂಗ್. ಹಾಗಂತ ನಾನು ನಿಮ್ಗೆ ಡಾಕ್ಯುಮೆಂಟರಿ ಫಿಲಮ್ಸ್ ಅಲ್ಲಿ ಕಮ್ಮಿ ಎಫರ್ಟ್ ಆಗತ್ತೆ ಅಂತ ಹೇಳಲ್ಲ, ಬಟ್ ಎಸ್ ಟೈಮ್ ಸ್ಪ್ಯಾನ್ ಕಮ್ಮಿ ಆಗತ್ತೆ ಮಾಡೋದು. ಬಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ. ಏನ್ ಎಫರ್ಟ್ ಇದಕ್ಕೆ ಹಾಕ್ತಿವಿ ಅದಕ್ಕೂ ಅದೇ ಹಾಕ್ತಿವಿ.
1: ಓಕೆ. ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ ಅದೇ ಅದು ಟೈಮ್ ಬಂದಿಲ್ಲಪ್ಪ ಇನ್ನು ನಾನು ಅದನ್ನ ಏನು ಇನಿಷಿಯೇಟ್ ಮಾಡಕ್ಕೆ ಲಾಂಚ್ ಮಾಡಕ್ಕೆ ಅನ್ಕೊಂಡಿರೋ ಏನಾದ್ರೂ ಕಥೆ ಇದೆಯಾ?
0: ಹೌದು, ಒಂದು ತುಂಬಾ ಒಳ್ಳೆ ಕಥೆ ಇದೆ ನನ್ನ ಹತ್ರ.
1: ರಿವೀಲ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ.
0: ಅದು ನನ್ನ ಈಗಿನ ಜನರೇಷನ್ಗೆ ತುಂಬಾ ಹತ್ತಿರವಾಗಿರೋ ಕತೆ ಅಂತ ಹೇಳ್ಬೋದು. ಸೊ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ದೇ ಟ್ರೈ ಟು ಫಿಟ್ ಇನ್, ಮಾಡರ್ನೈಸೇಷನ್ ಜೊತೆ ಫಿಟ್ ಇನ್ ಆಗಕ್ ಟ್ರೈ ಮಾಡ್ತಾರೆ. ದೇ ಲೂಸ್ ದೇರ್ ಓನ್ ಐಡೆಂಟಿಟಿ, ಅಸ್ತಿತ್ವ ಕಳ್ಕೊಳ್ದೇನೆ ಫಿಟ್ ಇನ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕಥೆ. ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲ್ಲ ಈಗ್ಲೇನೆ. ಸೊ ಬಟ್ ಈಗಿನ ಜನರೇಷನ್, ಈಗಿನ ಟೀನೇಜರ್ಸ್, ಈಗಿನ ಯೂತ್ ಗೆ ತುಂಬಾನೇ ಕ್ಲೋಸ್ ಆಗಿ ಕನೆಕ್ಟ್ ಆಗುವಂತ ಕಥೆ ಇದು. ಒಂದು ತುಂಬಾ ಒಳ್ಳೆ ಕಥೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟಲ್ಲೇ ಮಾಡ್ತೀನಿ.
1: ಒಂದು ಕಥೆಯನ್ನ ಬರೆದು ಎಕ್ಸಿಕ್ಯೂಟ್ ಮಾಡಿ ಅದು ತೆರೆ ಮೇಲೆ ಬರೋ ತನಕ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಈಸ್ ಅ ಕಮರ್ಷಿಯಲ್ ಆಂಗಲ್ ಟು ಅ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಟು ಯು?
0: ಐ ವುಡ್ ಸೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದಟ್ ಇಸ್ ಹೌ ದ ಪ್ರೊಡ್ಯೂಸರ್ ವುಡ್ ಸರ್ವೈವ್.
1: ನೀವು ಪ್ರೊಡ್ಯೂಸರ್ ಕೂಡ?
0: ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಈವನ್ ನಾನು ಬರೀ ಡೈರೆಕ್ಟ್ ಮಾಡಿದಾಗ್ಲೂ ಕೂಡ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕಮರ್ಷಿಯಲ್ ಆಂಗಲ್ ವರ್ಕ್ಔಟ್ ಆಗಬೇಕು ಅಂತ. ಸೊ ಯಾರೇ ಪ್ರೊಡ್ಯೂಸರ್ ಆಗ್ಲಿ, ಈಗ ನಂದು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಮಾಡಿದ್ದೀನಿ, ಅದಕ್ಕೆ ಪ್ರೊಡ್ಯೂಸರ್ ಮಹೇಂದ್ರ ಕುಮಾರ್ ಅಂತ ಇದಾರೆ, ಅವರು ಮಂಗಳೂರು ಅವರು. ಅವ್ರ ಬ್ಯಾನರ್, ಫೀನಿಕ್ಸ್ ಫಿಲಮ್ ಬ್ಯಾನರ್ ಅಲ್ಲೇ ಈ ಫಿಲಮ್ ಮಾಡಿರೋದ್ ನಾನು. ಸೊ ಒಬ್ರು ಕತೆ ಹೇಳಿದ್ಮೇಲೆ ಒಂದು ಕಮರ್ಷಿಯಲ್ ಆಂಗಲ್ ಅವರು ನೋಡೇ ನೋಡ್ತಾರೆ. ಆಮೇಲೆ ಆಸ್ ಎ ಪ್ರೊಡ್ಯೂಸರ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಡೈರೆಕ್ಟರ್ ನಾವು ಅದನ್ನ ಕೇಟರ್ ಮಾಡಿದ್ರೆ ಅವಾಗ ಆ ಪ್ರಾಡಕ್ಟ್ ಏನು ಔಟ್ಪುಟ್ ಏನ್ ವ್ಯಾಲ್ಯೂ ಬೇಕು ಅದು ಬರಲ್ಲ.
1: ಅಟ್ ಲೀಸ್ಟ್ ನಮ್ಮ ಎಫರ್ಟ್ ಗೆ ಒಂದು ರೆಕಗ್ನಿಷನ್,
0: ಹೌದು,
1: ಒನ್ ಆರ್ ದಿ ಅದರ್ ವೇ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಕಥೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಜರ್ನಿ ಆಫ್ ಬೆಳ್ಳಿಗೆನೆ ಎಲ್ಲಾ ಸುಮಾರು ಕ್ಯಾಟಗರಿಗಳಲ್ಲಿ ನಾಮಿನೇಟ್ ಕೂಡ ಆಗಿದೆ ಫಿಲ್ಮ್, ಮತ್ತೆ ನಿಮ್ಗೆ ವೈಯಕ್ತಿಕವಾಗಿನೂ ಪ್ರಶಸ್ತಿಗಳು ಬಂದಿದೆ. ಸೊ ಅವಾರ್ಡ್ಗಳಿಗಿಂತ ಹೆಚ್ಚು ಖುಷಿ ಕೊಟ್ಟಿರೋ ಏನಾದ್ರು ಪ್ರಶಂಸೆ ಮಾತುಗಳು, ಪ್ರತಿಕ್ರಿಯೆಗಳು ಏನಾದ್ರು ನೆನಪಿಗೆ ಬರ್ತಿದ್ಯಾ?
0: ನಾನು ಒಬ್ರು ಡಾಕ್ಟರ್ ಸುಚರಿತಾ ಅಂತ ಇದಾರೆ. ಸೊ ಅವ್ರಿಗೆ ನಾನು ಒಂದು ಫಿಲಮ್ ಮಾಡಿಕೊಟ್ಟಿದ್ದೆ. ಇಟ್ಸ್ ಅಬೌಟ್ ಹರ್ ಲೈಫ್, ಹರ್ ಜರ್ನಿ, ಶೀ ಈಸ್ ಇನ್ ಟು ಹೀಲಿಂಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ಮಾಡಿಕೊಟ್ಟಿದ್ದೆ, ಅದು ತುಂಬ ಚೆನ್ನಾಗಿ ಮೂಡ್ ಬಂತದು ಆ ಪ್ರಾಜೆಕ್ಟು. ಸೊ ಅವಾಗ ಅವರ ಬಾಯಿಂದ ಕೆಲವು ವರ್ಡ್ಸ್ ಹೇಳಿದ್ರು, ಗೌರಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ವಂಡರ್ಫುಲ್ ಪ್ರಾಡಕ್ಟ್, ಶಿ ಹಸ್ ಗಿವನ್ ಲೈಫ್ ಟು ವಾಟ್ ಐ ಡೂ ಅಂತ. ಸೊ ಪ್ರಶಸ್ತಿ ಎಲ್ಲ ಖುಷಿ ಕೊಡತ್ತೆ, ಬಟ್ ಅವ್ರು ಹೇಳಿದ ಮಾತುಗಳು ತುಂಬ ಮನ್ಸಿಗೆ ಮುಟ್ಟಿದೆ.
1: ಓಕೆ. ಈಗ ರೀಲ್ಸ್ ಯುಗ ಮೇಡಮ್, ಎಲ್ಲದೂ ಅಟೆನ್ಷನ್ ಸ್ಪ್ಯಾನು ಕಡಿಮೆ ಆಗಿದೆ ಎಲ್ರದ್ದು, ಅಂಡ್ ಎಲ್ಲರೂ ಕ್ವಿಕ್ ಆಗಿ ಒಂದು ಸಬ್ಜೆಕ್ಟ್ ನ ಗ್ರಾಸ್ಪ್ ಮಾಡಕ್ ನೋಡ್ತಾರೆ, ಅದೇ ಒಂದು 5 ಮಿನಿಟ್ಸ್ ಅಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾರೆ. ಸೊ ಈ ಯುಗದಲ್ಲೂ ದೀರ್ಘ ಕಥೆಗಳು ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ?
0: ರೀಲ್ಸು ಈಗ ನೀವು ಟೈಮ್ ಮಧ್ಯೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಬ್ರೌಸ್ ಮಾಡ್ಬೇಕಂದ್ರೆ ನೀವು ರೀಲ್ಸ್ ನ ಬ್ರೌಸ್ ಮಾಡ್ಬೋದು. ಒಂಥರ ಬಿಂಜ್ ವಾಚಿಂಗ್ ಅಂತಾರಲ್ಲ, ಆ ಟೈಪ್ ಬರುತ್ತೆ ರೀಲ್ಸು. ಬಟ್ ಇನ್ಡೆಪ್ತ್ ನೀವು ಒಂದು ಕಥೆನಲ್ಲಿ ಮುಳುಗಿ ಅದು ಆ ಜಾಗದಲ್ಲಿ ನೀವು ಇರೋ ಫೀಲ್ ಮಾಡ್ಬೇಕಾದ್ರೆ ಒಂದು ಇನ್ಡೆಪ್ತ್ ಬಿಲ್ಡ್ ಆಗಿರೋ ಕಥೆ ಒಂದು ಫಿಲಮ್ಮೇ ಆಗಬೇಕಾಗತ್ತೆ. ಇವತ್ತು ಕೂಡ ಜನ ಥಿಯೇಟರಲ್ಲಿ ಕೂತ್ಕೊಂಡು ನೋಡಕ್ಕೆ ಇಷ್ಟಪಡ್ತಾರೆ, ಅದು ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸ್ ಆಗಲಿ, ಪಿ ವಿ ಆರ್ ಸ್ಕ್ರೀನ್ಸ್ ಆಗಲಿ, ಯಾವುದೇ ಆಗಲಿ, ಅಲ್ಲಿ ಕೂತು ನೋಡಿದಾಗ ಒಂದೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಕಥೆಯಲ್ಲಿ ನೀವು ಹೆಂಗೆ ಒಂದು ಪಾತ್ರ ಜೊತೆ ಅಟ್ಯಾಚ್ ಆಗ್ತೀರಾ, ಆ ಕಥೆಯಲ್ಲಿ ನೀವು ಹೆಂಗೆ ಟ್ರಾವೆಲ್ ಮಾಡ್ತೀರಾ, ಅದು ರೀಲ್ಸ್ ಮಾಡೋಕ್ಕಾಗಲ್ಲ.
1: ಅಂಡ್ ಸಿನಿಮಾ ರಂಗಕ್ಕೆ ಬರೋದಿಕ್ಕೆ ತುಂಬಾ ಜನ ಯುವಕ ಯುವತಿಯರು ಕನ್ಸು ಕಾಣ್ತಿರ್ತಾರೆ, ನಟನೆ ಇರಬಹುದು ಅಥವಾ ಡೈರೆಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು.

0: ಸೊ ಅವರಿಗೆ ನಿಮ್ಮ ಕಿವಿ ಮಾತೇನು? ಸೊ ಇದರಲ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನಿಮ್ಗೆ ಬಂದಿರೋ ಸವಾಲುಗಳು ಅದನ್ನ ಯುವ ಜನರು ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಂಡ್ ಹೇಗೆ ಬೇಸಿಕ್ ಪ್ರಿಪರೇಷನ್ ಇರಬೇಕು ಅವ್ರದ್ದು. ತುಂಬಾ ಪ್ಯಾಷನೇಟ್ ಆಗಿರೋರಿಗೆ ಈ ಸಲಹೆಗಳು ವರ್ಕ್ ಆಗುತ್ತೆ ಅನ್ಸುತ್ತೆ ಮೇಡಮ್. ಸೊ ಹೇಳಿ.
1: ಸೊ ಈ ಸಿನಿಮಾ ರಂಗದಲ್ಲಿ ಮುಂದೆ ಬರಬೇಕು ಅನ್ನೋರಿಗೆ ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪ್ಲೀಟ್ ಫಿಲಮ್ ಮೇಕಿಂಗ್ ಪ್ರಾಸೆಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ.
0: ಓಕೆ.
1: ಒಂದ್ ಕತೆ ಇದನ್ನ ಶೂಟ್ ಮಾಡಿ ಎಡಿಟ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಅರ್ಜೆನ್ಸಿನಲ್ಲಿ ಹೋಗ್ಬಿಡಿ.
0: ಓಕೆ.
1: ಎಂಡ್ ಟು ಎಂಡ್ ಪ್ರಾಸೆಸ್, ನೀವು ಫಿಲಮ್ ಮಾಡಾದ್ಮೇಲೆ ಏನಾಗುತ್ತೆ, ನೀವು ಮಾಡಿರೋ ಫಿಲಮ್ನ ಹೆಂಗೆ ನೀವು ಜನಕ್ಕೆ ತಲುಪಿಸ್ಬೋದು ಅದನ್ನು ಎಂಡ್ ಟು ಎಂಡ್ ಫಸ್ಟ್ ತಿಳ್ಕೊಳ್ಳಿ. ಶಾರ್ಟ್ ಫಿಲಮ್ ಆಗಲಿ, ಫೀಚರ್ ಫಿಲಮ್ ಆಗಲಿ, ಯಾವುದೇ ಆಗಲಿ, ತಿಳ್ಕೊಂಡ್ಮೇಲೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನಲ್ಲಿ ವರ್ಕ್ ಮಾಡಿ, ಅದು ಮಾಡ್ಬೇಕಾದ್ರೆ ನಾನು ಏನೇನು ಮಾಡಬೇಕೀಗ ಅಂತ. ಅದಾದ್ಮೇಲೆ ಪ್ರೀ ಪ್ರೊಡಕ್ಷನಲ್ಲಿ ಸುಮಾರು ಟೈಮ್ ಕೊಡಿ. ಪ್ರೀ ಪ್ರೊಡಕ್ಷನ್ ಆದಮೇಲೆ ಒಂದೊಂದೇ ಸ್ಟೆಪ್ ತಿಳ್ಕೊಂಡು ಆ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ.
0: ಅಂದ್ರೆ ಲೈಕ್ ಅವರಿಗೆ ಒಂದು ಬೇಸಿಕ್ ನಾಲೆಜ್ ಇರೋದು ಮುಖ್ಯ ಅಂತ ಹೇಳ್ತೀರಾ ನೀವು?
1: ಹೌದು, ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಒಂದು ಸ್ಕ್ರಿಪ್ಟಿಂಗ್ ನಾಲೆಜ್ ಆಗಲಿ, ಒಂದು ಸ್ಕ್ರೀನ್ ಪ್ಲೇ ಆಗಲಿ, ಸ್ಕ್ರೀನ್ ಪ್ಲೇ ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು, ಆಮೇಲೆ ಯಾರಿಗೆ ಮಾಡ್ತಿದ್ದಾರೆ, ಆಡಿಯನ್ಸ್ ಯಾರು, ಅವ್ರಿಗೆ ಮುಟ್ಟತ್ತಾಕತ್ತೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ಟೋರಿ ಪ್ರಿಪರೇಷನ್ ಮಾಡ್ಬೇಕು ಅವರು.
0: ಸೊ ಕನಿಷ್ ಎಷ್ಟು ವರ್ಷ ಅವರು ಇದಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ? ಎಫರ್ಟ್ ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್, ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಪ್ರಾಸೆಸ್.
1: ಇವತ್ತು ಕಲಿತಿದ್ದೀನಿ ಹಂಗೆ.
0: ಸೊ ಬಟ್ ಒಂದು ಸೆಟಪ್ ಮಾಡಕ್ಕೆ ನಾನೊಂದು ಫುಲ್ ಟೈಮ್ ಡೈರೆಕ್ಷನ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಒಂದು ಎಷ್ಟು ಸಮಯ ಅವರು ಡೆಡಿಕೇಟ್ ಮಾಡಬೇಕಾಗತ್ತೆ
1: ಕಲಿಯೋದಕ್ಕೆ? ಅಂದ್ರೆ ಬೇಸಿಕ್ಸ್ ಕಲಿಯೋಕೆ ಒಂದ್ 2 ವರ್ಷ ಅವರು ಬೇಸಿಕ್ಸ್ ಕಲ್ತು, ಯಾರು ತಿಳಿದವ್ರ ಹತ್ರ ಅಥವಾ ಕಾಲೇಜಸ್ ಅಲ್ಲಿ ಬೇಸಿಕ್ಸ್ ಕಲ್ತು ಬಿಟ್ಟು, ಯಾವ್ದಾದ್ರು ಪ್ರೊಡಕ್ಷನ್ ಟೀಮ್ ಜೊತೆ ಆನ್ ಫೀಲ್ಡ್ ಆನ್ ಗ್ರೌಂಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನಾಗಭರಣ ಸರ್ ಜೊತೆ ಅವ್ರ ಸೀರಿಯಲ್ ವರ್ಕ್ ಮಾಡಿದ್ದೆ, ಆತರ ಎಲ್ಲೋ ಒಂದ್ ಕಡೆ ಅಟ್ಯಾಚ್ ಆಗಿ ವರ್ಕ್ ಮಾಡಿದಾಗ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆಮೇಲೆ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗತ್ತೆ, ಆಕ್ಚುಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನ್ ಬರುತ್ತೆ ಗೊತ್ತಾಗತ್ತೆ. ಅದು ನೀವು ಓದಿದ್ರೆ ಜಸ್ಟ್ ಕಾಲೇಜ್ ಮಾಡಿದ್ರೆ ಸಿಗೋಲ್ಲ ನಾಲೆಜ್.
0: ಓಕೆ ಓಕೆ. ಸೊ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್,
1: ವೆರಿ ಇಂಪಾರ್ಟೆಂಟ್.
0: ಜಸ್ಟ್ ಲೈಕ್ ಬುಕ್ ಓದಿ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆನ್ ಹ್ಯಾಂಡ್ ಪ್ರಾಕ್ಟೀಸ್ ಬೇಕಾಗುತ್ತೆ.
1: ಬೇಕೇ ಆಗುತ್ತೆ.
0: ಓಕೆ. ಗೌರಿ ಅವರೇ, ನೀವು ಈ ತರ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಸವಾಲುಗಳು ಎದುರಾಗಿದೆಯಾ? ಲೈಕ್ ಡಿಫಿಕಲ್ಟ್ ಅನ್ಸಿತ್ತು, ಈ ವರ್ಕ್ ಡಿಫಿಕಲ್ಟ್ ಆಗಿದೆ, ಅಥವಾ ಕೋಆರ್ಡಿನೇಷನ್ ವಿತ್ ದ ಟೀಮ್ ಇಸ್ ಡಿಫಿಕಲ್ಟ್, ಅಥವಾ ಕಥೆ ಹೆಣಿಯೋದು ಡಿಫಿಕಲ್ಟ್, ಆತರ ಏನಾದ್ರೂ ಸವಾಲುಗಳು ಇದ್ವಾ?
1: ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ, ಅದ್ ನಿಮ್ ಡಿಫಿಕಲ್ಟಿ ಅಂತ ತಗೊಂಡ್ರೆ ಅದನ್ನೇ ಒಂದು ಎಸ್ ಚಾಲೆಂಜ್, ಐ ಹ್ಯಾವ್ ಟು ಡೂ ದಿಸ್, ಇದನ್ ಹೌ ಬೆಸ್ಟ್ ಕೆನ್ ಐ ಎಕ್ಸಿಕ್ಯೂಟ್, ಹೌ ಬೆಸ್ಟ್ ಕೆನ್ ಐ ಕೋಆರ್ಡಿನೇಟ್ ಅಂತ ಬಂದ್ರೆ ಡಿಫಿಕಲ್ಟ್ ಅನ್ಸಲ್ಲ, ವೇ ಫಾರ್ವರ್ಡ್ ಅನ್ಸುತ್ತೆ.
0: ಓಕೆ.
1: ಸೊ ಅದ್ ನೀವ್ ಹೆಂಗೆ ಪರ್ಸೀವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
0: ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಗಿಂತ ಹೊರಗಡೆ ಆನ್ ಇನ್ ಫೀಲ್ಡ್ ಇರೋದೇ ಜಾಸ್ತಿ ಅನ್ಸುತ್ತಲ್ವಾ?
1: ಹೌದು, ಶೂಟ್ಸ್ ಇದ್ದಾಗೆಲ್ಲ ಹೊರಗಡೆ ಇರ್ತೀನಿ, ಸ್ಟುಡಿಯೋದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಂಗಂತ ಮನೇಲೂ ಇರ್ತೀನಿ, ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀನಿ, ಐ ಡಿವೈಡ್ ಮೈ ಟೈಮ್ ಅಕಾರ್ಡಿಂಗ್ಲಿ.
0: ಓಕೆ. ಗೌರಿ ಅವರು ಹುಡ್ಕೊಂಡು ಹೋಗ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ.
1: ನಂದು 2 ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಯೋಚನೆ ಮಾಡ್ತಿರೋದು. ಒಂದು ನಾನು ನಿಮ್ಗೆ ಹೇಳಿದೆ, ಫಿಟ್ಟಿಂಗ್ ಇನ್ ಟು ದ ಮಾಡರ್ನ್ ಸೊಸೈಟಿ, ಒಬ್ಬ ಮನುಷ್ಯ ಹೆಂಗೆ ಫಿಟ್ ಆಗಕ್ಕೆ ಟ್ರೈ ಮಾಡ್ತಾನೆ ಅಂಡ್ ಹೌ ಹಿ ಚೇಂಜಸ್ ಲೂಸಿಂಗ್ ಇಸ್ ಐಡೆಂಟಿಟಿ ಅಂತ, ಅದೊಂದು ಪ್ರಾಜೆಕ್ಟ್ ಇದೆ ನಂದು. ಇಟ್ಸ್ ಅ ಫೀಚರ್ ಫಿಲಮ್ ಪ್ರಾಜೆಕ್ಟ್.
0: ಓಕೆ.
1: ಅದಲ್ಲದೆ ಒಂದು ಮ್ಯೂಸಿಕಲ್ ಆಲ್ಬಮ್ ಪ್ಲಾನ್ ಮಾಡ್ತಾ ಇದ್ದೀನಿ, ಅದು ಇಷ್ಟರಲ್ಲಿ. ಈಗ ಅಲಖ್ ಅನ್ನೋ ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ದೆ ನಾನು, ಇಬ್ರು ಮ್ಯೂಸಿಕ್ ಕಂಪೋಸರ್ಸ್ ದೇಬುಲಿನಾ ಘೋಷ್ ಅಂತ ಮತ್ತೆ ಇನ್ನೊಬ್ರು ಸೌರವ್ ದೇ ಅಂತ, ತುಂಬಾ ಸಪೋರ್ಟ್ ಮಾಡಿ ಮಾಡಿದ್ರು. ಸೊ ಅವ್ರ ಜೊತೆನೆ ಇನ್ನೊಂದು ಮ್ಯೂಸಿಕಲ್ ಆಲ್ಬಮ್ ತರ ಮಾಡ್ಬೇಕು ಅಂತಿದ್ದೀನಿ ನಾನು.
0: ಓಕೆ.
1: ಸೊ ಅದ್ರ ಮೇಲೂ ವರ್ಕ್ ಮಾಡ್ತೀನಿ, ಕಾನ್ಸೆಪ್ಟ್ ಬೇಸ್ಡ್ ಆಲ್ಬಮ್.
0: ಓಕೆ. ಗೌರಿ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅದರ ಹಿಂದಿರುವ ಇಮೋಷನಲ್ ಕನೆಕ್ಟ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದು ಎಷ್ಟು ದೊಡ್ಡದು ಅಂತ ಅರ್ಥ ಆಗತ್ತೆ. ಮತ್ತೆ ಹಲವಾರು ಜನ ಸಿನಿಮಾ ಪ್ರೊಡಕ್ಷನ್, ಸಿನಿಮಾ ಡೈರೆಕ್ಷನ್ ಕನ್ಸು ಕಾಣ್ತಿರೋ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ ಇವತ್ತೇನು ನೀವು ಮಾತಾಡಿದ್ದೀರಾ ಅದು. ಸೊ ಒಂದು ಸುಂದರ ಕಥೆಯನ್ನ ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ತಂದಿರುವ ನಿಮ್ಮ ಧೈರ್ಯ ಮತ್ತೆ ಸೃಜನಶೀಲತೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
1: ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಮೈ ಪ್ಲೆಜರ್ ಬೀಯಿಂಗ್ ಹಿಯರ್ ಅಂಡ್ ಸ್ಪೀಕಿಂಗ್ ಹಿಯರ್ ವಿತ್ ಯು.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
0: ಕೇಳುಗರಿ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಭಾಷಣೆಯಲ್ಲಿ ಭಾಗಿಯಾದವರು ಪ್ರತಿಭಾವಂತ ನಿರ್ದೇಶಕಿ, ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಅವರು.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: 100.3 ಆಕಾಶವಾಣಿ ಟೆಲಿಕ್ವಿಸ್.
4: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಜ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
5: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
4: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
5: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
3: 100.3 ಆಕಾಶವಾಣಿ ಟೆಲಿಕ್ವಿಸ್.
6: ಪ್ರಿಯ ಕೇಳುಗರೆ,
7: ನನ್ನ ರಾಗತಾನ ಪಲ್ಲವಿ.
6: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
8: ಜೀವನದ ಏಳು ಬೀಳುಗಳನ್ನು ಸುಂದರವಾಗಿ ಚಿತ್ರಿಸಿದಂತಹ ಒಂದು ಹಾಡು. ಆ ಹಾಡಿನಲ್ಲಿ ಬರೆದಂತಹ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದಂಥದ್ದು.
6: ಪ್ರತಿ ಸೋಮವಾರ ಮಧ್ಯಾಹ್ನ 1:30.
7: ನನ್ನ ರಾಗತಾನ ಪಲ್ಲವಿ
6: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ, ಈ ವಿಷಯದ ಕುರಿತು ಡಾಕ್ಟರ್ ಆತಿರಾ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನು ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಅನ್ನೋದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ಆತಿರಾ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ. ಇವರು ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಈಗ ಆತಿರಾ ಅವರೇ, ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹದ್ದು ಪಥ್ಯ, ಆಮೇಲೆ ಪಂಚಕರ್ಮ, ಈ ರೀತಿಯಾದಂತಹ ಚಿಕಿತ್ಸೆಗಳು. ಈ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಮತ್ತು ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದಾಗಿರುತ್ತೆ?
3: ಆಯುರ್ವೇದದಲ್ಲಿ 8 ಬ್ರಾಂಚಸ್ ಉಂಟು. ಅದರಲ್ಲಿ ಶಲ್ಯತಂತ್ರ ಅಂತ ಬ್ರಾಂಚು, ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರುತ ಅವರು ಫಾದರ್ ಆಫ್ ಸರ್ಜರಿ ಆಗಿ ಮಾಡರ್ನ್ ಸರ್ಜನ್ಸ್, ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರುತ ಅವರನ್ನು ಫಾದರ್ ಆಫ್ ಸರ್ಜರಿ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದು.
4: ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಏ ತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ 8 ಶಾಖೆಗಳನ್ನು ಹೇಳಿ, ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತ ಹೇಳಿದ್ದೇ ಶಲ್ಯತಂತ್ರವನ್ನು. ಶಲ್ಯತಂತ್ರ ಆದ ಮೇಲೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ದಂಷ್ಟ್ರ, ವೃಷಾನ್ ಅಂತ ಹೇಳಿದ್ದಾರೆ. ಅಂದರೆ ಫಿಸಿಷಿಯನ್ಸ್ ಸೆಕ್ಷನು, ಪೆಡಿಯಾಟ್ರಿಕ್ ಸೆಕ್ಷನು, ಗೈನಕೊಲಾಜಿಕಲ್ ಸೆಕ್ಷನು, ENT ಸೆಕ್ಷನು, ಮತ್ತು ಟಾಕ್ಸಿಕಾಲಜಿ ಸೆಕ್ಷನು, ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್, ಹೀಗೆ ಹೋಗ್ತದೆ. ಹಾಗೆ ಹೇಳುವಾಗ ಏತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದೆ, ಯಾಕೆಂದರೆ ಯಾವುದೇ ಒಂದು ಕಾಯಿಲೆ ಅನ್ನುವಂಥದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ. ಫಾರಿನ್ ಬಾಡಿ ಅಂದ್ರೇನು? ವಿದೇಶಿ ವಸ್ತು ಅಂತ ಹೇಳಿ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತು. ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂಥ ವಸ್ತುವಾಗಿದ್ದಾಗ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂಥದ್ದೇ ಮೂಲಸೂತ್ರ. ಅದರಿಂದಲೇ ದುಃಖ ಬರ್ತದೆ ಅಂತ. ಹಾಗಾದರೆ ಶಲ್ಯ ಅಂದರೆ ಬೇಡದ ವಸ್ತು. ನಮ್ಮ ಉದ್ದೇಶ ಏನು? ಬೇಡದ ವಸ್ತುವನ್ನು ಹೊರಗೆ ತೆಗಿಬೇಕು. ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಅಂಥದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೆವಲ್ಲ, ಎಲ್ಲವೂ ಬೇಡದ ವಸ್ತುಗಳೇ. ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ, ವಾತ, ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ. ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ, ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ. ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗದಂತಹ ಸಂದರ್ಭದಲ್ಲಿ, ಅಂದರೆ ವಾಂತಿ ಬರಿಸಿ, ಭೇದಿ ಮಾಡಿಸಿ ಇತ್ಯಾದಿಗಳಿಂದ, ಅಥವಾ ಅಭ್ಯಂಗ, ಎಣ್ಣೆ ಇತ್ಯಾದಿ ಮಾಡಿದರೆ ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು, ಒಂದು ಕೇಂದ್ರೀಕೃತವಾದಂತಹ ಒಂದು ಅಂಶಗಳೆಲ್ಲ ಶಲ್ಯಗಳು. ಅದು ಫಾರಿನ್ ಬಾಡಿ, ಮುಳ್ಳು ಇದ್ದಾಗೆ ನಮ್ಮ ಶರೀರದೊಳಗಡೆ ಒಂದು ಗಡ್ಡೆ ಬೆಳೆದ್ರೆ ಅದು ಸಹ ಬೇಡದ ವಸ್ತು. ಹಾಗೆ ಏನೇ ಇರ್ಬೋದು, ಒಂದು ನಾರ್ಮಲ್ ಅಂತ ನಾವೇನು ಹೇಳ್ತೇವೆ, ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ. ಅದು ಆಗ ಉದಾಹರಣೆ ಮಾಡ್ತಾವ್ರು, ಎಲ್ಲವೂ ಶಲ್ಯಗಳೇ. ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಪಂಚಕರ್ಮ ಇತ್ಯಾದಿಗಳನ್ನು ಮಾಡಿದರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ, ಗುದ ಇತ್ಯಾದಿಗಳನ್ನು ತೆಗೆದು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೀರಿ ಅಂದ್ರೆ ನಾವೀಗ ಸರ್ಜರಿ, ಒಂದು ಬ್ಲೇಡಿನಲ್ಲಿ ಒಂದು ಕತ್ತರಿಸುವುದು, ಮತ್ತೆ ಓಪನ್ ಮಾಡೋದು, ತೆಗೆಯುವುದು, ಹಾಗೆ ಹೇಳಿದ್ದಾರೆ. ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ, ಉತ್ತಮಾಂಗ ಅಂತ ಹೇಳಿದ್ದಾರೆ. ಶಲ್ಯತಂತ್ರ ಅನ್ನುವಂಥದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂಥದ್ದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು, ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು, ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ. ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳಿರ್ಬೋದು, ಹಿಡಿಯುವ ಬೇರೆ ಬೇರೆ ಫೋರ್ಸೆಪ್ಸ್ಗಳಿರ್ಬೋದು, ಮೂಲವ್ಯಾಧಿ ನೋಡುವ ಆ ಪ್ರೊಕ್ಟೋಸ್ಕೋಪ್ ಇರ್ಬೋದು, ಇದೆಲ್ಲ ಆಯುರ್ವೇದದಲ್ಲಿದೆ. ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ, ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ. ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ.
1: ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಅದರ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಏನಾದ್ರದ್ರಲ್ಲಿ ಭಿನ್ನತೆಗಳನ್ನು ಕಾಣಬಹುದು?
4: ಅಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂಥದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ಶಸ್ತ್ರಕ್ರಿಯೆ ಅಂದ್ರೆ ಏನು? ಒಂದು ಕತ್ತರಿಸುವ ಕ್ರಿಯೆ, ಅದು ಯಾವುದೇ ಕ್ರಮದಲ್ಲಿ ಇರಬಹುದು. ಒಂದು ಕತ್ತರಿಸುವುದು, ಅಲ್ಲಿ ನಮಗೆ ಯಾವುದ ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು. ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದೆ ಆಯುರ್ವೇದ

0: ಅಲ್ಲಿ ಹೇಳಿದ್ದಾರೆ. ಅಂದ್ರೇನು, ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ರೇನು ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗಿವೆ. ಮೂಲತಃ ಯಾವುದೇ ವ್ಯತ್ಯಾಸಗಳಿಲ್ಲ. ಸುಶ್ರುತ ಹೇಳಿದ ಎಲ್ಲ ಇವನ್ನ ಮೂಡಗರ್ಭದ ಬಗೆಗೆ ಸಹ ಹೇಳಿದ್ದಾರೆ. ಅಂದ್ರೆ ಸಿಸೇರಿಯನ್, ಡಿಯೋಡಿನಲ್ಲಿ ಅಲ್ಸರಿನ ರಿಪೇರಿ ಮಾಡೋದು ಹೇಳಿದ್ದಾರೆ, ಹರ್ನಿಯವನ್ನು ತೆಗೆಯುವುದು ಹೇಳಿದ್ದಾರೆ, ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ. ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳಿಲ್ವ. ಈಗಾಗಲೇ ನಾನು ಹೇಳಿದ ಹಾಗೆ ಮತ್ತೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು, ಲೇಸರ್ ಬಂದಿರಬಹುದು, ಇತ್ಯಾದಿ ಬಂದಿರಬಹುದು, ಎಲ್ಲ ನೂತನ ಆವಿಷ್ಕಾರಗಳು. ಹಾಗಾಗಿಯೇ ಶಸ್ತ್ರಕರ್ಮ ಅನ್ನುವಂಥದ್ದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ, ಪಠ್ಯ ಮಾತ್ರ ಬದಲಾವಣೆ ಅಷ್ಟೇ.
1: ಈಗ ಅಲೋಪಥಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ. ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿರುತ್ತೆ?
2: ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನಸ್ಥೀಶಿಯಾ ಆಗಿ ಅಂತೂ ವಿಭಾಗ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಮದ್ಯಪಾನದ ಒಂದು ಡಿಫ್ರೆಂಟ್ ಸ್ಟೇಜಸ್ ಉಂಟು. ಅದರಲ್ಲಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರುವುದು. ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರುವುದು ಬೈಸ್ಟ್ಯಾಂಡರ್. ಅವರು ತುಂಬಾ ಸ್ಟ್ರಾಂಗ್ ಇರಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರೊಸೀಜರ್ ಈ ತರ ಶಸ್ತ್ರಕರ್ಮ ಮಾಡುವ ಟೈಮಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು. ಸೊ ಅದಕ್ಕೋಸ್ಕರ ಹೀಗೆ ಎಲ್ಲ ಮಾಡ್ತಾ ಇತ್ತು.
0: ಸ್ತಿಗ್ಧ ಸ್ಥಿರ ಬಲವಂತ ಅಂತ ಹೇಳಿದ್ದಾರೆ. ಆ ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ. ಈಗಲೂ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ, ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ಡೆಪ್ಯುಲ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು. ಎನಸ್ಟೀಶಿಯ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ. ಹಾಗೆ ಒಂದು ಅದು. ಇನ್ನೊಂದು ಎನಸ್ಟೀಶಿಯ ಆವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ. ಒಂದು, ಈಗಾಗಲೇ ಡಾಕ್ಟರ್ ಅತೀರ ಅವರು ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು. ಯಾರಿಗೆ? ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆ ಆಲ್ಕೋಹಾಲ್ನಲ್ಲಿ ಸ್ಟೇಜ್ಗಳಿದೆ, ಶುರುವಿನ ಸ್ಟೇಜಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜಲ್ಲಿ ಬೀಳ್ತಾನೆ ಅಂತ ಹೇಳಿ ನಾವು ಗೊತ್ತದು ಕುಡಿದವರದ್ದೇ ನಾವು ನೋಡುವಾಗ. ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು, ಆ ಮೂರನೇ ಸ್ಟೇಜ್ಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು, ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಮೋಹಚೂರ್ಣ ಅಂತ ಹೇಳಿ. ಆ ಮೋಹಚೂರ್ಣದ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಅನಸ್ಥಿಸಿ ಆಗ್ತದೆ, ಗೊತ್ತಾಗುವುದಿಲ್ಲ ಅಂತ ಹೇಳಿ. ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು. ಪ್ರಥಮತಃ ಅಲೋಪತಿಯಲ್ಲಿ ಸಹ ಬೇರೆ ಯಾವ ಅನಸ್ಟೀಶಿಯಗಳು ಇರಲಿಲ್ಲ, ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನಲ್ಲಿ ಹಿಡಿಯುವುದೇ ಇದ್ದದ್ದು. ಹಾಗೆ ಇದರಲ್ಲಿ ಅನಸ್ಟೀಶಿಯದಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ. ಅದರ ವಿಷಯ, ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ. ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ, ಆದರೆ ಏನಿದೆ ಅಂತ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಅನಸ್ಟೀಶಿಯ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ರಿ, ಆಪರೇಷನ್ ಆದಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತ ಹೇಳಿ. ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದ್ರು. ಆ ಸಂಜೀವಿನಿ ಕಲ್ಪವನ್ನು ಮೂಸಿ ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತ ಹೇಳಿ. ಹೀಗೆ ಅರಿವಳಿಕೆ ಅನ್ನುವಂಥದ್ರ ಒಂದು ಕಲ್ಪನೆ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬಹುದು. ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ. ಹಾಗಾಗಿ ಅರಿವಳಿಕೆ ಇತ್ತು, ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡ್ತಿದ್ರು, ಮತ್ತು ಗಟ್ಟಿಯಾಗಿ ನಾಲ್ಕು ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು ಹೀಗೆ ತುಂಬಾ ಇದೆ ಅದರಲ್ಲಿ ವಿವರಣೆಗಳು. ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ತರ ಹೇಳ್ತಾರೆ. ಪೊಸಿಷನಿಂಗ್ ಸಹ ಹೇಳಿದ್ದಾರೆ ನಮ್ಮ ಇದರಲ್ಲಿ. ಎಲೋಪತಿಯಲ್ಲಿರುವಾಗ ಮೂಲವ್ಯಾಧಿಗೆ ಎಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂಥದ್ದು, ಹೊಟ್ಟೆದಕ್ಕೆ ನೇರ ಮಲಗಿಸುವುದು, ಬೆನ್ನಿನದ್ದು ಮಾಡುವುದಾದ್ರೆ ಅಡ್ಡ ಮಲಗಿಸುವುದು, ಕಾಲಿನದ್ದು ಮಾಡುವುದಾದ್ರೆ ಕಾಲನ್ನು ಎತ್ತುವುದು, ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ. ಹೀಗಿತ್ತು
1: ಡಾಕ್ಟರ್. ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶಸ್ತ್ರ ಕರ್ಮ ಅನ್ನುವಂಥದ್ದನ್ನ ಕೇಳ್ತೇವೆ. ಏನಿದು ಅನುಶಸ್ತ್ರ ಕರ್ಮ ಅನ್ನುವಂಥದ್ದು?
2: ಅಣುಶಸ್ತ್ರ ಅಂತ ಶಸ್ತ್ರಕರ್ಮ ಫಸ್ಟ್ ಆಗಿ ಇದ್ದದ್ದು, ಅದು ಸೆಕೆಂಡ್ ಆಗಿ ನಾವು ಅನುಶಸ್ತ್ರ ಅನುಪಶ್ಚಾತ್ ಇದು ಅನುಶಸ್ತ್ರ ಕರ್ಮ. ಅದರಲ್ಲಿ ಅಗ್ನಿಕರ್ಮ, ಜಲೋಕಾವಚರಣ, ಕ್ಷಾರಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ. ಅದರಲ್ಲಿ ಅಗ್ನಿಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು. ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ, ಪಂಚಲೋಹ ಇಂತು ಬಿಲ್ಟ್ ಮಾಡೋದು ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ಅದು ರಿಮೂವ್ ಮಾಡ್ತದೆ ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ. ಮತ್ತೆ ಜಲೋಕಾವಚರಣ ಅಂದ್ರೆ ಲೀಚ್ ಥೆರಪಿ, ರಕ್ತ ತೆಗೀಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ. ಮತ್ತೆ ಸಿರಾವ್ಯಧ ಅಂತ ರಕ್ತ ಮೋಕ್ಷಣ ಅದು ಡಿಫ್ರೆಂಟ್ ವೆರೈಟಿ, ಅದು ಸಿರಾವ್ಯಧದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗಿತದೆ, ಅದು ವೆರಿಕೋಸ್ ವೀನ್ ಹಾಗೆ ಎಲ್ಲ ಯೂಸ್ ಮಾಡ್ತದೆ. ಜಲೋಕಾವಚರಣ ಅದು ಸ್ಕಿನ್ ಡಿಸೀಸಸ್, ಪಿಂಪಲ್ಸ್ ಆ ತರ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಇಂತು ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗ್ಲಿಲ್ಲ, ಆ ತರದು ಡಿಸೀಸಸ್ ಅದಕ್ಕೆಲ್ಲನು ಜಲೋಕಾವಚರಣ ತುಂಬಾ ಎಫೆಕ್ಟ್ ಉಂಟು.
0: ಹೌದು, ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತಮೋಕ್ಷಣಕ್ಕೆ. ಶಿರಾವ್ಯದ ಚಿಕಿತ್ಸಾರ್ಧಂ ಅಂತೇಳಿ ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿರಲಿ ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಆಗಿ ಆಗುವಂತಹದ್ದು ಅಂತ ಹೇಳ್ತಾರೆ. ಆದ್ದರಿಂದಲೇ

0: ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ, ಅಂದ್ರೆ ಅರ್ಧ ಗುಣ ಆಯಿತು ಅಂತ ಹೇಳಿ. ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ, ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ, ಹೊಸ ರಕ್ತ ಹುಟ್ಟುತ್ತದೆ. ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ, ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ರೆಟಿಕ್ಯುಲೋತೀಲೋ ಎಂಡೋತೀಲಿಯಂ ಅಂತ ಇದೆ, ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪ್ಲೀಹಾರದಿಂದ. ಆ ರೆಟಿಕ್ಯುಲೋ ಎಂಡೋತೀಲಿಯಂ ಆಕ್ಟಿವೇಷನ್ ಅಂತ ಆಗ್ತದೆ. ಹಾಗಾಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ, ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ. ಹಾಗೆ ಏನಾಗ್ತದೆ, ಹೊಸ ರಕ್ತ ಬರ್ತದೆ. ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ ಒಂದು ಲೋಟ ವಿಷ ಮತ್ತು ಒಂದು ಲೋಟ ಹಾಲು, ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ವಿಷ ಇಲ್ಲದ ಹಾಗೆ ಆಗ್ತದೆ. ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ ಹಾಕ್ತಾ ಹಾಕ್ತಾ ಹೋದಾಗ ಅದರಲ್ಲಿ ವಿಷ ಕಡಿಮೆ ಆಗ್ತದೆ. ಹೀಗೊಂದು ಸಿದ್ಧಾಂತ ಇದೆ. ಅಂದ್ರೆ ಏನು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತ ಹೇಳಿ, ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟ್ ರಕ್ತದಲ್ಲಿ, ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ. ಹಿಸ್ಟಮಿನ್ಸ್ ಅಂತೇಳಿ ನಾವು ಏನು ಅಲರ್ಜಿ ಕೊಡುವಂತಹದ್ದು ಹೇಳ್ತೇವೆ, ಅದ ತುರಿಕೆ ಇತ್ಯಾದಿಗಳು ಬರುವ, ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗೋಗ್ತವೆ ಹೊಸ ರಕ್ತ ಬರುವಾಗ. ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಅಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ. ರಕ್ತವನ್ನು ತೆಗೆಯುವುದು ಸೀದಾ ಒಂದು 200 ml 300 ml ವರೆಗೆ ತೆಗಿಬಹುದು. ಆದ್ದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನು ಹೇಳ್ತೇವೆ, ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ, ಕೊಟ್ಟವನಿಗೂ ಕೂಡ. ಅವನಿಗೆ ಅಲ್ಲಿ ಒಳ್ಳೆ ರಕ್ತ ಬರ್ತದೆ, ಸ್ಟ್ರಾಂಗ್ ರಕ್ತ ಬರ್ತದೆ, ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ. ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದೇ ವಿಷಯದಲ್ಲಿ ನಾನು ಥೀಸಿಸ್ ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು ಕಡಿಮೆ ತೊಂದರೆಗಳಿಂದ ಬರುವುದು, ರಕ್ತದಲ್ಲಿ ಆಗುವ ತೊಂದರೆ ನಮ್ಮ ಪ್ರಕಾರ, ಆಯುರ್ವೇದ ಪ್ರಕಾರ. ಆ ರಕ್ತವನ್ನು ತೆಗೆದು ಆಗುವಾಗ ಹೊಸ ರಕ್ತ ಬರುವಾಗ ಅವನಿಗೆ ತೂರಿಕೆ ಇರುವುದಿಲ್ಲ. ಒಂದು ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ 1 gram ಹೆಚ್ಚಾಗ್ತದೆ, ನಾನು ನೋಡಿದ್ದೇನೆ ಸ್ಪಷ್ಟ ನಿದರ್ಶನ. ಮತ್ತು ಅವನಿಗೆ ಉಲ್ಲಾಸ ಇರ್ತದೆ, ಒಂದು ಉತ್ತಮವಾದ ಗುಣ ಇರ್ತದೆ. ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸ್ ವೈನ್ ನಲ್ಲಿ ಮಾಡ್ತೇವೆ. ಆ ವೆರಿಕೋಸ್ ವೈನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು. ಹಾಗೆ ಮೂಲ ವ್ಯಾಧಿಯಲ್ಲಿ ಸಹ ಮಾಡ್ತೇವೆ. ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತ ಮೂಲ ವ್ಯಾಧಿಗೆ ನಾವು ಜಿಗಳೆಗಳನ್ನು ಕಚ್ಚಿಸಿ ರಕ್ತವನ್ನು ತೆಗಿತೇವೆ. ಅದು ತೆಗೆದಾಗ ಅರ್ಧ ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ, ಗುಣ ಆಗುವುದು ಹೇಳುದಿಲ್ಲ ನಾನು, ಕಡಿಮೆ ಆಗ್ತದೆ. ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರಾಯ್ತು. ಹೀಗೆ ಹಲವಾರು ಕಾಯಿಲೆಗಳನ್ನು ನಾವು ಹೇಳ್ಬೋದು. ಆದ್ದರಿಂದಲೇ ರಕ್ತ ಮೋಕ್ಷಣ ಚಿಕಿತ್ಸಾರ್ಧ ಅಂತ ಹೇಳಿರಬೇಕು. ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ. ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅಂತ ತುಂಬಾ ಉದಾಹರಣೆ. ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಸ್ತ್ರ ಕರ್ಮ ಅಂತ ಹೇಳ್ಬೋದು.
1: ಈಗ ಶಲ್ಯತಂತ್ರ ಅಂದ್ರೆ ಅದನ್ನ ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು, ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ?
0: ಶಲ್ಯತಂತ್ರ ಅಂದ್ರೆ, ಶಲ್ಯ ಅಂದ್ರೆ ಫಾರಿನ್ ಬಾಡಿ, ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ. ಹಾಗಾದ್ರೆ ಶಲ್ಯ ತಂತ್ರ ಅಂದ್ರೆ, ತಂತ್ರ ಅಂದ್ರೆ ಒಂದು ಶಾಸ್ತ್ರ. ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆಯುವಂತಹ ದನ್ನೊಮ್ ಇಯರ್ತಿ ಇತಿ ಧನ್ವಂತರಿ ಅಂತೇಳಿ, ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂತಹ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು. ಅದರಲ್ಲೇ ಶಲ್ಯತಂತ್ರ ಅಂದ್ರೆ ಏನು, ಶಸ್ತ್ರ ಚಿಕಿತ್ಸಾ ವಿಭಾಗ, ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಬೇರೆ ಈಗ ಔಷಧ ಚಿಕಿತ್ಸಾ ಶಾಸ್ತ್ರ, ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ, ಎಲ್ಲ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡಬೇಕೋ ಅದೆಲ್ಲವೂ ಶಲ್ಯತಂತ್ರಗಳು. ಸೂಕ್ಷ್ಮವಾಗಿ ಹೇಳುದಾದ್ರೆ, ಎಲ್ಲೆಲ್ಲಿ ಬ್ಲೇಡ್ ಹಾಕ್ಬೇಕೋ, ಎಲ್ಲೆಲ್ಲಿ ಬೇರೆ ಇತರ 8 ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ ಶಸ್ತ್ರಕರ್ಮದಲ್ಲಿ ಸಹ, ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ಬೇರೆ ಲೇಖನ ಮಾಡುದಿರ್ಬೋದು, ಕೆರಸುದಿರ್ಬೋದು, ಅಥವಾ ಅದನ್ನು ಸೀಳಿ ಅಗಲ ಮಾಡುವುದಿರ್ಬೋದು, ಕತ್ತರಿಸಿ ಬಿಸಾಡುವುದಿರ್ಬೋದು, ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ, ಈಗ ಕುರ ಒಂದು ತೂತು ಮಾಡೋದು, ಅಲ್ಲಿ ಒಳಗಿಂದ ಕೀವನ್ನು ತೆಗೆಯುವುದು ಅಂತದ್ದಿರ್ಬೋದು. ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ, ಹೊಲಿಗೆ ಹಾಕ್ತೇವೆ, ಹೊಲಿಗೆ ಹಾಕುದಿರ್ಬೋದು, ಸೀವನ ಅಂತೇಳಿ ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ. ದೊಡ್ಡ ಒಂದು ವಿಚಾರ ಆಯ್ತು ಸಮುದ್ರದ ಹಾಗೆ. ಆ ಪ್ರಕಾರಗಳು ಸಹ ಈಗಿನ ಆಧುನಿಕ ಬಹಳ ಹತ್ರ ಇದೆ. ಅದು ಬಿಟ್ಟು ಬಿಟ್ಟು ಹಾಕುವ ಹೊಲಿಗೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರ್ಬೋದು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರಹದ ಸ್ಟಿಚ್ ಇರ್ಬೋದು, ಮ್ಯಾಟ್ರೆಸ್ ಸ್ಟಿಚ್ ಅಂತ ಕರಿತೇವೆ ಆಳದಿಂದ ಮಾಡುವಂತಹ ಹೊಲಿಗೆ ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ. ಹಾಗೆಯೇ ಬ್ಯಾಂಡೇಜಿನ ಪ್ರಕಾರಗಳು ಇವೆ, ಬೇರೆ ಬೇರೆ ವಿಧದ ಬ್ಯಾಂಡೇಜು, ಕಣ್ಣಿಗೆ ಒಂಥರ, ಕೈಗೆ ಒಂಥರ, ತಲೆಗೊಂದು ತರ, ಎರಡು ಕಡೆ ಗಾಯ ಇದ್ರೆ ಒಂದು ತರ, ಹೀಗೆಲ್ಲ ಇತ್ಯಾದಿ ತುಂಬಾ. ಅದು ವಿವರಿಸ್ಲಿಕ್ಕೆ ಹೋದ್ರೆ ಪುನಃ ಒಂದು ಟಾಪಿಕ್ ಆಗ್ತದೆ.
1: ಈ ಫಿಸ್ತೂಲ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಡಾಕ್ಟ್ರೆ?
0: ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ, ಅದನ್ನೊಂದು ಹೇಳಿದನ್ನು ಹೇಳ್ತೇನೆ. ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಶಸ್ತ್ರಕ್ರಿಯೆ ಅಂದ್ರೆ ವೇದನಾ ರಹಿತವಾಗಿ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ, ಮೂಲವ್ಯಾಧಿಯ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ, ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು

0: ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್. ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ. ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ. ಹಾಗೆ ತೆಗೆದು ಬಹಳ ಉತ್ತಮ. ಅವನಿಗೆ 2 ದಿವಸ ಡಿಸ್ಚಾರ್ಜ್ ಆಗ್ತದೆ, ಕೆಲಸಗಳಿಗೆ ಹೋಗ್ಲಿಕ್ಕಾಗ್ತದೆ, ಎಲ್ಲ ಆಗ್ತದೆ, ಸರ್ಜರಿಯಷ್ಟೇ ಕೆಲಸ ಮಾಡ್ತದೆ. ಹಾಗೂ ಅದನ್ನು ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು. ಆವಾಗ ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಗುಣ ಮಾಡ್ತದೆ. ಆದ್ರೆ ಮಾಡುವುದು ಅನೆಸ್ಥೀಷಿಯಾ ಕೊಟ್ಟು ನಾವು, ಸ್ಪೈನಲ್ ಅಥವಾ ಜನರಲ್. ಹಾಗೆ ಫಿಸ್ಟ್ಯುಲಾ ಅಂದ್ರೆ ಗುದದ್ವಾರದ ಬದಿಯಲ್ಲಿ ಒಂದು ತೂತು ಬೀಳುದು. ಪುರ ಇತ್ಯಾದಿಗಳಾದಾಗ ಅದು ಒಡೆದ್ರೆ ಮುಂದಕ್ಕೆ ಅದು ಒಳಗಿನಿಂದ ಒಂದು ಇನ್ನೊಂದು ಸುರಂಗ ಮಾರ್ಗವನ್ನು ತಂದು ಅದರಲ್ಲಿ ಕೀವು ಮಲ ಇತ್ಯಾದಿ ಬರ್ತದೆ. ಆಗ ಅದಕ್ಕೆ ನಾವು ಕ್ಷಾರ ಸೂತ್ರ ಅಂತ ಹಾಕ್ತೇವೆ. ಇಲ್ಲ ಇದ್ರೆ ಫಿಸ್ಟ್ಯುಲೆಕ್ಟಮಿ ಅಂತ ಇದೆ, ಅದನ್ನು ಸೀಲಿ ಆಪರೇಷನ್ ಮಾಡುದು, ಅದು ಆಯುರ್ವೇದದಲ್ಲೂ ಹೇಳಿದ್ದಾರೆ, ಕತ್ತರಿಸಿ ಅಗಲ ಮಾಡಿಬಿಡುದು. ಹಾಗೆ ಆದಾಗ ಅಲ್ಲಿ ಇನ್ಕಾಂಟಿನೆನ್ಸ್ ಬರ್ತದೆ, ಮಲ ಇತ್ಯಾದಿ ವಿಸರ್ಜನೆಗಳು ಒಟ್ಟಾರೆ ಹೋಗ್ತದೆ. ಅದಕ್ಕೆ ಒಂದು ವಿಶೇಷವಾಗಿ ಗುಣ ಮಾಡುವಂತ ಅತ್ಯುತ್ತಮ ಪ್ರಪಂಚದಲ್ಲಿ ಪ್ರಥಮ ಸ್ಥಾನ ಪಡೆದಂತಹದ್ದು ಈಗ WHO ಸಹ ಅಂಗೀಕಾರ ಮಾಡಿದ್ದಾರೆ. ಒಂದು ಇದೇ ನಾನಾಗ ಹೇಳಿದ ಅಪಮಾರ್ಗ ಇತ್ಯಾದಿಗಳ ಕ್ಷಾರವನ್ನು ಲೇಪಿಸಿದ ದಾರವನ್ನು ಆ ಫಿಸ್ಟ್ಯುಲಾ ಅಂತ ಹೇಳುವ ತೂತಿನ ಒಳಗಿಂದ ಕೊಂಡು ಹೋಗಿ ಗುದದ್ವಾರದಿಂದ ತಂದು ಕಟ್ಟುವುದು, ಅಷ್ಟೇ, ಅಲ್ಲಿಗೆ ಮುಗೀತು. ಕ್ಷಾರ ಸೂತ್ರ ಚಿಕಿತ್ಸೆ ಅಂತ ಹೆಸರು. ಇದನ್ನು ನಾವು ಫಿಸ್ಟ್ಯುಲಾದಲ್ಲಿ ಮಾಡ್ತೇವೆ. ಹಾಗೆ ಪಿಲೋನೈಡಲ್ ಸೈನಸ್ ನಲ್ಲಿ ಸಹ, ಪಿಲೋನೈಡಲ್ ಸೈನಸ್ ಅಂದ್ರೆ ಗುದದ್ವಾರದಿಂದ ಮೇಲೆ ಬೆನ್ನಿನ ನರಗಳ ಉದ್ದದಲ್ಲಿ ಕೆಳಭಾಗದಿಂದ ಒಂದು ಸಣ್ಣ ತೂತು ಬೀಳುದು, ಅದು ಸಹ ಒಂದು ಸೈನಸ್ ಫಿಸ್ಟ್ಯುಲಾದ ಹಾಗೆ. ಸಾಮಾನ್ಯವಾಗಿ ಅಧಿಕವಾದ ರೋಮ ಇದ್ದವರಿಗೆ ಆ ರೋಮವು ಕುಕ್ಕಿ ಕುಕ್ಕಿ ಒಳಗೆ ಕೂತ್ಕೊಳ್ತದೆ. ಹಾಗಾಗಿ ಆ ಪಿಲೋನೈಡಲ್ ಸೈನಸ್ ಅನ್ನುವಂತಹ ಸಣ್ಣ ತೂತು ಒಂದು ನಾಳದ ಹಾಗೆ ಆಗಿ ಗುದದ್ವಾರದ ಕಡೆಗೆ ಹೋಗ್ತದೆ. ಅದು ಸಹ ಏನು ತುಂಬಾ ತೊಂದರೆ ಕೊಡ್ತದೆ, ಕೀವಾಗ್ತದೆ, ಕುರ ಆಗ್ತದೆ, ಎಲ್ಲ ಆಗ್ತದೆ. ಅದನ್ನು ಸಾಮಾನ್ಯವಾಗಿ ಓಪನ್ ಮಾಡಿಬಿಡ್ತೇವೆ, ಕತ್ತರಿಸಿ ಓಪನ್ ಮಾಡಿ ಬಿಡುವಂತದ್ದು ಕ್ರಮ. ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಆಯುರ್ವೇದ ಪ್ರಕಾರದಲ್ಲಿ ಅದರ ಎಡೆಯಲ್ಲಿ ಕ್ಷಾರಸೂತ್ರವನ್ನು ಹಾಕ್ತೇವೆ. ಕ್ಷಾರಸೂತ್ರವನ್ನು ಹಾಕಿ ಬಿಗಿತೇವೆ. ಇದನ್ನು ವಾರ ವಾರ ವಾರ ಬದಲಾವಣೆ ಮಾಡಿ ಆಗುವಾಗ ಅದು ತುಂಡಾಗ್ತಾ ಬರ್ತದೆ, ತನ್ನಷ್ಟಕ್ಕೆ ನ್ಯಾಚುರಲ್ ಆಗಿ ತುಂಡಾಗ್ತದೆ. ಒಂದು ದಿವಸ ಹೀಲ್ ಆಗ್ತದೆ. ಫಿಸ್ಟ್ಯುಲಕ್ಕೂ ಇದೇ ಕೆಲಸ, ಫಿಸ್ಟ್ಯುಲ ಪಿಲೋನೈಡ್ ಸೈನಸ್ಗೂ ಇದೇ ಕ್ಷಾರಸೂತ್ರ. ಮೂಲವ್ಯಾಧಿಗೆ ವಿಶೇಷವಾಗಿ ಕ್ಷಾರ ಕರ್ಮ, ಕ್ಷಾರಸೂತ್ರ ಸಹ ಮಾಡುವುದಿದೆ. ಅದರ ಬುಡದಲ್ಲಿ ಕ್ಷಾರಸೂತ್ರವನ್ನು ಎಳೆದು ಕಟ್ಟಿದ್ರೆ ಒಂದು ವಾರದಲ್ಲಿ ಬೀಳ್ತದೆ. ಹೀಗೆ ಈ ಒಂದು ಚಿಕಿತ್ಸೆಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ನಮ್ಮ ಆಯುರ್ವೇದದಲ್ಲಿ ನಾವು ಆಯ್ದುಕೊಂಡಂತಹ ಒಂದು ವಿಭಾಗ ಆಗಿದೆ ಅದು. ಯಾಕಂದ್ರೆ ಇತರ ಸರ್ಜರಿಗಳು ಬಹಳಷ್ಟು ಆಧುನಿಕರಲ್ಲಿದೆ, ಈ ಚಿಕಿತ್ಸೆಗಳು ಯಾವುದೂ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ರಧಾನ ನಮ್ಮ ಶಸ್ತ್ರಕರ್ಮಗಳನ್ನಾಗಿ ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಹ ಮಾಡ್ತೇವೆ. ಪೈಲ್ಸ್, ಮೂಲವ್ಯಾಧಿ, ಫಿಸ್ಟ್ಯುಲ ಅಥವಾ ಪಿಲೋನೈಡಲ್ ಸೈನಸ್ ಅಥವಾ ಇತರ ಯಾವುದಾದ್ರು ಸಣ್ಣ ಸಣ್ಣ ಗಡ್ಡೆಗಳ ತರ ಇದ್ದಾಗ ಇದು ಈ ಕ್ಷಾರಸೂತ್ರ ಕ್ಷಾರಕರ್ಮ ಚಿಕಿತ್ಸೆಗಳನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಬಹಳ ಸೇಫ್. ಎರಡನೇದಾಗಿ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಅವನಿಗೆ ಹೆಚ್ಚು ಸಮಯದ ಬೆಡ್ ರಿಡನ್ ಒಂದು ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಹೇಳಬಹುದು.
1: ಈಗ ಇನ್ನು ಇತರ ಕೆಲವು ಚರ್ಮದ ಸಮಸ್ಯೆಗಳು ಇರಬಹುದು, ಇವುಗಳಿಗೆ ಕೂಡ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟ್ರೆ?
0: ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರ ಇತ್ಯಾದಿಗಳಿಗೆ ನಾವು ಸಹ ಓಪನೇ ಮಾಡುದು. ನಮ್ಮಲ್ಲಿ ಸಹ ಹೇಳಿದ್ದೆ ಅದನ್ನೇ, ಕುರ ಅಥವಾ ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ. ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್, ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ, ಧಾರಣ ಲೇಪ ಅಂತಲೂ ಇದೆ. ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯೆಂಟ್ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂತಹದ್ದು, ಅದು ಒಣಗಿದ ಮೇಲೆ ತೊಳೆಯುವಂತಹದ್ದು, ಇದು ಒಂದಾದ್ರೆ. ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಆ ಬೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ. ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ, ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು, ಅನಂತರ ಮಾಡುವಂಥದ್ದು ರಕ್ತಮೋಕ್ಷಣ. ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತಮೋಕ್ಷಣ ನಾನು ಆಗಿದೆ. ಅದೇ ರಕ್ತಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ಪ್ರಚ್ಛಾನ ಅಂತ ಇದೆ, ಒಂದು ಬ್ಲೇಡ್ ತೆಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಲ್ಲಿ ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡುವುದು. ಅದೇನಾಗ್ತದೆ, ಹೊಸ ಒಂದು ಫ್ರೆಶ್ ಉಂಡಾಗ್ತದೆ. ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ. ಮತ್ತೆ ತಲೆಯಲ್ಲಿ ಕೂದಲಿಲ್ಲದಂತ ಸಂದರ್ಭ ಬರ್ತದಲ್ಲ, ಅಲ್ಲಲ್ಲಿ ಉರುಟು ಉರುಟಾಗಿ ಬೀಳುದು, ಇಂದ್ರಲುಪ್ತ ಅಂತ ಕರಿತೇವೆ ನಾವು. ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ, ಪ್ರಚ್ಛಾನ ಅಂತ ಹೆಸರಿದಕ್ಕೆ, ಬ್ಲೇಡಿನಲ್ಲಿ ಹತ್ರ ಚುಚ್ಚುವುದು, ರಕ್ತ ಬರಿಸುವುದು. ಹಾಗೆ ಇನ್ನೊಂದು ಕಪ್ಲಿಂಗ್ ಅಂತ ಇದೆ, ಒಂದು ಸಣ್ಣ ಬುಗ್ಗೆ ಆಗಿರುವಂತಹದ್ದು, ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು, ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪ್ಲಿಂಗ್ ಆ ಬಲೂನ್ ಆಗಿರುವಂತಹದ್ದನ್ನು ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ. ಅಲ್ಲಿ ಅದನ್ನು ಹೀಗೆ ಇಡುವುದು, ಇಡುವಾಗ ಏನಾಗ್ತದೆ, ರಕ್ತ ಎಲ್ಲ ಹೊರಗೆ ಚಿಮ್ತದೆ. ಕಪ್ಲಿಂಗ್ ಅಂತೇಳಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದರಾಗ ಮುಚ್ಚಳದಾಗೆ ಉಂಟು, ಅದನ್ನು ಇಟ್ಟು ಮಾಡುವಂಥದ್ದು. ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ, ಅಂದರೆ ಗೋವಿನ ಶೃಂಗದಿಂದ ಮಾಡುವಂಥದ್ದು. ಹಾಗೆ ಘಟಿ ಯಂತ್ರ ಅಂತ ಹೇಳಿದ್ದಾರೆ, ಘಂಟಾಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ. ಅದೇ ಥರ ಒಳಗೆ ಒಂದು ದೀಪ ಇಡುವುದು, ಒಂದು ಘಂಟಾಪಾತ್ರೆಯನ್ನು ಇಡುವುದು, ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಆರ್ತದೆ, ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ. ಯಾಕಂದ್ರೆ

0: ಇದೆ, ಅನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ. ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ. ಹಾಗೆ ಅಲಾಬು ಅಂತ ಇದೆ. ಅಲಾಬು ಅಂದ್ರೆ ಸೋರೆ ಬುರುಡೆ. ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು ಶೃಂಗದಲ್ಲಿ, ಹಾಗೆ ಗೋಶೃಂಗ, ಅದರ ಅಗಲವಾದ ಭಾಗವನ್ನು ಗಾಯಿರುವ ಭಾಗಕ್ಕೆ ಇಡುವುದು, ಮೇಲಿನ ಭಾಗದಿಂದ ಗಾಳಿಯನ್ನೇ ಎಳೆಯುವುದು ಹಿಂದಕ್ಕೆ, ನಿರ್ವಾತ ಮಾಡುವುದು, ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡೋದು ಕಡಿಮೆ, ಕಪಲಿಂಗ್ ಮಾಡ್ತೇವೆ, ಹಾಗೆ ಶಿರಾವೇದ ಮಾಡ್ತೇವೆ, ಪ್ರಚ್ಛಾನ ಮಾಡ್ತೇವೆ, ಲೀಚ್ ಥೆರಪಿ ಮಾಡ್ತೇವೆ ಇತ್ಯಾದಿಗಳು ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು ಅಂದರೆ ಪ್ರಥಮ ಔಷಧಿ ಶೋಧನ ವಿರೇಚನ ಮತ್ತು ಲೇಪನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು.
1: ಡಾಕ್ಟರ್, ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆಯ ಪ್ರಕಾರ?
0: ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳ ಹಾಗೆ ಇದರಲ್ಲಿ ಬೇಕಾಗ್ತದೆ. ನಾವು ಆಮೇಲೆ 1 ವಾರದಿಂದ 15 ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು. ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ. ಆಹಾರ ಇತ್ಯಾದಿಗಳಲ್ಲಿ ಡಯಟ್, ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ. ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ, ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ, ಒಂದು ಆಹಾರದ ಪಥ್ಯ. ಇನ್ನೊಂದು ವಿಹಾರ, ಅಗತ್ಯ ಇರುವಂಥ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವ್ಯಾಯಾಮ ಇತ್ಯಾದಿಗಳನ್ನು, ಯೋಗಾಸನ ಇತ್ಯಾದಿಗಳನ್ನು, ಅಗತ್ಯ ಎಲ್ಲ ಕಡೆ ಆಗೋದಿಲ್ಲ ಅದು ಕೆಲವರು, ಇಲ್ಲದಿದ್ದರೆ ಅವನಿಗೆ ಸಣ್ಣ ವಾಕಿಂಗನ್ನು ದಿನ ಬಿಟ್ಟು ಒಂದು 2 ದಿವಸ ಆದಮೇಲೆ ಹೇಳುವಂಥದ್ದು, ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳೋದು, ಹೀಗೆ ಹೇಳುವಂಥದ್ದು. ಹಾಗೆ ಮತ್ತೆ ರೆಸ್ಟ್, ಪ್ರಧಾನವಾಗಿ ರೆಸ್ಟ್ ಮತ್ತು ಔಷಧಿ ಪ್ರಯೋಗ, ಔಷಧಿಗಳನ್ನು ಕ್ರಮವಾಗಿ ಕೊಡುವಂಥದ್ದು. ಅದು ಆಯಾಯ ಕಾಯಿಲೆ ಹೊಂದಿಕೊಂಡು ಇರ್ತದೆ. ಒಂದೊಂದು ಕಾಯಿಲೆ, ದೊಡ್ಡ ಕಾಯಿಲೆ ಆದರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂಥದ್ದು ಇರ್ತದೆ. ಈಗ ಡಯಾಬಿಟಿಕ್ ಫುಟ್, ಅದಕ್ಕೆ ನಾವು ಭಾಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ. ಅಂದ್ರೇನು, ಔಷಧಿಯ ಮೂಲಕವೇ ಆಯುರ್ವೇದದಲ್ಲಿ ಹೇಳಿದ ಡಯಾಬಿಟಿಸ್ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರೀನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ, ಆಸನಾದಿ ಕಷಾಯದಲ್ಲಿ ವಾಶ್ ಮಾಡಿ, ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಿಗಳನ್ನು ಕ್ಷಾರದ ಜತೆಗೆ ಸೇರಿಸಿ ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ, ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ, ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು ಆಂಟಿಬಯೋಟಿಕ್ ಮತ್ತು ಆಂಟಿ ಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂತಹದ್ದನ್ನು ತಪ್ಪಿಸ್ಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ. ಇದು ಆಯುರ್ವೇದ ಹಿರಿಮೆ ಅಂತ ಹೇಳ್ಬೋದು. ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಆದಮೇಲೆ ಸಹ. ಒಮ್ಮೆ ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಈ ತರ ಎಲ್ಲ ಚಿಕಿತ್ಸೆಗಳಾಗಿ, ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್, ಪುನಃ ಅವನಿಗೆ ಯಾವುದೇ ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ.
1: ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ, ಡಾಕ್ಟರ್ ಆತಿರ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಗುಳಿ. ಇಷ್ಟು ಹೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನ ಚರ್ಚೆ ಮಾಡಿದ್ವಿ. ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮಗೂ ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆಯವರು.
1: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಮತ್ತು ಇ ಬಸ್ ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬ್ಯುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಇ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೆಯದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು.

0: ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ ಐದು ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೇದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PME ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡಿಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PME ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದರೆ PMEDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PME ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ eDrive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆಯಿದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸೆಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಯಾನೋಸ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮೇನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ

0: ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜೈಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ BWF ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026ರ ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟ್ರಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100+ ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮಂಗಳೂರು.

0: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು. ಅಪರಿಚಿತ ಆಪ್ನಿಂದ ಬಚಾವಾಗಿ.
1: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಸ್ವರಮಾಧುರಿಯ ಕಾರ್ಯಕ್ರಮದಲ್ಲಿ ಪಂಡಿತ್ ಜಯತೀರ್ಥ ಮೇವುಂಡಿ ಅವರು ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ಇಂದಿರೇಶ ದಾಸರ ರಚನೆ.

ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಜಾಲಿ ಬಾಯ್ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಮಂಜೇಶ್ವರ ಸಮೀಪದ ಮಿಯ ಪದವಿನ ಕೊಳೂರು ಚಿನ್ನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷಾ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಎಂ ಮಿಯ ಪದವು. ಯುವಾನ್ ಶಂಕರ್ ರಾಜಾ ಅವರ ಸಂಗೀತದಲ್ಲಿ ಕೆ ಕಲ್ಯಾಣ್ ಅವರ ರಚನೆಯನ್ನು ಹಾಡಿದ್ದಾರೆ ಕಲಾವಿದ ಜೋಡಿ ಹೇಮಂತ್ ಹಾಗೂ ನಂದಿತಾ.

ಬನಾರಸ್ ಚಿತ್ರದ ಬೆಳಕಿನ ಕವಿತೆ ಹಾಡು ಕೇಳಬೇಕೆಂದು ಸಂದೇಶ ಕಳಿಸಿದ್ದಾರೆ. ಸುಳ್ಯ ತಾಲೂಕು ಇಂದ್ರಾಜೆಯಿಂದ ಲೋಕೇಶ್ ಆಚಾರ್ಯ, ಲೋಹಿತ್ ಆಚಾರ್ಯ, ಸೌಮ್ಯ ಲೋಹಿತ್, ಆರಾಧ್ಯ, ಅಕ್ಷಜ್ ನಾರಾಯಣ ಆಚಾರ್ಯ, ಲೋಲಕ್ಷಿ ನಾರಾಯಣ, ಅನ್ವಿತ್, ಅದ್ವೈತ್ ಹಾಗೂ ಅಪ್ಪ ಅಮ್ಮ. ಬಿ ಅಜನೀಶ್ ಲೋಕನಾಥ್ ಅವರ ರಾಗ ಸಂಯೋಜನೆಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗಡೆ ಹಾಗೂ ಸಂಗೀತ ರವೀಂದ್ರನಾಥ್.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: ಜೀವನದ ಏಳು ಬೀಳುಗಳನ್ನು ಸುಂದರವಾಗಿ ಚಿತ್ರಿಸಿದಂತಹ ಒಂದು ಹಾಡು. ಆ ಹಾಡಿನಲ್ಲಿ ಬರೆದಂತಹ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದಂಥದ್ದು.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಅರ್ಮಾನ್ ಮಲಿಕ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರು ಹಾಡಿರುವ ಘೌಸ್

ಸಂಜಿತ್ ಹೆಗಡೆ ಧ್ವನಿಯಲ್ಲಿ ಮೂಡಿಬಂದಿರುವ ಯುವ ಚಿತ್ರದ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ, ಮನೀಶ್ ಕಲಶ್ರೀ ಹಾಗೂ ಭದ್ರೆ ಬಂಧುಗಳು. ಪ್ರಮೋದ್ ಮರವಂತೆ ಅವರ ರಚನೆಗೆ

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
0: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
0: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
2: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
3: ಶಿಕಾರಿಪುರ ಹೊಸೂರಿನ ಮಹೇಶ್ ಅವರಿಗಾಗಿ ಚರಣ್ರಾಜ್ ಅವರು ಸಂಗೀತ ನೀಡಿ ವಯಸ್ ಜೊತೆ ಹಾಡಿರುವ ಭೀಮಾ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್ ಅವರದು.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
2: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
2: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಕಾರ್ತಿಕ್ ಧ್ವನಿಯಲ್ಲಿ ಮೂಡಿಬಂದಿರುವ ಜಾಲಿ ಡೇಸ್ ಚಿತ್ರದ ಗೀತೆ, ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ನೀಡಿರುವ ಕವಿರಾಜ್ ಅವರ ಈ ರಚನೆಯನ್ನು ಕೇಳಬೇಕೆಂದು ಸಂದೇಶ ಕಳಿಸಿದವರು ಕಿನ್ನಿಗೋಳಿಯಿಂದ ಫ್ಲಾಯ್ಡ್ ಪ್ರಿನ್ಸಿ, ಫ್ರಾಂಕ್ ಮೇಘನ್, ಮನೀಶ್, ಸೌಮ್ಯ, ಯೋಗಿನಿ ಅನುಷಾ, ಜಾಯ್ಸ್, ಜೀವಿತಾ, ಮೆಲಡಿ, ಶರೀನಾ, ನಿಶಾ, ನಿಶ್ಮಿತಾ, ವಿನುತಾ, ಚೈತ್ರ, ನೊಲಿಟಾ, ಗೇವಿನ್, ಜಾಶ್ಮೀರಾ, ರಶ್ಮಿತಾ, ಪ್ರಶಾಂತ್, ಪ್ರಕಾಶ್, ಪ್ರೇಮ್, ಪುನೀತ್, ಗೌತಮ್,

0: ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಚಕೋರಿ ಇಲ್ಲಿಗೆ ಮುಕ್ತಾಯವಾಯಿತು.
1: ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ.
0: ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆಯಾಗಲಿದೆ. ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: Good afternoon, this is Akashvani and I am Abhishek Mukhopadhyay with the Midday News. The headlines. Government holds all-party meeting ahead of the monsoon session of Parliament. Opposition stages symbolic walkout over invitation to NCPI to the meeting. Parliamentary Affairs Minister Kiran Rijiju seeks cooperation of all parties for smooth running of Parliament. Flash floods and landslides hit multiple places in Jammu and Kashmir, claiming 7 lives and damage to property. Rescue operations.

ರಾಜೇಶ್ ರೋಷನ್ ಸಂಗೀತದಲ್ಲಿ ಶ್ರವಣ್ ಸಿನ್ಹಾ ಅವರ ಗೀತೆಯನ್ನು ಹಾಡಿದ್ದಾರೆ. ಮಧುಶ್ರೀ, ಚಿತ್ರ ಮೋಕ್ಷ.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶ

0: ಪಕ್ಷದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು. ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ್ ಭಟ್ ನಿರ್ದೇಶನದ ಮಿಥ್ಯಾ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026ರ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಗಸ್ಟ್ 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದೊಳಗಿನ ಕ್ರೀಡಾಪಟುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ.

0: ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಂ ಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇ ಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೇ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
1: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇ ಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ ಶೇಕಡ 67% ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17 ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ ಶೇಕಡ 100% ಪೂರ್ಣಗೊಂಡಿದೆ. ಜೂನ್ 16 ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17 ಸಂಜೆಯ ವೇಳೆಗೆ ಶೇಕಡ 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಂಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500 ಹೆಚ್ಚು ಹೋಂಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಂಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ಧ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯಾ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7 ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಮಂಗಳೂರು.
3: ನಾಟಕ ಎಲ್ಲೆ ಮೀರದಿರು ಸಾಗರವೇ. ಮೂಲ ತೆಲುಗು ಕಾದಂಬರಿ ಡಾಕ್ಟರ್ ವಿಶ್ವನಾಥ ಸತ್ಯನಾರಾಯಣ. ರೇಡಿಯೋ ರೂಪಾಂತರ ವಿಶ್ವನಾಥ ಪಾವನಶಾಸ್ತ್ರಿ. ಹಿಂದಿ ಅನುವಾದ ಎಲ್ಲಂ ರಾಲು ಸರೋಜಾ ನಿರ್ಮಲ. ಕನ್ನಡ ಅನುವಾದ ಮಾಲತಿ ಆರ್ ಭಟ್. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಎಲ್ಲೆ ಮೀರದಿರು ಸಾಗರವೇ.
4: ಸರಸ್ವತಿ! ಏ ಸರಸ್ವತಿ!
5: ಏನತ್ತೆ, ಏನ್ ಬೇಕಿತ್ತು?
4: ಅಯ್ಯೋ, ನಿನ್ನಲ್ಲಮ್ಮ ಕರೆದಿದ್ದು. ಸರಸ್ವತಿ ಎಲ್ಲಿ?
5: ಅತ್ತಿಗೆ ಗಿಡಕ್ಕೆ ನೀರ್ ಹಾಕ್ತಾ ಇದ್ದಾರತ್ತೆ. ಏನ್ ಹೇಳಿ, ಏನಾಗ್ಬೇಕಿತ್ತು? ನಾನ್ ಮಾಡ್ತೇನೆ.
4: ಏನಿಲ್ಲಮ್ಮ, ಅಡಿಗೆ ಆಯ್ತಾ? ನಿನ್ನ ಗಂಡ ಬರುವಾಗ ತಡ ಹೇಗೂ ಆಗುತ್ತೆ.

0: ಅಲ್ಲಿವರೆಗೂ ಸ್ವಲ್ಪ ಮಲ್ಕೊಳ್ಳೋಣ ಅಂತ.
1: ದಿಂಬು ತಂದು ಕೊಡ್ಲತ್ತಮ್ಮ?
0: ಬೇಡಮ್ಮ, ನೀನಿನ್ನೂ ಚಿಕ್ಕವಳು, ಯಾಕೆ ತೊಂದ್ರೆ ನಿನಗೆ?
1: ನಾನು ಇನ್ನೂ ಚಿಕ್ಕವಳ, 16 ವರ್ಷ ಆಯ್ತಲ್ಲತ್ತೆ. ತಂದ್ಕೊಡ್ತೇನೆ ಇರಿ.
2: ಅತ್ತಿಗೆ, ರತ್ನತ್ತಿಗೆ
0: ನೋಡು, ಸರಸ್ವತಿ ಕರೀತಾ ಇದ್ದಾಳೆ, ಯಾಕಂತ ಹೋಗಿ ಕೇಳು.
1: ಸರಿ, ಬಂದೆ ಅತ್ತಿಗೆ, ಬಂದೆ.
2: ನೋಡು ಅಣ್ಣ ಬರುವಾಗ ತಡ ಆಗಬಹುದು, ಸ್ನಾನಕ್ಕೆ ನೀರು ಕಾಯಿಸಿಡು ಅಂತ.
1: ನಿಮ್ಮಣ್ಣ ಎಲ್ಲಿ ಹೋಗಿದ್ದಾರೆ?
2: ಯಾಕೆ, ನಿನ್ನತ್ರ ಹೇಳಲಿಲ್ವಾ ಅವನು?
1: ಇಲ್ಲ.
2: ಸರಿ ಸರಿ, ರತ್ನಾಂಬೆ ಅತ್ತಿಗೆ ಇದ್ದಾಗ ಅವಳಿಗೆ ಹೇಳದೆ ಅಣ್ಣ ಒಂದು ಹೆಜ್ಜೆನೂ ಮುಂದಿಡ್ತಿರ್ಲಿಲ್ಲ. ಈಗ ನಿನ್ನ ಹತ್ರ ಹೇಳದೆ ಈ ಊರೇ ಬಿಟ್ಟು ಹೋಗ್ತಾನ? ಯಾಕೆ ಹೇಳಬೇಕು, ನೀನು ತುಂಬಾ ಚಿಕ್ಕವಳಲ್ವಾ?
1: ಓ, ನೀವು ನನ್ನನ್ನು ಚಿಕ್ಕವಳು ಅಂತೀರಾ? ಛೇ, ಚಿಕ್ಕವಳು ಚಿಕ್ಕವಳು ಅಂತ ನನ್ನ ಹತ್ರ ಯಾರು ಏನು ಹೇಳ್ತಾ ಇಲ್ಲ.
2: ಹಾಗೇನಿಲ್ಲ ರತ್ನ.
1: ಮತ್ತೆ ಹೇಳಿ, ನಿಮ್ಮಣ್ಣ ಎಲ್ಲಿ ಹೋಗಿದ್ದಾರೆ?
2: ಎಲ್ಲಿಗೆ ಹೋಗ್ತಾನವನು? ಆ ಸಾವುಕಾರನ ಹತ್ರ ತಾನೆ, ಸಾಲಕ್ಕಾಗಿ ಹೋಗಿರ್ತಾನೆ. ತಮ್ಮನಿಗೆ ದುಡ್ಡು ಕಳಿಸ್ಬೇಕಲ್ಲ ರಂಗನಿಗೆ, ಪೇಟೆಲ್ ಕಾಲೇಜ್ ಹೋಗ್ತಾನಲ್ವಾ, ಅವನಿಗೆ ಎಷ್ಟು ಹಣ ಕಳಿಸಿದ್ರೂ ಸಾಕಾಗೋದಿಲ್ಲ. ಅದೂ ಅಲ್ಲದೆ ನನ್ನ ಮಗ ನೀಲಾಂಬರನೂ ಅಲ್ಲೇ ಹೈಸ್ಕೂಲ್ ಓದ್ತಿದ್ದಾನೆ, ಓದಿಗಾಗಿ ಸಾಲ ಮಾಡಲೇಬೇಕಾಗತ್ತೆ.
1: ಓ
2: ಹಾಂ, ರಂಗನ ಓದು ಮುಗಿದ್ರೆ ಅಣ್ಣನಿಗೆ ಸ್ವಲ್ಪ ಚಿಂತೆ ಕಡಿಮೆ ಆಗಬಹುದು. ಹಾಂ ಇರಲಿ, ಅದೆಲ್ಲ ಯಾಕೀಗ? ನೀನು ಹೋಗಿ ಸ್ನಾನಕ್ಕೆ ನೀರು ಕಾಯಿಸು, ಅಣ್ಣ ಬಂದು ಸ್ನಾನ ಮಾಡಲಿ.
1: ಸರಿ ಅತ್ತಿಗೆ.
3: ರಂಗ, ಏ ರಂಗ, ಹೆಣ್ಣಿನ ಶೋಷಣೆ ಬಗ್ಗೆ ನೀನಿವತ್ತು ಕಾಲೇಜಿನಲ್ಲಿ ಭಾಷಣ ಮಾಡಿದ್ದು ಭಾರಿ ಚೆನ್ನಾಗಿತ್ತು ಮಾರಯ್ಯ.
4: ಅದು ಭಾಷಣ ಅಲ್ಲ ಹರಿ, ನನ್ನ ಮನಸ್ಸಲ್ಲಿ ಇರೋದನ್ನು ಹೇಳಿದೆ, ನನ್ನೊಳಗಿನ ದುಃಖವನ್ನು ಅಲ್ಲಿ ಹೇಳಿದ್ದು.
3: ಅದು ಸರಿ ರಂಗ, ಈ ಸಮಾಜದಲ್ಲಿ ಮಹಿಳೆಯರಿಗೆ ನ್ಯಾಯ ಎಲ್ಲಿದೆ ಹೇಳು? ಮಹಿಳೆಗೆ ಸರಿಯಾದ ಶಿಕ್ಷಣ ಇಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಾ ಬಿದ್ದಿರಬೇಕು, ಮಕ್ಕಳನ್ನು ಹೆರುವ ಯಂತ್ರ ಅಷ್ಟೇ ಅವಳು.
4: ಅಷ್ಟೇ ಅಲ್ಲ ಹರಿ, ಹೆಂಡತಿ ಸತ್ತಾಗ ಗಂಡಸು ಇನ್ನೊಂದು ಮದುವೆ ಮಾಡ್ಕೋತಾನೆ, ಆದರೆ ಹೆಣ್ಣಿಗೆ ಆ ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದಾರೆ? ಯಾಕೆ ಹೀಗೆ ಹೇಳು?
3: ಇದೇ ನೋಡು ಅನ್ಯಾಯ,
4: ಅಮಾನವೀಯತೆ. ನೋಡು, ಈಗ ನಮ್ಮನೇಲೆ ನನ್ನಣ್ಣ ಸೀತಾರಾಮಣ್ಣ, ಅವನಿಗೆ 40 ವರ್ಷ, 2 ವರ್ಷದ ಹಿಂದೆ ಅತ್ತಿಗೆ ಸತ್ತು ಹೋದ್ರು, ಈಗ ನೋಡು ಮತ್ತೆ ಮದುವೆ ಮಾಡ್ಕೊಂಡಿದ್ದಾನೆ.
3: 40 ವರ್ಷನ?
4: ಅದು ಬಿಡು, ಈಗ ಬಂದಿದ್ದಾಳಲ್ಲ ಅವನ ಹೆಂಡತಿ, ಅವಳಿಗೀಗ ಬರೀ 16 ವರ್ಷ.
3: 16 ವರ್ಷನ?
4: ಹ್ಮ್. ನೋಡಿದ್ಯಾ ನಮ್ಮಣ್ಣನ್ನ, ಹಳ್ಳಿ ಗುಗ್ಗು, ಆ ಕಾಗೆಗೆ ಈ ಗಿಣಿ.
3: ಆ ಹುಡುಗಿ ಹೇಗೆ ಒಪ್ಪಿದ್ಲು?
4: ಒಪ್ಪದೆ ಇನ್ನೇನ್ ಮಾಡ್ತಾಳೆ, ತಂದೆ ಸತ್ತು ಹೋಗಿದ್ದಾನೆ, ಅವಳು ಮಾವ ಇದ್ದಾನಲ್ಲ, ಹೀಗೆ ಮಾಡ್ದ ತನ್ನ ಕೈ ತೊಳ್ಕೊಂಡ. ನನ್ನ ಅಣ್ಣನಿಗೋ ಕೊಬ್ಬು ಕೊಬ್ಬು.
3: ಇರ್ಲಿ ಬಿಡು, ಅಣ್ಣನಿಗೆ ಹಾಗೆಲ್ಲ ಹೇಳ್ಬಾರ್ದು. ಈಗ ನಿನ್ನನ್ನು ಓದಿಸ್ತಾ ಇರೋನು ಅವನೇ ಅಲ್ವಾ?
4: ಅವನೇನು ಓದಿಸೋದು, ನನಗೂ ನನ್ನ ಅಪ್ಪನ ಆಸ್ತಿಲಿ ಹಕ್ಕಿದೆ. ನೀನು ಏನೇ ಹೇಳು ಹರಿ, ನನಗೆ ಅವನ ಬಗ್ಗೆ ಗೌರವ ಇಲ್ಲ. ಅವನು ರತ್ನಳು ಬಾಳನ್ನು ಹಾಳು ಮಾಡ್ದ.
3: ಹಾಳು ಮಾಡಿದ್ನ? ನಿನ್ನ ತಪ್ಪು ಕಲ್ಪನೆ ರಂಗ.
4: ಇಲ್ಲ ಇಲ್ಲ ಹರಿ, ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ, ಅವಳಿಗೆ ನ್ಯಾಯ ಒದಗಿಸ್ಬೇಕು ಹರಿ.
3: ಅವಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ಆವೇಶದಲ್ಲಿ ನೀನೇನಾದರೂ ಅನ್ಯಾಯ ಮಾಡಿಬಿಡ್ಬೇಡ ಕಣೋ.
4: ಥ್ಯಾಂಕ್ ಯು ಹರಿ, ನಿನ್ನ ಸಲಹೆಗೆ ಥ್ಯಾಂಕ್ ಯು.
5: ಸರಸ್ವತಿ! ಏ ಸರಸ್ವತಿ!
1: ಬಂದ್ರ ಬನ್ನಿ ಬನ್ನಿ.
5: ಸರಸ್ವತಿ ಎಲ್ಲಿ ರತ್ನ?
1: ನೀರ್ ತರ್ಲಿಕ್ಕೆ ಹೋಗಿದ್ದಾರೆ.
5: ಅಮ್ಮ ಎಲ್ಲಿ?
1: ಪಡಸಾಲೆಯಲ್ಲಿ ಮಲಗಿದ್ದಾರೆ.
5: ನೀನೇನ್ ಮಾಡ್ತಿದ್ದೀರ ರತ್ನ?
1: ನಿಮ್ಮ ದಾರಿ ಕಾಯ್ತಾ ಇದ್ದೆ.
5: ದಾರಿ ಕಾಯ್ತಿದ್ದೀಯ? ಯಾಕೆ ಊಟ ಮಾಡ್ಲಿಲ್ವಾ? ನಿನ್ನ ಹತ್ರ ಊಟ ಮಾಡುವಂತ ಎಷ್ಟು ಸಲ ಹೇಳಿಲ್ಲ ನಾನು?
1: ಬೆಳಗಿನ ತಿಂಡಿ ಇನ್ನೂ ಅರಗಿಲ್ಲ, ನೀರು ಬಿಸಿಯಾಗಿದೆ, ಸ್ನಾನ ಮಾಡಿ ಬನ್ನಿ.
5: ಅರಗಿಲ್ವಾ ನಿಜವಾಗ್ಲು?
1: ಇಲ್ಲ ರೀ, ನಿಜ.
5: ನೋಡೋಣ, ಹತ್ರ ಬಾ, ಬಾ ಇಲ್ಲಿ.
1: ಓ ಹೇಳಿದ್ನಲ್ಲ.
5: ಹೌದಾ? ನೋಡ್ತೇನೆ ಎಲ್ಲಿ.
1: ಅಯ್ಯೋ ಬಿಡಿರಿ ಸ್ವಲ್ಪ.
5: ಯಾಕೆ, ನನ್ ಗಡ್ಡ ಚುಚ್ಚುತ್ತ? ಮೊನ್ನೆ ಏಕಾದಶಿ, ನಿನ್ನೆ ದ್ವಾದಶಿ, ಇವತ್ತು ಶುಕ್ರವಾರ, ನಾಳೆ ತೆಗಿತೇನೆ ಆಯ್ತಾ?

0: ಬಂದೆ? ಸಂಜೆ ಆಯ್ತು. ನಿನ್ನ ದಾರಿ ಕಾಯ್ತಾ ಕಾಯ್ತಾ ಅಮ್ಮ ನಿದ್ದೆನೇ ಮಾಡ್ಬಿಟ್ರೋ ಏನೋ.
1: ನನ್ಗೆ ಯಾಕೆ ಕಾಯ್ತೀರಾ ನೀವು? ಅನ್ಯಾಯ ಇದು.
0: ನೀನ್ ಏನೇ ಹೇಳಣ್ಣ, ನಿನಗೆ ಅನ್ಯಾಯ ಅಂತ ಅನ್ಸಿದ್ರು ನೀನು ಊಟ ಮಾಡ್ದೆ ನಾವು ಊಟ ಮಾಡೋರಲ್ಲ, ತಿಳೀತಾ?
1: ನಿಜ ಹೇಳಬೇಕು ಅಂದ್ರೆ ನಾನು ಬೇಗ ಬರಬೇಕು ಅಂತಾನೆ ಇದ್ದೆ. ಆದ್ರೆ ಏನ್ ಮಾಡ್ಲಿ, ನೀಲಾಂಬರ್ನಿಗೆ ಪರೀಕ್ಷೆ ಫೀಸ್ ಕಟ್ಬೇಕಲ್ಲ, ಇವತ್ತೇ ಕೊನೆ ದಿವಸ. ಫೀಸ್ ಕಟ್ಟಿ ಬರೋ ಅಷ್ಟರಲ್ಲಿ ಇಷ್ಟು ಹೊತ್ತಾಯ್ತು.
0: ಹೌದಾ, ಸರಿ ಊಟ ಮಾಡಿ ಮಲ್ಕೊ, ಹೋಗೋ, ಬೇಗ ಸ್ನಾನ ಮಾಡಿ ಬಾ. ರತ್ನ, ನೀರ್ ಬಿಸಿ ಆಯ್ತಾ?
2: ಹಾ, ಬಿಸಿ ಆಗಿದೆ.
0: ನೋಡಮ್ಮ, ಅಲ್ಲಿ ನೋಡು, ನಾನು ಹೇಳ್ದಾಗೆ ರಂಗ ಬಂದೇ ಬಿಟ್ಟ. ಬಾ ಮಾರಯ್ಯ. ಹಾ, ಹೇಗಿದೆಯೋ?
3: ಚೆನ್ನಾಗಿದ್ದೀನಿ ಅಕ್ಕ.
0: ಅಮ್ಮ ಬೆಳಗ್ಗೆನೆ ಹೇಳ್ತಿದ್ರು ನೀ ಬರ್ತೀಯಾ ಅಂತ. ಏನು ವಿಶೇಷ? ಕಾಗ್ದಾಗಿದ ಏನೂ ಇಲ್ಲ, ಸೀದಾ ಬಂದ್ಬಿಟ್ಟಿದೀಯ ಬಿರುಗಾಳಿ ಹಾಗೆ.
3: ಬಿರುಗಾಳಿನೂ ಇಲ್ಲ, ಏನೂ ಇಲ್ಲ. ನೀನು ಯಾವಾಗಲೂ ಹೇಳ್ತೀಯಲ್ಲ, ಎಲ್ಲ ನೀನು ಹೇಳ್ದಾಗೆ ಆಗುತ್ತೆ ಅಂತ.
0: ಓಹಾ, ಅಮ್ಮ ಹೇಳಿದ್ದನ್ನ ಸರಿ ಅಂತ ಹೇಳಲ್ ಬಂದ್ಯಾ? ಬಾ ಬಾ, ಅಮ್ಮ ಕಾಯ್ತಾ ಇದ್ದಾರೆ.
4: ಓ, ಬಂದ್ಯ ಮಗ. ಅಯ್ಯೋ ಅಯ್ಯೋ, ಎಷ್ಟು ಸಪೂರಾಗಿ ಹೋಗಿದ್ಯೋ, ಯಾಕೆ ಸರಿಯಾಗಿ ಊಟ ಮಾಡಲ್ವಾ ನೀನು?
3: ಸಪೂರನೂ ಆಗಿಲ್ಲ, ದಪ್ಪನೂ ಆಗಿಲ್ಲ. ಏನಡಿಗೆ ಇವತ್ತು? ತುಂಬಾ ಹಸಿವಾಗ್ತಾ ಇದೆ, ಊಟ ಮಾಡಬೇಕು.
4: ಈಗೆಂಥ ಊಟನೋ? ನಿನ್ನ ಅಕ್ಕ ಇನ್ನೂ ನೀರು ತರಬೇಕು, ಅಡಿಗೆ ಮಾಡಬೇಕು, ಅಣ್ಣನ ಪೂಜೆ ಆಗಿ ಪ್ರಸಾದ ತಗೊಂಡು ಆಮೇಲೆ ಊಟ.
3: ಓ, ಅಷ್ಟ್ರಲ್ಲಿ ಸತ್ತೇ ಹೋಗ್ತೇನೆ.
4: ಛೇ, ಎಂಥ ಮಾತನಾಡ್ತೀಯೋ ರಂಗ, ಬಿಡ್ತು ಅನ್ನು. ನೋಡು, ನಾನಂತೂ ಮುದುಕಿ, ನಿನ್ನ ಅತ್ತಿಗೆ ಇನ್ನೂ ಚಿಕ್ಕ ಹುಡುಗಿ, ಎಲ್ರಿಗೂ ಸರಸ್ವತಿನೇ ಅಡಿಗೆ ಮಾಡಬೇಕು. ಅವಳಾದರೂ ಪಾಪ ಎಷ್ಟು ಅಂತ ಮಾಡ್ತಾಳೆ ಹೇಳು. ನಿನ್ನ ದೊಡ್ಡ ಅತ್ತಿಗೆ ಸತ್ತೇ ಹೋದ್ಲು, ನನ್ನ ದೌರ್ಭಾಗ್ಯ. ಅವಳಿದ್ದಿದ್ರೆ ನನಗೆ ಸ್ವಲ್ಪನಾದರೂ ಆರಾಮ ಇರ್ತಿತ್ತು. ನನ್ನ ದುರಾದೃಷ್ಟಕ್ಕೆ ಏನು ಹೇಳಿ?
3: ಅತ್ತಿಗೆ ಜೀವಂತ ಇರೋವಾಗ ಪೀಡಿಸಿದ್ರಿ, ಕಾಡಿಸಿದ್ರಿ, ಈಗ ಅತ್ತೇನು ಪ್ರಯೋಜನ? ಇನ್ನೆಲ್ಲಿಂದ ಬರೋಕ್ ಸಾಧ್ಯ ಅವರು?
4: ನಿನಗೆ ತುಂಬ ಹಸಿವಾಗಿದೆ ಅಂತ ಕಾಣುತ್ತೆ, ಅದಕ್ಕೆ ಹೀಗೆಲ್ಲ ಮಾತನಾಡ್ತಿ. ತಡಿ, ಏನಾದರೂ ತರ್ತೇನೆ ನಿನಗೆ ತಿನ್ಲಿಕ್ಕೆ.
3: ಬೇಗ ಬೇಗ ತಂದು ಕೊಡಿ.
4: ಮೊದಲು ಕೈಕಾಲು ಮುಖ ತೊಳ್ಕೊ, ಈಗ ಬಂದೆ.
3: ಆಯ್ತು.

0: ಈ ಹಳ್ಳಿಗೆ ಬರೋದು ಅಂದರೆ ನನಗೆ ಸ್ವಲ್ಪವೂ ಇಷ್ಟವೇ ಇಲ್ಲ. ಕರೆಂಟ್ ಇಲ್ಲ, ಏನೂ ಇಲ್ಲ. ಕತ್ತಲಾಯಿತು ಅಂದರೆ ಜೀವನಾನೇ ಮುಗಿದ ಹಾಗೆ, ಊರೇ ಕತ್ತಲು. ಸರಸ್ವತಿ, ಏ ಸರಸ್ವತಿ, ದೀಪ ಹಚ್ಚು.
1: ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ತಗೊಳ್ಳಿ ದೀಪ.
0: ಅಮ್ಮ ಇಲ್ವಾ?
1: ಊಟಕ್ಕೆ ತಟ್ಟೆ ತೊಳಿತಿದ್ದಾರೆ.
0: ಅಣ್ಣ?
1: ಗ್ರಾಮದ ಪಟೇಲರಲ್ವಾ, ಕೆಲಸದ ಮೇಲೆ ಪಕ್ಕದ ಊರಿಗೆ ಹೋಗಿದ್ದಾರೆ. ತಗೊಳ್ಳಿ ದೀಪ, ಇಲ್ಲಿ ಇಡ್ಲಾ?
0: ಇರು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು.
1: ನನ್ನ ಹತ್ರನಾ?
0: ಹೌದು, ನಾನು ಬಂದಾಗಿನಿಂದ ನೋಡ್ತಾನೆ ಇದ್ದೇನೆ. ನನ್ನ ಹತ್ರ ಮಾತಾಡೋಕೆ ನೀನು ಯಾಕೆ ಸಂಕೋಚ ಪಟ್ಕೊಳ್ತಾ ಇದ್ದೀ ಹೇಳು. ನಿನ್ನ ಊರಲ್ಲೂ ನೀನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ವಾ?
1: ಮಾತನಾಡ್ತಿದ್ದೆ.
0: ಮತ್ತೆ ನನ್ನ ಹತ್ರನೂ ಮಾತಾಡಬಹುದಲ್ಲ. ಸರಿ ಬಿಡು, ನೀನು ಏನು ಅಂತ ಮಾತಾಡ್ತೀಯ? ನೀನಷ್ಟೇ ಅಲ್ಲ, ನಿನ್ನಂತೆ ಎಷ್ಟೋ ಜನ ಮುಗ್ಧ ಹುಡುಗಿರು. ಏನು ಮಾಡಲಿಕ್ಕೆ ಸಾಧ್ಯ ಹೇಳು? ಸಂಪ್ರದಾಯಸ್ಥ ಹಿರಿಯರು ನಿನ್ನಂಥ ಮುಗ್ಧರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಮುದುಕರ ಜೊತೆ ಮದುವೆ ಮಾಡಿಸಿ ಚಂದ ನೋಡ್ತಾರೆ. ನನ್ನ ಅಣ್ಣನಿಂದ ನಿನಗೆ ಸುಖ ಸಿಗುತ್ತಾ ಹೇಳು? ಅವನಾಯಿತು, ಅವನ ಕೆಲಸ ಆಯಿತು, ನಿನ್ನ ಹತ್ರ ಮಾತಾಡೋಕ್ಕೂ ಅವನಿಗೆಲ್ಲಿದೆ ಸಮಯ? ಒಂದು ದಿನನಾದರೂ ನಿನ್ನ ಜೊತೆ ಸುಖವಾಗಿದ್ನ? ಒಂದು ವೇಳೆ ನೀನು ಒಬ್ಬ ಯುವಕನನ್ನು ಮದುವೆ ಆಗಿದ್ದಲ್ಲಿ ನೀನು ಎಷ್ಟು ಸಂತೋಷವಾಗಿರ್ತಿದೆಯಲ್ವಾ? ತಮಾಷೆಗಾಗಿ ಹೇಳ್ತಾ ಇಲ್ಲ, ನನಗೆ ತುಂಬ ಬೇಸರವಾಗಿದೆ. ಛೇ,
1: ಹೌದು, ಒಂದು ವೇಳೆ.
2: ಅತ್ತಿಗೆ, ರತ್ನತ್ತಿಗೆ.
1: ಏನು
2: ಏನು ಯೋಚನೆ ಮಾಡ್ತಾ ಇದೆಯಾ ಅತ್ತಿಗೆ?
1: ಏನಿಲ್ಲ.
2: ಏನಿಲ್ಲ.

0: ಶ್ರೀ ಲಲಿತಾ ತ್ರಿಪುರಸುಂದರಿ ದೇವತಾಯ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾನಿ ಸಮರ್ಪಯಾಮಿ ನೈವೇದ್ಯಂ. ಸರಸ್ವತಿ, ಸರಸ್ವತಿ, ನೈವೇದ್ಯ ತಗೊಂಬಾ.
1: ಬಂದೆ, ಇನ್ನೂ ಆಗ್ಲಿಲ್ಲ ಅಡಿಗೆ.
0: ಆಗ್ಲಿಲ್ವಾ? ಯಾವಾಗ್ಲೂ ನಾನು ಬರೋ ಅಷ್ಟರಲ್ಲಿ ಅಡುಗೆ ಕೆಲಸ ಮುಗಿಸಿ ಕಾಯ್ತಿರ್ತೀಯ, ಯಾಕೆ ಒತ್ತಡ?
1: ನಾನೊಬ್ಳೆ ಎಷ್ಟು ಅಂತ ಮಾಡ್ಲಿ?
0: ಒಬ್ಳೇನಾ? ಅಮ್ಮ ಇಲ್ವಾ?
1: ಅವ್ರ ಆರೋಗ್ಯ ಸರಿ ಇಲ್ಲ.
0: ರತ್ನ ಎಲ್ಲಿ? ಅವಳೇನ್ ಮಾಡ್ತಾಳೆ?
1: ಹ್ಮ್, ನಂಗೇನ್ ಗೊತ್ತು, 10 ಸಲ ಕರ್ದೆ, ಬರ್ಲೂ ಇಲ್ಲ, ಮಾತಾಡ್ತಾನೂ ಇಲ್ಲ.
0: ಬರ್ಲಿಲ್ವಾ? ಮಾತಾಡ್ಲೂ ಇಲ್ವಾ? ಏನಾಯ್ತು, ಅವಳಿಗೂ ಆರೋಗ್ಯ ಸರಿ ಇಲ್ವಾ?
1: ಸರಿಯಾಗೇ ಇದ್ದಾಳೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಚಂದ ಸೀರೆ ಉಟ್ಕೊಂಡು ತಿಂಡಿ ತಿನ್ಲು, ಮತ್ತೆ ಮಲಗ್ಬಿಟ್ಲು.
0: ಚೆನ್ನಾಗಿದ್ದಾಳ? ಮತ್ತೇನಾಯ್ತು ಅವಳಿಗೆ? ರತ್ನಾವತಿ, ರತ್ನಾವತಿ!
1: ಹಾ, ನಾನಾಗ್ಲೇ 10 ಸಲ ಕರ್ದಾಯ್ತು.
0: ಇರು, ನೋಡಿ ಬರ್ತೇನೆ. ರತ್ನ, ರತ್ನ, ಏನಾಯ್ತು? ನೋಡಲ್ಲಿ, ಸರಸ್ವತಿ ಒಬ್ಳೆ ಕೆಲಸ ಮಾಡ್ತಿದ್ದಾಳೆ, ಹೋಗು, ಸ್ವಲ್ಪ ಸಹಾಯ ಮಾಡು.
1: ಇರ್ಲಿ ಬಿಡು ಅಣ್ಣ, ಇವತ್ತು ಅವಳಿಗೆ ಮನಸ್ಸು ಸರಿ ಇಲ್ಲ ಅಂತ ಕಾಣುತ್ತೆ. ಹಾ, ನಾಳೆ ಮಾಡ್ಬೋದು.
0: ನಾವಿಷ್ಟು ಹೇಳಿದ್ರು ಸುಮ್ಮನಿದ್ದಾಳೆ. ಇರು, ಇರು. ನಿನ್ನ ನಿನ್ನ ಏನಾಯ್ತ ನಿಂಗೆ?
2: ಅಣ್ಣ, ಏನ್ ಮಾಡ್ತಿದ್ದೀರಾ? ಏನಿದು, ಯಾಕೆ ಯಾಕೆ ನೀರು ಎರಚಿದ್ರಿ? ಎಂಥದ್ದಿದು? ಛೇ,
0: ಮತ್ತೇನ್ ಮಾಡ್ಲಿ, ಏನ್ ಹೇಳಿದ್ರು ಹೇಳ್ತಾನೆ ಇಲ್ಲ ಇವಳು. ನೋಡು ನೋಡು, ಈಗ ನೋಡು ಹೇಗೆ ಎದ್ದು ಕೂದಲು ಒರೆಸ್ತಿದ್ದಾಳೆ. ಈಗ ಶಕ್ತಿ ಎಲ್ಲಿಂದ ಬಂತು ಅವಳಿಗೆ?
2: ಹೇಳ್ದೆ ಇನ್ನೇನ್ ಮಾಡ್ಬೇಕು, ನೀರು ಹಾಕಿದ್ಯಲ್ಲ ನೀನು.
0: ರಂಗ, ಅವಳು ಏನಂತ ಭಾವಿಸಿದ್ದಾಳೆ? ಎಲ್ರು ಕೆಲಸ ಮಾಡ್ಬೇಕು, ಇಲ್ದಿದ್ರೆ ಮನೆ ನಡೆಯೋದಾದ್ರೂ ಹೇಗೆ?
2: ಅದಕ್ಕೆ ತಲೆ ಮೇಲೆ ನೀರು ಸುರಿಯೋದ? ಚಿಚೆ, ಎಂಥ ಅಸಭ್ಯ ವರ್ತನೆ!
1: ಹೌದು ಹೌದು ಅಣ್ಣ, ಅಸಭ್ಯ, ನೀನು ಭಾರಿ ಸಭ್ಯ. ನಿನ್ನ ಸಭ್ಯತೆ ನೋಡ್ಲಿಕ್ಕೆ ಈ ಕಣ್ಣುಗಳು ಸಾಲ್ದಪ್ಪ.
2: ನನಗೆ ಅತ್ತಿಗೆ ಮೇಲೆ ಕರುಣೆ ಅಷ್ಟೇ.
1: ಹಾ, ಏನು ಕರುಣೆನಾ? ಅಣ್ಣ ನಿನಗೆ ಕಲ್ಸಿದ್ದು ಜಾಸ್ತಿ ಆಯ್ತು, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದೀಯ.
2: ಅಬ್ಬಾ, ನಿಮ್ಮ ಹತ್ರ ನನಗೆ ಮಾತಾಡೋಕೆ ಸಾಧ್ಯ ಇಲ್ಲಪ್ಪ.
0: ರತ್ನ, ಎಲ್ಲಿದ್ದೀಯಾ? ಏನಿದು, ಯಾಕೆ ಹೀಗೆ ಕತ್ಲಲ್ಲಿ ಮಲಗಿದ್ದೀಯಾ? ದೀಪನಾದರೂ ಹಚ್ಚು. ಯಾಕೆ ಕೋಪನಾ? ಮಾತಾಡೋದಿಲ್ವಾ?
3: ಎಂತ ಮಾತಾಡೋದು?
0: ಏನಾದರೂ ಮಾತಾಡೆ, ಯಾಕಿಷ್ಟು ಕೋಪ? 3 ದಿನ ಆಯ್ತು, ಇನ್ನೂ ಮಾತಾಡೋದಿಲ್ವಾ? ಏನಿದು, ಬೇಡ ರತ್ನ, ಯಾಕೆ ಈ ಮೌನ?
3: ನಾನು ಮೌನವಾಗಿಲ್ಲ, ನನ್ನ ಅಭ್ಯಾಸವೇ ಹಾಗೆ.
0: ಹೌದು ಹೌದು, ಸರಿ ಸರಿ, ನಿನ್ನ ಬಾಯಿ ತುಂಬಾ ಪುಟ್ಟದು, ಎಷ್ಟು ಚಂದ. ಹೌದೌದು, ಎಷ್ಟು ಚಂದ ಇದೆ ಇಲ್ನೋಡು.
3: ಬಿಡಿ ಬಿಡಿ, ರಾತ್ರಿ ಆಯ್ತು ಅಂದ್ರೆ ಸಾಕು, ಎಲ್ಲ ಶುರು ಆಗುತ್ತೆ ನಿಮ್ದು. ಬೆಳಿಗ್ಗೆ ಮತ್ತೆ ಅದೇ ಸಿಟ್ಟು, ಅದೇ.
0: ಇಲ್ಲ ರತ್ನ, ವಯಸ್ಸಾಯ್ತಲ್ಲ, ನಂದು ಅಸಭ್ಯ ವರ್ತನೆ ಅಂತ ಗೊತ್ತಾಯ್ತು ನನ್ಗೆ. ನೋಡು, ನೀನಿನ್ನು ಚಿಕ್ಕವಳು, ಸುಂದರಿ ಬೇರೆ, ಓದಿದ್ದೀಯಾ? ನನಗೆ ಕ್ಷಮಿಸೋದಿಲ್ವಾ? ಅರ್ಥ ಮಾಡಿಕೊಳ್ಳೋದಿಲ್ವಾ? ಭಾರಿ
3: ಬಿಡಿ, ನನ್ನ ಯಾರಾದ್ರೂ ನೋಡಿದ್ರೆ?
0: ನೋಡಿದ್ರೆ ನೋಡ್ಲಿ ಬಿಡು, ನನ್ಗೇನಂತೆ?
1: ನಿನ್ ಬಟ್ಟೆಗಳನ್ನ ಬ್ಯಾಗಲ್ಲಿ ಹಾಕಿದ್ದೀನಿ.
0: ಸರಿ ಸರಿ, ಬಂದೆ ನಾನು.
3: ಬ್ಯಾಗ್, ಬಟ್ಟೆ, ಏನಿದು, ಎಲ್ಲೋಗ್ತೀರಿ ನೀವು?
0: ಮತ್ತೆಲ್ಲಿಗೆ, ಆ ಸಾಹುಕಾರನ ಮನೆಗೆ. 1-2 ಗಂಟೆಯಲ್ಲಿ ಕೆಲಸ ಮುಗಿಸೋನಲ್ಲ ಅವನು, ಅದಕ್ಕೆ ಇವತ್ತು ಅಲ್ಲೇ ಇದ್ದು ಕೆಲಸ ಮುಗಿಸಿ ನಾಳೆ ಸಂಜೆ ವಾಪಸ್ ಆಗ್ತೇನೆ.
3: ಅಂದ್ರೆ ಇವತ್ತು ರಾತ್ರಿ ನೀವಿಲ್ಲ?
0: ಹ್ಮ್.
3: ಅಲ್ಲಿಗೆ ಹೋಗ್ಲೇಬೇಕಾ?
0: ನಾಳೆ ಬಂದು ಬಿಡ್ತೇನೆ ರತ್ನ, ಮತ್ತದೇ ಸಿಟ್ಟು ಯಾಕೆ? ರತ್ನ, ಒಮ್ಮೆ ನಕ್ಕು ಬಿಡು ನೋಡೋಣ. ಎಲ್ಲಿ ನಗು?
3: ಇಲ್ಲ
0: ನಗು,
3: ಇಲ್ಲ, ನಾಳೆ ನಗೋಣ ಅಂತೆ.
0: ಓ ಸರಿ, ಹಾಗಾದ್ರೆ ನಾಳೆನೇ ನಗೋಣಂತೆ.

0: ಅಮ್ಮ ಸರಸ್ವತಿ, ಸರಸ್ವತಿ ಅಕ್ಕ.
1: ಅತ್ತೆಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ.
0: ಅಣ್ಣ
1: ಸಂಜೆ ಹೊತ್ತಿಗೆ ಬರಬಹುದು, ಸಾಹುಕಾರರ ಮನೆಗೆ ಹೋಗಿದ್ದಾರೆ.
0: ನೀನು ಯಾಕೆ ದೇವಸ್ಥಾನಕ್ಕೆ ಹೋಗಿಲ್ಲ? ದೇವಸ್ಥಾನಕ್ಕೆ ಹೋಗೋದು, ಪ್ರವಚನ ಕೇಳೋದು ಇಷ್ಟ ಇಲ್ವಾ ನಿನಗೆ? ಸ್ವಲ್ಪ ನೀರು ಕೊಡ್ತೀಯಾ?
1: ತಗೊಳ್ಳಿ.
0: ಅಣ್ಣ ಈ 3 ದಿನದಿಂದ ಏನು ತೊಂದರೆ ಕೊಟ್ಟಿಲ್ಲ ಅಲ್ಲ?
1: ಇಲ್ಲ.
0: ನಿಜಾನಾ?
1: ಅವರು ಅಸಭ್ಯರಂತೆ, ಓದಿಲ್ವಂತೆ, ನಾನು ಸಭ್ಯಳು ಓದಿದವಳು ಅಂತೆಲ್ಲ ಹೇಳ್ತಾ ಇದ್ರು.
0: ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅವನಿಗೆ.
1: ಗೊತ್ತಾಯ್ತು, ಅದರಿಂದ ನನ್ಗೇನು ಲಾಭ?
0: ಅದು ಸರಿಯನ್ನು. ಅದಿರ್ಲಿ, ನಾನು ನಾಡಿದ್ದು ಹೋಗ್ತೇನೆ. ಹೋದ ಮೇಲೆ ಅಲ್ಲಿಂದ ನಿನಗೆ ಸ್ವಲ್ಪ ಪುಸ್ತಕಗಳನ್ನು ಕಳಿಸ್ತೇನೆ, ಮ್ಯಾಗಝಿನ್ ಕಳಿಸ್ಕೊಡ್ತೇನೆ, ನೀನು ಓದು. ಆಗ ನಿನಗೆಲ್ಲ ವಿಷಯ ಗೊತ್ತಾಗುತ್ತೆ. ಸ್ತ್ರೀ ಪುರುಷರು ಸಮಾನರು, ಅವರಿಬ್ಬರೂ ಸೇರಿ ಎಲ್ಲ ಕೆಲಸ ಮಾಡಬೇಕು, ಮಹಿಳೆಗೆ ಎಷ್ಟು ಸ್ವಾತಂತ್ರ್ಯ ಇದೆ ಎಲ್ಲ ಗೊತ್ತಾಗುತ್ತೆ.
1: ಸರಿ ಸರಿ.
0: ಕೇಳಿಲಿ, ಮೊನ್ನೆ ಅಣ್ಣ ಸಿಟ್ಟಲ್ಲಿ ನಿನ್ನ ತಲೆ ಮೇಲೆ ನೀರು ಸುರಿದ್ನಲ್ಲ, ಒಂದು ವೇಳೆ ನೀನೇ ಸಿಟ್ಟಲ್ಲಿ ಹಾಗೆ ಮಾಡಿದ್ದಲ್ಲಿ ಹೊಡಿತಿದ್ನೋ ಇಲ್ವಾ ಹೇಳು. ಆದರೆ ನಿನ್ನ ಕೈಯಲ್ಲಿ ಆಗೋದಿಲ್ಲ, ಹೊಡಿಬೇಕು ಅಂತ ಎಣಿಸಿದ್ರು ನಿಂಗೆ ಅವನಿಗೆ ಹೊಡಿಯೋಕ್ಕಾಗತ್ತ ಹೇಳು? ಹಾಗೆಲ್ಲಾದರೂ ನೀನು ಹೊಡೆದೆ ಅಂದರೆ ಅವನೇನು ಮಾಡ್ತಿದ್ದ?
1: ಎಲ್ಲಾದರೂ ಉಂಟಾ, ಗಂಡನಿಗೆ ಯಾರಾದರೂ ಹೊಡಿತಾರ? ತಪ್ಪು ತಪ್ಪು.
0: ಹಾಂ, ಗಂಡ ಹೆಂಡತಿಗೆ ಹೊಡಿಬೋದು, ಪುರಾತನ ಕಾಲದಿಂದಲೂ ಬಂದ ಸಂಪ್ರದಾಯ. ಹೆಂಡತಿ ಅಂದರೆ ಕಾಲ ಕಸಕ್ಕೆ ಸಮ, ಅದೇ ನಾವು ಈಗಲೂ ಮಾಡ್ತಾ ಇರೋದು.
1: ಹ್ಞೂ, ನಾಳೆ ನಿಮ್ಮ ಮದುವೆ ಆಗುತ್ತೆ, ಆಗ ನೀವು ನಿಮ್ಮ ಹೆಂಡತಿನ ಚಂದಾಗಿ ನೋಡ್ಕೋತೀರಾ?
0: ನಾನು ಮದುವೆನೇ ಆಗೋದಿಲ್ಲ, ಮದುವೆ ಗಿದ್ವೆಲಿ ನನಗೆ ವಿಶ್ವಾಸವೇ ಇಲ್ಲ. ನನಗೆ ಇಷ್ಟ ಬಂದ ಹುಡುಗಿನ ಪ್ರೀತಿಸ್ತೇನೆ, ಅವಳ ಜೊತೆ ಸಂಸಾರ ಮಾಡ್ತೇನೆ, ಅದೇ ಅದೇ ಮದುವೆ. ಅಂದರೆ ಜೀವನದಲ್ಲಿ ಮದುವೆ ಮುಖ್ಯ ಅಲ್ಲ, ನಂಬಿಕೆ ಮುಖ್ಯ, ಪ್ರೀತಿ ಮುಖ್ಯ.
1: ಅಪ್ಪ, ಇಷ್ಟೊಂದು ಒಳ್ಳೆ ಅಭಿಪ್ರಾಯ ನಿಮ್ಮದು.
0: ಅಲ್ಲ, ನನ್ನನ್ನು ಯಾಕೆ ನೀವು ನೀವು ಅಂತೀಯ? ನೀನು ಅನ್ನು ಸಾಕು, ನಾನು ಪುಸ್ತಕ ಕಳಿಸ್ತೇನಲ್ಲ, ಓದಿದಾಗ ನಿನಗೆಲ್ಲ ತಿಳಿಯುತ್ತೆ. ನೀನು ಮತ್ತೆ ಬರೆಯೋದಕ್ಕೆ ಶುರು ಮಾಡ್ತೀಯ?
1: ನಾನು ಬರೆಯೋದಾ?
0: ಖಂಡಿತ, ಯಾಕೆ ಬರೀಬಾರ್ದು? ಲೇಖನ ಬರೆಯೋರೇನು ಆಕಾಶದಿಂದ ಬಿದ್ದೋರಾ? ಅವರು ಕೂಡ ಅವರ ಮನಸ್ಸಲ್ಲಿ ಏನು ಭಾವನೆಗಳು ಬರುತ್ತವೋ ಅವುಗಳನ್ನೇ ಬರೀತಾರೆ. ನೀನು ಬರೆದ್ರೆ ತುಂಬಾ ಒಳ್ಳೆ ಲೇಖನೇ ಆಗುತ್ತೆ, ಬರೀ.
1: ಸರಿ ಸರಿ, ಪುಸ್ತಕ ಕಳಿಸ್ಕೊಡಿ, ಓದ್ತೇನೆ.
0: ಮತ್ತದೆ, ಕಳುಹಿಸಿಕೊಡಿ, ಕಳುಹಿಸಿಕೊಡು ಅನ್ನು.
1: ಸರಿ, ಕಳುಹಿಸಿಕೊಡು, ಈಗ ಹೋಗಿ.
0: ಹೋಗಿಯಾ? ಹೋಗು,
1: ಈಗ ಹೋಗು. ಅಮ್ಮ ಅತ್ತಿಗೆ ನೋಡಿದ್ರೆ ಒಳ್ಳೇದಾಗೋದಿಲ್ಲ.
0: ಅದೇ ಹಣೆ ಬರಹ. ವಿದೇಶದಲ್ಲಿ ಒಂದು ಹೆಣ್ಣು ಒಬ್ಬ ಗಂಡಸಿನ ಜೊತೆ ಮಾತಾಡಿದ್ರೆ ಅವರೇನು ತಪ್ಪು ತಿಳಿಯೋದಿಲ್ಲ, ಆದ್ರೆ ಇಲ್ಲಿ ಆ ಸ್ವಾತಂತ್ರ್ಯ ಎಲ್ಲಿ?
1: ಹೌದು, ಇರ್ಲಿ, ನಾಳೆಯಿಂದ ನಾನು ಸ್ವತಂತ್ರಳಾಗಿರ್ತೀನಿ.
0: ಶಬಾಸ್, ನಾವಿಬ್ರು ಒಂದಾದ್ರೆ ಈ ಮನೆ ಸರಿಯಾಗುತ್ತೆ. ಅದೇ ಹಳೆ ಸಂಪ್ರದಾಯ, ಆಚಾರ ವಿಚಾರ ಎಲ್ಲ ತೊಳೆದು ಬಿಡಬೇಕು. ಎಲ್ಲಿ, ನಿನ್ ಕೈ ಕೊಡು, ಇಲ್ಲಿ ಕೊಡು. ಪರಪುರುಷನ ಕೈ ಸೋಕಿದಲ್ಲಿ ಏನು ನಿನ್ ಪಾತಿವ್ರತಕ್ಕೆ ಭಂಗ ಆಗ್ತದ? ಹಳೆ ಸಂಪ್ರದಾಯ ಬಿಟ್ಬಿಡು, ನನ್ನ ಕೈ ಹಿಡಿ, ಹಿಡ್ಕೋ ಹಾಗೆ. ಹಾ, ಗುಡ್ ಗುಡ್, ಹಾಗೆ.
1: ರಂಗ, ನಿನ್ನ ಕೈ ಹಿಡಿದಾಗ ಅದೇನೋ ಧೈರ್ಯ ಬರ್ತಾ ಇದೆ ರಂಗ, ಏನೋ ಖುಷಿ ಆಗ್ತಾ ಇದೆ ನನಗೆ. ನನ್ನ ಬಿಟ್ಬೇಡ ರಂಗ, ಬಿಟ್ಟು ಬಿಡ್ಬೇಡ.

0: ಸರಸ್ವತಿ, ಏ ಸರಸ್ವತಿ.
1: ಏನಮ್ಮ?
0: ಈ ತೊಳೆದ ಪಾತ್ರೆಗಳನ್ನೆಲ್ಲ ಒಳಗಿಟ್ಬಿಡಮ್ಮ.
1: ನಿನ್ನ ಸೊಸೆ ಇದ್ದಾಳಲ್ಲಮ್ಮ, ಕರಿ ಅವಳನ್ನ.
0: ಅವಳೇನು?

0: ಓದ್ತಾ ಇದ್ದಾಳೆ.
1: ಎಂಥದ್ದು ಓದೋದು? ರಾಮಾಯಣನ ಮಹಾಭಾರತನ? ರಂಗ ಅದೇನೋ ಪುಸ್ತಕ ಕಳಿಸ್ಕೊಟ್ಟಿದ್ದಾನಲ್ಲ ಅದನ್ನಲ್ವಾ? ಪರವಾಗಿಲ್ಲ, ಕರಿ ಅವಳನ್ನ. ಮಹಾರಾಣಿ ಹಾಸಿಗೆ ಮೇಲೆ ಬಿದ್ಕೊಂಡು ಪುಸ್ತಕ ಹಿಡಿದ್ಲು ಅಂದ್ರೆ
0: ಇವರಿಬ್ಬರ ನಡುವೆ ನಾನು ಸಾಯ್ಬೇಕು. ಮೊದಲು ಸರಿಯಾಗಿಯೇ ಇದ್ಲು, ಈಗ ಏನಾಯ್ತು ಇವಳಿಗೆ? ಏನೋಪ್ಪ, ಒಂದೂ ಗೊತ್ತಾಗ್ತಾ ಇಲ್ಲ.
2: ಅಯ್ಯಬ್ಬ, ರಾಮ ರಾಮ, ಎಷ್ಟೊಂದು ಸಖೆ. ಸರಸ್ವತಿ ಸರಸ್ವತಿ, ಸ್ವಲ್ಪ ನೀರು ತಗೊಂಬ, ತುಂಬ ಬಾಯಾರಿಕೆ.
1: ತಗೋಣ.
2: ಅಡಿಗೆ ಆಯ್ತಮ್ಮ?
1: ಆಯ್ತು.
2: ನೀರು ಕಾಯಿಸೋಕೆ ಹೇಳು ಹಾಗಾದ್ರೆ.
1: ಅಯ್ಯೋ, ನಾನ್ ಹೇಳಲ್ಲಪ್ಪ, ನೀನೇ ಹೇಳ್ಬಿಡು.
2: ಯಾಕೆ ಸರಸ್ವತಿ?
1: ಅದು ಅದೇ
2: ರತ್ನಾವತಿ, ರತ್ನಾವತಿ.
3: ಏನು?
2: ಸ್ನಾನಕ್ಕೆ ನೀರು ಕಾಯಿಸು.
3: ನಾನ್ ಯಾಕೆ ಕಾಯಿಸ್ಬೇಕು? ನೀವೇ ಕಾಯಿಸ್ಕೊಳ್ಳಿ.
2: ಏನು?
3: ಅದೇ ಹೆಣ್ಣು ಅಂದ್ರೆ ನಿಮ್ಮ ಗುಲಾಮಳು ಅಂತ ಎಣಿಸಿದ್ರ? ಸ್ತ್ರೀ ಪುರುಷರು ಸಮಾನರು, ತಿಳೀತಾ? ಈ ಗೂಂಡಾಗಿರಿಯೆಲ್ಲ ಇನ್ನು ಮುಂದೆ ನಡೆಯೋದಿಲ್ಲ. ನಾನೇನು ನಿಮ್ಮ ಕೆಲಸದವಳಲ್ಲ.
1: ನಾನು ಒಬ್ಳು ಹೆಣ್ಣು, ನಾನೇನು ಕೆಲಸ ಮಾಡ್ತಿಲ್ವಾ?
3: ನಾನೇನು ಹೇಳಿದೀಗ? ಅದು ನನ್ಗೊಬ್ಳಿಗೆ ಅಲ್ಲ, ಎಲ್ಲ ಮಹಿಳೆಯರಿಗೂ ಅನ್ವಯಿಸ್ತದೆ ಅಂತ, ತಿಳೀತಾ?
1: ನೀನು ಕೆಲಸ ಮಾಡಲ್ಲ, ನಾನು ಮಾಡೋದಿಲ್ಲ ಅಂದ್ರೆ ಮತ್ತೆ ಮನೆ ಕೆಲಸ ಆಗೋದಾದ್ರೆ ಹೇಗೆ?
3: ಕೆಲಸದವಳನ್ನ ಇಟ್ಕೋಬೇಕು.
1: ಹಾ, ಕೆಲಸದವಳು ಒಬ್ಳು ಹೆಣ್ಣಲ್ವಾ, ಏನು ಗಂಡಸನ್ನ ಕೆಲಸಕ್ಕೆ ಇಟ್ಕೊಳ್ಬೇಕು ಅಂತ ಇದೀಯಾ? ಹೇಗೆ ಸಂಬಳ ಕೊಡೋದಕ್ಕೆ ಹಣ ಎಲ್ಲಿ ನಿಂತಿರ್ತಿ? ಸುಮ್ಮನೆ ಕೂತ್ಕ.
3: ನಾನ್ ಯಾಕೆ ಸುಮ್ಮನೆ ಕೂತ್ಕೊಳ್ಳಿ? ಸ್ತ್ರೀಯರನ್ನು ಶೋಷಿಸುವುದಕ್ಕಾಗಿ ಪುರುಷರು ಕಂಡುಕೊಳ್ಳುವ ದಾರಿ ಇದು. ಗಂಡು ಎಂದಾಕ್ಷಣ ಹೇಗ್ ಬೇಕಾದ್ರೂ ಇರಬಹುದು ಅಂತ್ಲ.
1: ಅಣ್ಣ, ಕೇಳಿದ್ಯಾ ಕೇಳಿದ್ಯಾ, ಇದೆಲ್ಲ ರಂಗ ಕಳಿಸ್ಕೊಡ್ತಿದ್ದಾನಲ್ಲ, ಆ ಪುಸ್ತಕಗಳ ಕಾರ್ಬಾರು. ನಂಗೊತ್ತಿಲ್ಲಪ್ಪ ಇದ್ರ ಪರಿಣಾಮ ಏನಾಗುತ್ತೋ ಏನೋ.
2: ರಂಗ ಯಾಕೆ ಅವಳಿಗೆ ಪುಸ್ತಕ ಕಳಿಸ್ತಾನೆ? ಅವನೊಬ್ಬ ದುಷ್ಟ.
3: ಅವನಲ್ಲ ದುಷ್ಟ, ನೀವು. ಹೆಂಡತಿ ಸತ್ತು ಹೋದ್ಲು ಅಂತ ಕೂಡ್ಲೆ ಇನ್ನೊಂದು ಮದುವೆ ಮಾಡಿಕೊಳ್ಳೋದಾ? ಇಷ್ಟ ಇದೆಯೋ ಇಲ್ವೋ, ಹುಡುಗಿ ಸಿಕ್ಕಿದ್ಲು ಅಂತ ಮದುವೆ ಆಗ್ತಾರಲ್ಲ ಅವರು ದುಷ್ಟರು. ನನ್ನ ಮಾವನು ಒಬ್ಬ ಕೆಟ್ಟ ಮನುಷ್ಯ.
2: ಜಾಸ್ತಿ ಮಾತಾಡಬೇಡ.
3: ಮದುವೆ ಮಾಡಿಕೊಂಡು ಹೆಂಡತಿಗೆ ಬೇರೆ ಹೊಡಿತೀರಾ? ಹೆಣ್ಣಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೀವು ಹೊಡೆದ್ರಿ ಅಂತ ನಾನು ಒಂದ್ ವೇಳೆ ಕೈ ಎತ್ತಿದ್ರೆ?
2: ಏನು ಏನಂದೆ ನೀನು?
1: ಗಂಡನಿ ಹೊಡಿತೀಯ, ನೋಡಿಯೇ ಬಿಡ್ತೇನೆ.
3: ನೋಡ್ಬೇಕಾ? ಈಗ
1: ಅವನು ಹುಡುಕಿಯ, ಅವನು ಹುಡುಕಿಯೇ. ಅಣ್ಣ ನೀನ್ ಹೋಗು, ಆ ರಂಗನಿಗೆ ಇನ್ ಹಣ ಕಳಿಸ್ಬೇಡ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವನು ಒಂದ್ ಪೈಸಾನು ಕಳಿಸ್ಬೇಡ. ಏನ್ ಅನ್ಕೊಂಡಿದ್ದಾನವನು? ಇಷ್ಟಕ್ಕೆಲ್ಲ ಅವನೇ ಅಲ್ವಾ ಕಾರಣ?
2: ಬೇಡ ಸರಸ್ವತಿ, ಹಣ ಕಳಿಸ್ಲಿಲ್ಲ ಅಂದ್ರೆ ಅವನು ಓದು
1: ಓದಿ ಮಾಡ್ಬೇಕಾದ್ರೂ ಏನು ಮನೆ ಹಾಳ. ಅವನಿನ್ನು ಓದಿದ್ ಸಾಕು, ಇನ್ನು ಬಂದು ಕೃಷಿ ಮಾಡ್ಕೊಂಡಿರ್ಲಿ. ಆ ಕತ್ತೆಗೆ ಕಲ್ಸಿದ್ದು ಸಾಕಿನ್ನು.

0: ಅಮ್ಮ ನೋಡು, ನಿನ್ನ ಸುಪುತ್ರ ಬಂದಿದ್ದಾನೆ. ಹೊರಗಡೆ ಬಂದು ಸ್ವಲ್ಪ ಕಣ್ಣು ಬಿಟ್ಟು ನೋಡು.
1: ಓ ರಂಗ, ಬಂದ್ಯಾ? ಏನ್ ಮಗ, ಎಷ್ಟು ದಿನ ಆಯ್ತು ನೋಡದೆ, ಹೇಗಿದ್ದಿ?
2: ನಾನು ಹೇಗಿದ್ರೆ ಏನಂತೆ ನಿನಗೆ? ನಿನ್ ದೊಡ್ಡ ಮಗ ಮಗಳು ಸುಖವಾಗಿದ್ರೆ ಸಾಕಲ್ಲ.
1: ಎಂಥ ಹೇಳ್ತೀಯ ನೀನು.
2: ಮತ್ತಿನ್ನೇನು, ತಿಂಗಳು ತಿಂಗಳು ಹಣ ಕಳಿಸ್ತಾ ಇದ್ದ, ಈಗಂತೂ ಇಲ್ವೇ ಇಲ್ಲ. ಮೇಲಾಗಿ ಓದ್ಬಿಟ್ಟು ಊರಿಗೆ ಬಾ ಅಂತಿದ್ದಾನೆ ಅಣ್ಣ. ಯಾಕಂತೆ, ಒಂದು ವರ್ಷದಲ್ಲಿ ನಾನು ಡಿಗ್ರಿ ಮುಗಿಸಿ ಬಂದ್ಬಿಡ್ತಿದ್ದೆ, ಎಲ್ಲ ಹಾಳಾಯ್ತು.
1: ಅದು ಸರಿ, ಆದರೆ ರಂಗ, ನೀನು ಅದೇನೋ ಪುಸ್ತಕ ಕಳಿಸಿದ್ಯಂತಲ್ಲ, ಅದನ್ನ ನಿನ್ನ ಅತ್ತಿಗೆ ಓದಿ.
2: ಹಾ ಹಾ, ಓದಿ, ಏನಾಯ್ತು?
1: ಎದುರು ಮಾತಾಡಿದ್ಲಪ್ಪ, ಮತ್ತೇನ್ ವಿಷಯ ಅಂತ ನನ್ಗೆ ಗೊತ್ತಿಲ್ಲಪ್ಪ.
2: ನಿನಗೆ ಹೇಗೆ ಅರ್ಥ ಆಗುತ್ತೆ? ನೀವೆಲ್ಲ ಬುದ್ಧಿ ಇಲ್ದವರು, ಅರ್ಥ ಆದ್ರೂ ಹೇಗಾಗಬೇಕು?
0: ಕೇಳಿದ್ಯಾ, ಕೇಳಿದ್ಯಮ್ಮ, ನಿನ್ ಸೊಸೆ ಮಾತಾಡಿದ್ದೆಲ್ಲ ಇವನೇ ಹೇಳ್ಕೊಟ್ಟಿದ್ದು, ಗೊತ್ತಾಯ್ತಾ?
2: ಹೌದು ಹೌದು, ನಾನೇ ಹೇಳ್ಕೊಟ್ಟಿದ್ದು. ನಿನಗೂ ಎಷ್ಟು ಹೇಳ್ಕೊಟ್ಟಿದ್ದೆ ನಾನು. ಅದೆಲ್ಲ ಇರಲಿ, ಅಣ್ಣ ಎಲ್ಲಿ ಈಗ, ಕಾಣಿಸ್ತಾನೆ ಇಲ್ಲ?
1: ಕೆಲಸದ ಮೇಲೆ ಪಕ್ಕದ ಊರಿಗೆ ಹೋಗಿದ್ದಾನೆ, ಯಾವಾಗ ವಾಪಸ್ ಆಗ್ತಾನೋ ಗೊತ್ತಿಲ್ಲ.
2: ಯಾವಾಗ ಬೇಕಾದ್ರೂ ಬರ್ಲಿ, ಪಾಠ ಕಲಿಸಿಯೇ ಹೋಗೋದು ನಾನು. ನನ್ನ ಹಣ ನನಗೆ ಕೊಡೋದಿಲ್ವಾ ಅವನು?

0: ಹಾಯ್ ರತ್ನ.
1: ಯಾರು? ರಂಗನ. ಯಾವಾಗ ಬಂದೆ?
0: ಕನ್ಗ್ರ್ಯಾಚುಲೇಷನ್ಸ್. ಕನ್ಗ್ರ್ಯಾಚುಲೇಷನ್ಸ್ ಟು ಯು.
1: ಯಾಕೆ?
0: ನಿನಗಾದ ಅನ್ಯಾಯ ಅರ್ಥ ಮಾಡ್ಕೊಂಡ್ಯಲ್ಲ, ಅದಕ್ಕೆ ಅದಕ್ಕೆ.
1: ಇದೆಲ್ಲದಕ್ಕೂ ನಿನ್ನ ಪ್ರೋತ್ಸಾಹವೇ ಕಾರಣ ರಂಗ. ಧೈರ್ಯ ಮಾಡಿ ಎದುರಿಸಿದೆ. ಆದ್ರೆ ಸರಸ್ವತಿ
0: ನಿನಗೆ ಹೊಡೆದ್ನ ಅವನು?
1: ಹಾ, ಯಾವಾಗ್ಲೂ ಕೆಲಸ ಮಾಡಿ ಸಾಯ್ಬೇಕು. ನಿನ್ನ ಅಣ್ಣ ಈಗ ನನ್ನ ಹತ್ರ ಮಾತಾಡ್ದನ್ನೇ ಬಿಟ್ಟುಬಿಟ್ಟಿದ್ದಾರೆ. ನನಗಿಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ರಂಗ. ನಾನೆಲ್ಲಿ ಹೋಗ್ಲಿ?
0: ಇರ್ಲಿ ಬಿಡು, ಇಲ್ಲಿ ಇದ್ದು ನೀನೇನ್ ಮಾಡ್ಬೇಕೀಗ? ಸೀತಾರಾಮಯ್ಯನಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಇನ್ನು ಹುಡುಗಿಯರು ಸಿಗಲಾರರು ಅಂತ ಕಾಣತ್ತೆ. ಆದ್ರೆ ನಿನಗಂತೂ ಹುಡುಗ ಸಿಗಬಹುದು
1: ರಂಗ. ನನ್ನನ್ನು ನೀನು ಮದುವೆ ಮಾಡ್ಕೋತೀಯ?
0: ಅದಕ್ಕೆಲ್ಲ ಅವಸರ ಮಾಡಬಾರದು. ಅವಸರದಿಂದ ಅಣ್ಣನನ್ನು ಮದುವೆ ಆಗಿಯೇ ಇದೆಲ್ಲ ಅನರ್ಥ ಆಯ್ತು ನೋಡು.
1: ನಾನೇನು ನಿನ್ನ ಅಣ್ಣನನ್ನ ಪ್ರೀತಿಸಿಲ್ಲ, ಆದ್ರೆ ನಿನ್ನನ್ನ ಪ್ರೀತಿಸ್ತೇನೆ. ನೀನೇ ಹೇಳಿದ್ಯಲ್ಲ ಪ್ರೀತಿ ಮಾಡೋಳನ್ನೇ ಮದುವೆ ಆಗ್ತೀನಿ ಅಂತ.
0: ನನಗೂ ನೀನಂದ್ರೆ ಇಷ್ಟ.
1: ನಾನಂದ್ರೆ ನಿನ್ಗೂ ಇಷ್ಟನಾ?
0: ಆದ್ರೆ.
1: ಆದ್ರೇನು? ನಾವು ಒಂದಾಗೋದು ಯಾವಾಗ?
0: ಅಣ್ಣ ಬಂದ ಮೇಲೆ. ಅವನು ಸಂಬಂಧ ಕಳ್ಕೊಂಡು ಇಬ್ರು ಇಲ್ಲಿಂದ ಪಟ್ಟಣಕ್ಕೆ ಹೋಗ್ಬಿಡೋಣ.

0: ಹರಿ.
1: ಹಲೋ ರಂಗ, ಯಾವಾಗ ಬಂದೆ?
0: ಒಂದು ತಿಂಗಳಾಯ್ತು. ದಿನಾ ನಿನ್ನನ್ನು ಭೇಟಿಯಾಗಬೇಕು, ಮಾತಾಡಬೇಕು ಅಂತ ಯೋಚಿಸ್ತಾನೆ ಇದ್ದೆ, ಆಗಲೇ ಇಲ್ಲ.
1: ನಾನೂ ಇರಲಿಲ್ಲ, ಊರಿಗೋಗಿದ್ದೆ. ನಿನ್ನೆ ಅಷ್ಟೇ ಬಂದೆ. ನಿನ್ನ ರೂಮ್ ಹತ್ರನೂ ನಾನು ಬಂದಿದ್ದೆ, ಆದರೆ ನೀನು ಆ ರೂಮ್ ಬಿಟ್ಟಿದ್ದೀಯಂತೆ?
0: ಹೌದು, ಬೇರೆ ಮನೆ ಮಾಡಿದ್ದೀನಿ ಬಾಡಿಗೆಗೆ.
1: ಮನೇನಾ? ಯಾಕೆ?
0: ರತ್ನ ನನ್ನ ಜೊತೆ ಬಂದಿದ್ದಾಳೆ.
1: ನಿನ್ನ ಜೊತೆ ಬಂದ್ಬಿಟ್ಲಾ?
0: ಹಾಂ, ತಗೋ ನಿನ್ನ ಹತ್ರ ತಗೊಂಡಿದ್ದ ಸಾಲ ಸರಿ ಇದೆಯಾ ನೋಡ್ಕೊ. ಎಣಿಸೋ ಮಾರಯ್ಯ.
1: ರಂಗ, ನಿಜವಾಗ್ಲೂ ನೀನು ಆದರ್ಶವಾದಿ. ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಸಮಾಜ ಸುಧಾರಕರು, ಆದರ್ಶದ ಪಾಠ ಹೇಳುವರು, ಆದರೆ ಸ್ವತಃ ಆಚರಣೆಗೆ ತರೋರು ಯಾರೂ ಇಲ್ಲ. ಸುಧಾರಣೆ, ಆದರ್ಶ ಎಲ್ಲ ಪರರಿಗೆ, ತಮಗಲ್ಲ. ಆದರೆ ನೀನು ಅಂಥವನಲ್ಲ, ಮಾಡಿ ತೋರಿಸಿ ಬಿಟ್ಟಿದ್ದೀಯ. ಅಭಿನಂದನೆ ರಂಗ, ಅಭಿನಂದನೆ.
0: ಅಭಿನಂದನೆ ಎಲ್ಲ ಬೇಡ, ಈಗ ಹಣ ಎಣಿಸ್ ನೋಡು, ನಿನ್ನ ಅಮೌಂಟ್ ಸರಿಯಾಗಿದೆಯಾ ಅಂತ.
1: ನೀನು ಎಣಿಸಿದ್ರೆ ಸಾಕು, ಸರಿಯಾಗೇ ಇರುತ್ತೆ. ನೀನು ಗ್ರೇಟ್ ಮಾರಾಯ, ನಿನಗೆ ಸನ್ಮಾನ ಮಾಡಬೇಕು.
0: ಸರಿ ಸರಿ, ನಾನಿನ್ನು ಬರ್ತೇನೆ.
1: ನಿನ್ನ ಹೊಸ ಮನೆಯ ವಿಳಾಸವಾದರೂ ಕೊಟ್ಟು ಹೋಗು ಮಾರಾಯ.
0: ಖಂಡಿತ.

0: ಇಂದು ಬಿಸಿಲು ಜಾಸ್ತಿ ಇದೆ ಅಲ್ಲ ರಂಗ.
1: ಬಿಸಿಲಲ್ಲಿ ಈ ವರುಣ್ ರಾಶಿ ಮೇಲೆ ಓಡ್ತಾ ಹೋದ್ರೆ ಖುಷಿ ಆಗ್ಬಹುದಲ್ಲ ರತ್ನ. ಬಾ ಬಾ ಬಾ, ಓಡು ಓಡು ಓಡುವ, ಬಾ ಬಾ ಬಾ ರತ್ನ, ಹತ್ತಿರ ಬಾ
0: ರಂಗ, ರಂಗ
1: ಓಡು, ಬಾ ಬಾ.
0: ನನಗಿನ್ನು ಓಡೋದಕ್ಕಾಗಲ್ಲಪ್ಪ, ಬಿಸಿಲಲ್ಲಿ ನನ್ನ ಕಾಲು ಸುಟ್ಟೋಯ್ತು. ಅಬ್ಬಾ
1: ಬಾ ಈ ಕಡೆ ಬಾ, ಅಲ್ಲಿ ನೆರಳು ಸ್ವಲ್ಪ ಕೂತ್ಕೊಳ್ಳೋಣ.
0: ರಂಗ
1: ಹರಿಯ
0: ರಂಗ, ನನ್ನ ಕಾಲು ಸುಡ್ತಾ ಇದೆ, ನನ್ನಿಂದ ಆಗೋದಿಲ್ಲ.
1: ಅರೆ ಇಷ್ಟು ಆಗಲ್ಲ ಅಂದ್ರೆ ಚಪ್ಪಲಿ ಹಾಕೊಂಡು ಬರ್ಬೇಕಿತ್ತು. ಇರು ಇರು ಸ್ವಲ್ಪ, ಈಗ ಹೇಳು ಬೇಗ, ನಡಿ ನೋಡು ಆ ನೆರಳಲ್ಲಿ ಹೋಗಿ ಕೂತ್ಕೊಳ್ಳೋಣ.
0: ನೀನ್ ಯಾಕೆ ನನ್ನ ಬಿಟ್ಟು ಮುಂದೆ ಓಡಿ ಹೋಗಿತ್ತು?
1: ನನ್ನ ಕಾಲು ಬಿಸಿಯಾಗಿ ಸುಟ್ಟು ಹೋಗಿದೆ, ಆದ್ರಿಂದ ಓಡದೆ.
0: ಅಂದ್ರೆ ನನ್ನ ಕಾಲು ಸುಟ್ಟು ಹೋದ್ರೆ ನಿನ್ಗೇನ್ ಅನ್ಸೋದಿಲ್ವಾ?
1: ಸಾರಿ, ಹಿಂದೆ ಓಡು ಬಂದು ನೀನ್ ಕರ್ಕೊಂಡು ಹೋಗ್ಬೇಕಿತ್ತಲ್ಲ.
0: ನೀನ್ ಎಲ್ಲಿ ಕರ್ಕೊಂಡು ಬಂದೆ? ನಾನೇ ನಿನ್ ಹಿಂದೆ ಓಡ್ ಬಂದೆ.
1: ಅಂದ್ರೆ ನಿನ್ನ ಎತ್ಕೊಂಡು ಬರ್ಬೇಕಿತ್ತ? ಓ ಚಿಕ್ಕ ಮಗು ನೀನು.
0: ಎತ್ಕೊಂಡು ಬಂದ್ರೆ ಏನಂತೆ ತಪ್ಪು? ಕಳೆದ ವರ್ಷ ನಾವು ತಿರುಪತಿಗೆ ಹೋಗಿದ್ದೆವು, ಬೆಟ್ಟ ಹತ್ತುತ್ತಾ ಹತ್ತುತ್ತಾ ನನಗೆ ಕಾಲು ಶುರುವಾಯ್ತು. ನಡಿ.

0: ಹತ್ತೋದಕ್ಕೆ ಆಗ್ಲೇ ಇಲ್ಲ ನನ್ನಿಂದ. ಆಗ ನಿನ್ನ ಅಣ್ಣ ನನ್ನನ್ನು ಎತ್ಕೊಂಡು ಎಷ್ಟು ಮೆಟ್ಟಲು ಏರಿದ್ರು ಗೊತ್ತಾ?
1: ನನ್ನ ಅಣ್ಣ ಮುದುಕ, ನಿನ್ನನ್ನು ಹೇಗೆತ್ತಾರೆ?
0: ಹಾ ಮುದುಕಲ್ಲಪ್ಪ, ಆದ್ರೂ ವಯಸ್ಸಿಗಿಂತ ಪ್ರೀತಿಯೇ ಮುಖ್ಯ. ಪ್ರೀತಿ ಇದ್ದಲ್ಲಿ ಯಾರು ಏನೂ ಮಾಡ್ಯಾರು ಗೊತ್ತಾ? ನಿನ್ಗೆ ನನ್ನಲ್ಲಿ ಪ್ರೀತಿ ಇಲ್ಲ ಅಷ್ಟೇ.
1: ಅವನ ಹತ್ರ ಅಷ್ಟೊಂದು ಪ್ರೀತಿ ಇದ್ರೆ ಬಿಟ್ಟು ಯಾಕೆ ಬಂದೆ? ಅವನ ಜೊತೆನೇ ಇರಬೇಕಿತ್ತು.
0: ಅವನಿಗಿಂತ ನೀನು ಸುಂದರವಾಗಿದ್ಯಾ. ಹಳ್ಳಿಗಿಂತ ಈ ಪಟ್ಟಣ ಚಂದ ಇದೆ ಅಲ್ವಾ?
1: ಅಂದ್ರೆ ನಿನ್ನ ಮನಸ್ಸು ಚಂಚಲವಾಗಿದೆ.
0: ಹಾ ನನ್ನ ಮನಸ್ಸು ಚಂಚಲವಾಗಿದೆ. ನಿನ್ನ ಸ್ವಾರ್ಥವೂ ಇದೆ ಅಲ್ಲ?
1: ನನ್ನದೇನು ಸ್ವಾರ್ಥ ಇಲ್ಲಪ್ಪ, ಈ ಜನರು ಸ್ತ್ರೀ ಶೋಷಣೆ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂತ ಅಷ್ಟೇ.
0: ಹಾ ಹಾ ನಾನು ಹೇಳೋದನ್ನು ಕೇಳು. ನನ್ನನ್ನು ಬಿಟ್ಟು ನೀನು ಓಡಿದ್ರೆ ನನಗೆ ಸಿಟ್ಟು ಬರ್ತದೆ ಅಷ್ಟೇ.
1: ಇಲ್ಲ ಇಲ್ಲ, ನಿನ್ನ ಜೊತೆಗೆ ಬರ್ತೇನೆ ಆಯ್ತಾ?
0: ಹಾಗೆ.

0: ರಂಗ, ಮತ್ತೆ ನಂಗೆ ಹೇಳದೆ ಅದೆಲ್ಲಿಗೆ ಹೋಗಿದ್ದೆ?
1: ನನ್ನ ಫ್ರೆಂಡ್ ಮನೆಗೆ, ಸ್ವಲ್ಪ ಕೆಲಸ ಇತ್ತು.
0: ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ನಾನು ಪರಿಚಯ ಮಾಡ್ಕೋತಿದ್ದೆ.
1: ನೋಡು, ನಾನು ಮೊದಲೇ ಹೇಳಿಲ್ವಾ ನಾನು ಹೋಗೋ ಕಡೆಯೆಲ್ಲ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಆಗೋಲ್ಲ ಅಂತ.
0: ನನ್ನೊಬ್ಳನ್ನೇ ಬಿಟ್ಟು ಹೋದ್ರೆ ನಂಗೆ ಭಯ ಆಗ್ತದೆ ರಂಗ.
1: ಭಯ? ಭಯ ಯಾಕೆ? ಪುಸ್ತಕಗಳಿವೆಯಲ್ಲ, ಓದ್ಕೊ.
0: ನೀನು ನನ್ನ ಜೊತೆ ಇಲ್ದಿದ್ರೆ ನಾನು ಬದುಕಲ್ಲ.
1: ನೋಡು ರತ್ನ, ಹಾಗೆ ಇಡೀ ದಿನ ನಾವು ಒಬ್ರನ್ನೊಬ್ರು ನೋಡ್ತಾನೆ ಇದ್ಬಿಟ್ರೆ ಹೊಟ್ಟೆ ತುಂಬೋದಾದ್ರೂ ಹೇಗೆ? ಅಲ್ಲದೆ ಅದು ಬರೀ ಬೋರು.
0: ಬೋರಾ? ನನ್ ಜೊತೆ ಇದ್ರೆ ನಿನಗೆ ಬೋರಾ?
1: ಅಯ್ಯೋ ಹಾಗಲ್ಲ ರತ್ನ.
0: ಮತ್ತೆ
1: ಕೂತೆ ಇದ್ರೆ ಮನೆ ನಡೆಯೋದಾದ್ರೂ ಹೇಗೆ? ತಿಂಗಳು ತಿಂಗಳು ಮನೆ ಬಾಡಿಗೆ ಕೊಡಬೇಕು, ಹೋಟೆಲಿನ ಬಿಲ್ಲು. ಅದಲ್ಲದೆ ಇಷ್ಟು ದಿನ ನಾನು ಸ್ವಲ್ಪನೂ ಓದೇ ಇಲ್ಲ, ಕೈಯಲ್ಲಿರೋ ಹಣ ಕೂಡ ಮುಗಿತಾ ಬಂದಿದೆ. ನನ್ನ ಓದನ್ನಾದ್ರೂ ಮುಗಿಸ್ಬೇಕಲ್ಲ, ಪರೀಕ್ಷೆ ಕೂತ್ಕೋಬೇಕಲ್ಲ.
0: ಏನ್ ಮಾಡ್ಬೇಕು ಅಂತಿದ್ದೀಯಾ?
1: ಅದೇ ಗೊತ್ತಾಗ್ತಾ ಇಲ್ಲ. ಅಲ್ಲ ರತ್ನ, ನಾನೊಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಹೇಗೆ ಅಂತ.
0: ಕೆಲ್ಸಕ್ಕೆ ಸೇರಿದ್ರೆ ಓದು?
1: ಓದೋದಿಲ್ಲ.
0: ಒಂದ್ ಕೆಲ್ಸ ಮಾಡು, ನನ್ನ ಆಭರಣಗಳಿವೆ ಅಲ್ಲ ಅದನ್ನೆಲ್ಲ ಮಾರಿಬಿಡು.
1: ನಿನ್ನ ಆಭರಣಗಳನ್ನ?
0: ಹಾ, ಅದ್ರಲ್ಲಿ ಏನ್ ತಪ್ಪು?
1: ನಿನ್ನ ಆಭರಣ ಮಾರಿ ನಾನು ಜೀವನ ನಡೆಸಬೇಕಾ?
0: ಯಾಕಾಗ್ಬಾರ್ದು? ಸ್ತ್ರೀ ಪುರುಷರು ಸಮಾನರಲ್ವಾ? ಇಂದಿನವರೆಗೆ ನಿನ್ನ ಹಣ ಖರ್ಚು ಮಾಡಿದ್ದಾಯ್ತು, ಇನ್ನು ನನ್ನದು ಅಷ್ಟೇ.
1: ನಿನ್ನ ಕುತ್ತಿಗೆ ಖಾಲಿ ಖಾಲಿ ನೋಡ್ಬೇಕಲ್ಲ.
0: ನಿನ್ನ ಕುತ್ತಿಗೆ ಏನು ಖಾಲಿಯಾಗಿ ಇದೆ ಅಲ್ಲ? ಗಂಡಿಗೆ ಬೇಡದ ಆಭರಣ ಹೆಣ್ಣಿಗೆ ಯಾಕೆ ಹೇಳು? ಏನ್ ಯೋಚನೆ? ತಗೋ, ಎಲ್ಲ ಮಾರಿಬಿಡು. ಸಿಕ್ಕಿದ ಹಣದಲ್ಲಿ ಮನೆಗೆ ಬೇಕಾದ ಎಲ್ಲ ಸಾಮಾಂತ. ನಾಳೆಯಿಂದ ಅಡಿಗೆ ಮನೆಯಲ್ಲೇ ಮಾಡೋಣ, ಖರ್ಚು ಕಮ್ಮಿ ಆಗ್ಬಹುದು.
1: ನೀನು ಅಡಿಗೆ ಮಾಡೋದಾ? ನನಗದು ಸರಿ ಕಾಣಲ್ಲ.
0: ನೀನು ಮಾಡು, ನಾನು ಕೆಲ್ಸಕ್ಕೆ ಹೋಗ್ತೀನಿ.
1: ರತ್ನ,
0: ರಂಗ, ನಿನ್ನ ಸಿದ್ಧಾಂತ ಹೊಟ್ಟೆ ತುಂಬಿಸೋದಿಲ್ಲ. ಹೋಗು, ಬೇಗ ಹೋಗಿ ಸಾಮಾಂತ.
1: ರತ್ನ, ನಿನಗೆ ನಾನು ತುಂಬಾ ತೊಂದರೆ ಕೊಡ್ತಾ ಇದ್ದೇನೆ.
0: ಹಾಗೇನಿಲ್ಲ, ಹೋಗು ಹೋಗು.

0: ನಾನು ಹರಿ, ರಂಗನ ಫ್ರೆಂಡ್.
1: ಓ, ನೀವಾ? ಬನ್ನಿ, ರಂಗ ಹೊರಗಡೆ ಹೋಗಿದ್ದಾನೆ.
0: ಯಾವಾಗ ಬರ್ತಾನೆ? ತಡವಾಗ್ಬಹುದಾ? ಆಮೇಲೆ ಬರ್ಲಾ?
1: ತೊಂದ್ರೆ ಇಲ್ಲ, ಬನ್ನಿ ಒಳಗೆ ಕೂತ್ಕೊಳ್ಳಿ. ನೀರು ಬೇಕಿತ್ತಾ?
0: ಒಂದು ಲೋಟ ನೀರು ಕೊಡಿ.
1: ತಗೊಳ್ಳಿ. ಅದೇ, ನನ್ಗೊತ್ತಿತ್ತು ನಿಮ್ಗೆ ಬಾಯಾರಿದೆ ಅಂತ.
0: ರಂಗನ ಜೊತೆ ಧೈರ್ಯದಿಂದ ಮನೆ ಬಿಟ್ಟು ಬಂದ್ರಲ್ಲ, ಮೆಚ್ಚಬೇಕು ನಿಮ್ಮನ್ನ.
1: ಧೈರ್ಯ ನನ್ನದಲ್ಲ, ರಂಗನದ್ದು.
0: ರಂಗನದ್ದೇನೋ, ನಿಮ್ಮಂತ ಸುಂದರಿ ಸಿಕ್ಕಿದ್ರೆ ಎಲ್ಲರೂ ಪ್ರೀತಿಸ್ತಾರೆ.
1: ಎಲ್ಲರೂ ಅಂದ್ರೆ? ಯಾಕೆ, ನೀವು ಕೂಡ?
0: ನಾನು ಕೂಡ ಯಾಕಾಗಬಾರ್ದು ನೀವು ಸ್ವೀಕರಿಸಿದಲ್ಲಿ?
1: ಏನು?
0: ಸಾರಿ, ನೀನು ನೀವು ಹೂ ಅಂದ್ರೆ
1: ಪರವಾಗಿಲ್ಲ, ನೀನು ಅನ್ಬಹುದು.

0: ನೀನು ಹೂ ಅಂದ್ರೆ
1: ಅಂದ್ರೆ
0: ಮನ್ಮಥ ಕೂಡ ನಿಮ್ಮ ಕಾಲಿಡಿತಾನೆ.
1: ಮನ್ಮಥನ ಮಾತು ಬಿಡಿ, ನಿಮ್ದು ಹೇಳಿ.
0: ನಾನು ನಿನ್ನ ದಾಸರತ್ನ, ನಾನು ನಿನ್ನನ್ನ ಮನಸಾರ ಪ್ರೀತಿಸ್ತೇನೆ.
1: ನನ್ನಲ್ಲಿ ಅಂತ ಗುಣ ಏನ್ ಕಂಡೆ?
0: ಗುಣ ಅಲ್ಲ ರತ್ನ, ಪ್ರೀತಿ.
1: ಅದೇ ಹೇಗೆ ಪ್ರೀತಿ ಹುಟ್ಟಿತು ಅಂತ?
0: ತನ್ನಿಂದ ತಾನೆ, ಕಾರಣಗಿರಣ ಏನೂ ಇಲ್ಲ.
1: ಓಹೋ.

0: ಅಂದ್ರೆ ಪ್ರೇಮದ ಕಾರಣ ಕಾಮ. ಮತ್ಯಾಕೆ ಕಾರಣ ಇಲ್ಲ ಅಂದೆ ನೀನು?
1: ಹೋ, ಹಾಗಲ್ಲ. ಕಾಮ ಪ್ರೇಮಕ್ಕೆ ಕಾರಣ ಅಲ್ಲ, ಪ್ರೇಮದ ಒಂದು ಭಾಗ ಅಷ್ಟೇ.
0: ಸರಿ, ಹಾಗಾದ್ರೆ ಪಕ್ಕದ ಮನೆಯಲ್ಲಿ ಸುಂದರ ಹುಡುಗಿ ಇದ್ದು ನೀನ್ ಯಾಕೆ ನನ್ನನ್ನು ಪ್ರೀತಿಸಿದ್ದಿ?
1: ನಿನ್ನನ್ನು
0: ಯಾಕೆ? ನಾನು ಅವಳಿಗಿಂತಲೂ ಸುಂದರವಾಗಿದ್ದೀನಾ?
1: ಕರೆಕ್ಟ್, ನೀನು ಅವಳಿಗಿಂತ ಸುಂದರಳಾಗಿದ್ದೀಯಾ.
0: ಅಂದ್ರೆ ಇದು ಕೂಡ ನಿನ್ನ ಪ್ರೇಮಕ್ಕೊಂದು ಕಾರಣ?
1: ಇಲ್ಲ ಇಲ್ಲ ಇಲ್ಲ, ನಿಜವಾದ ಪ್ರೇಮ ಕಾರಣ ಇಲ್ಲದೇನೆ ಹುಟ್ಟಿಕೊಳ್ಳುತ್ತೆ.
0: ನಾನು ಬಾಗಿಲು ತೆರೆದು ನಿನ್ನನ್ನು ಒಳಗೆ ಕರೆದೆ, ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ಯಾಕೆಂದ್ರೆ ನೀನು ರಂಗನ ಗೆಳೆಯ. ಇಂಥ ಸಣ್ಣ ವಿಷಯಕ್ಕೂ ಕಾರಣ ಇರುತ್ತೆ ಅಂದ್ಮೇಲೆ ಪ್ರೇಮ ಪ್ರೀತಿ ಅನ್ನೋ ದೊಡ್ಡ ವಿಷಯಕ್ಕೆ ಕಾರಣ ಅನ್ನೋದೇ ಇಲ್ವಾ?
1: ಕಾರಣ ಗೀರಣ ಯಾಕೀಗ?
0: ಅಂದ್ರೆ
1: ಎಲ್ಲಿ ಸೌಂದರ್ಯ ಇದೆಯೋ ಅಲ್ಲಿ ಪ್ರೇಮ ಇದೆ ಅಂತ ಇಟ್ಕೋ.
0: ಹಾಗಲ್ಲ, ಎಲ್ಲಿ ಸೌಂದರ್ಯವೇ ಪ್ರೇಮದ ಆಧಾರವೋ ಅಲ್ಲಿ ಆನಂದಕ್ಕಿಂತ ಹೆಚ್ಚಾಗಿ ಅಪಾಯವೇ ಜಾಸ್ತಿ. ಯಾಕಂದ್ರೆ ನಮ್ಮ ಹಳ್ಳಿಲಿ ಸಾಗರ ಇದೆ, ಇಲ್ಲೂ ಇದೆ, ಎರಡೂ ಕಡೆ ಸುಂದರವಾಗಿದೆ. ಆದ್ರೆ ಪ್ರೀತಿಸಿ ಅದರಲ್ಲಿ ಧುಮುಕಿದ್ರೆ ಸತ್ತೇ ಹೋಗ್ತೀವಿ ಅಲ್ವಾ? ಆದ್ರಿಂದ ಪ್ರೀತಿಗೆ ಮೂಲ ಸೌಂದರ್ಯ ಅಲ್ಲ, ಧರ್ಮ. ಧರ್ಮವೇ ಪ್ರೀತಿಗೆ ಕಾರಣ ಹಾಗೂ ಆಧಾರವಾದೀತು.
1: ರತ್ನ, ನೀನ್ಯಾಕೆ ಮತ್ತೆ ಬುದ್ಧಿಗಿಟ್ಟು ಆ ರಂಗನ ಜೊತೆ ಓಡಿ ಬಂದೆ?
0: ನನಗೆ ಆಗ ಅರ್ಥ ಆಗ್ಲೇ ಇಲ್ಲ.

0: ರತ್ನ.
1: ಏನು?
0: ತಗೋ ನನ್ನ ಮೊದಲ ತಿಂಗಳ ಸಂಬಳ. ಇಂದು ನನಗೆ ತುಂಬ ಖುಷಿಯಾಗಿದೆ. ಸಂಜೆ ಪೇಟೆಗೆ ಹೋಗೋಣ, ರಾತ್ರಿ ಸಿನಿಮಾಕ್ಕೆ, ಹೋಟೆಲ್ನಲ್ಲಿ ಊಟ ಮಾಡೋಣ, ಆಮೇಲೆ ಮನೆಗೆ.
1: ಕ್ಷಮಿಸು ರಂಗ, ನನ್ನ ಆರೋಗ್ಯ ಸರಿಯಾಗಿಲ್ಲ.
0: ರತ್ನ ಪ್ಲೀಸ್, ನನಗೆ ಸಂತೋಷ ಆದಾಗ ನೀನು ಹಾಗೆ ಆರೋಗ್ಯ ಸರಿ ಇಲ್ಲ ಅಂತೆಲ್ಲ ಹೇಳಬಾರ್ದು. ಹೇಳು, ಎದ್ದೇಳು ನೋಡೋಣ, ಹೇಳು.
1: ನೀನು ಸಂತೋಷವಾಗಿದ್ರೆ ಸಾಕಲ್ಲ, ನಾನು ಯಾಕೆ ಸಂತೋಷ ಪಡಬೇಕು?
0: ಇಬ್ರು ಖುಷಿಯಿಂದಿರ್ಬೇಕಪ್ಪ. ಹೇಳು ಹೇಳು ರತ್ನ.
1: ಬಿಡು, ಕೈ ಬಿಡು
0: ಪ್ಲೀಸ್.
1: ಅವು ಕೈ ಬಿಡು ಅಂದ್ರೆ ಗೊತ್ತಾಗೋದಿಲ್ವಾ?
0: ಪ್ಲೀಸ್ ರತ್ನ, ಬಾ ನನ್ನ ಹತ್ರ ಬಾ.
1: ಬಿಡು ನನ್ನ ಕೈ, ಹೇಳಿದ್ನಲ್ಲ ನಿನಗೆ ಬಿಡು ಅಂತ.
0: ಡ್ಯಾಮ್ ಇಟ್, ಪ್ರೀತಿಯಿಂದ ಹತ್ರ ಬಂದ್ರೆ ತಳ್ಳಿಬಿಡ್ತೀಯ. ಸಾರಿ ರತ್ನ, ಇಷ್ಟೊಂದು ದೊಡ್ಡ ಗಾಯ ಆಗ್ಬೋದು ಅಂತ ನನಗೆ ಗೊತ್ತಾಗ್ಲಿಲ್ಲ ರತ್ನ. ನಿನಗೆ ನೋವು ಮಾಡಬೇಕು ಅಂತ ಎಸ್ತಿದ್ದಲ್ಲ ಅದು.
1: ನೋಡು, ನನ್ನ ಹತ್ರ ಬರಬೇಡ, ನನ್ನ ನೀನು ಬಿಡ್ಬೇಡ.
0: ಸಾರಿ ರತ್ನ, ನನ್ನ ಕ್ಷಮಿಸು. ತಿಳಿದು ತಿಳಿದು ಮಾಡಿದ್ದಲ್ಲ ರತ್ನ, ಏನೋ ಒಂಥರ ನಿರಾಶೆ ಆಯಿತು ನನಗೆ ಅಷ್ಟೇ. ಸಿಟ್ಟಿನಿಂದ ಅಲ್ಲ, ಹೀಗೆ
1: ಹೀಗೆ
0: ಹೀಗೆ ಪ್ರೀತಿಯಿಂದ ನಿನ್ನನ್ನು ತಬ್ಕೊಳ್ಳೋಣ ಅಂತ ಹತ್ರ ಬಂದ್ರೆ ನೀನು ನನ್ನನ್ನು ಹತ್ರ ಬರೋದಕ್ಕೂ ಬಿಡಲಿಲ್ಲ. ಅದಕ್ಕೆ ಹಾಗಾಯ್ತು ರತ್ನ, ಕೋಪಿಸ್ಕೋಬೇಡ ಪ್ಲೀಸ್, ಕ್ಷಮಿಸು ನನ್ನ.
1: ಹೌದು ರಂಗ, ನಮ್ಮ ಪ್ರತಿಯೊಂದು ನಡೆ ನುಡಿ ಯಾವುದಾದರೊಂದು ಉದ್ವೇಗದ ಪರಿಣಾಮವೇ ಆಗಿರ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ಅದು ತರ ತರಹದ ರೂಪ ತಾಳ್ತದೆ. ಸ್ತ್ರೀ ಹಾಗೂ ಪುರುಷರ ಮಧ್ಯದಲ್ಲಿ ಉದ್ವೇಗ ಏಕಕಾಲದಲ್ಲಿ ಉಂಟಾದರೆ ಅದು ಶೃಂಗಾರ ಕಾವ್ಯವಾಗಿ ಪರಿಣಮಿಸುತ್ತದೆ. ಯಾರು ಈ ಉದ್ವೇಗವನ್ನು ಹಿಡಿತದಲ್ಲಿ ಇರಿಸಿಕೊಳ್ತಾರೋ ಅವರು ಉತ್ತಮರಾಗಿರ್ತಾರೆ, ಸ್ವೇಚ್ಛೆಯಾದಲ್ಲಿ ವ್ಯಭಿಚಾರಿಗಳಾಗುತ್ತಾರೆ. ಅಂದು ನಿನ್ನ ಅಣ್ಣ ನೀರು ಚಿಮುಕಿಸಿದ್ದಕ್ಕೆ ನೀನು ಅವರನ್ನು ಅಸಭ್ಯ ಅಂದಿಯಲ್ಲ, ಇಂದು ನೀನು ಮಾಡಿದೇನು? ಇಷ್ಟು ದಿನ ನಿನ್ನ ಬೇಕು ಬೇಡಗಳಿಗೆ ಸ್ಪಂದಿಸಿ ಇಂದು ನಿರಾಕರಿಸಿದ್ದಕ್ಕೆ ನನ್ನ ಮೇಲೆ ಲೋಟೆ ಎಸೆದು ಬಿಟ್ಟಿಯಲ್ಲ. ನಮ್ಮಿಂದಾಗಿ ನಿನ್ನ ಅಣ್ಣನ ಜೀವನವೇ ಹಾಳಾಯ್ತು. ಏನು ಮಾತಾಡು, ಯಾಕೆ ಸುಮ್ಮನಾದಿ?
0: ಏನ್ ಹೇಳಿ ರತ್ನ, ನನ್ನ ಒಂದು ಸಣ್ಣ ತಪ್ಪಿಗಾಗಿ ನೀನು ಇಷ್ಟೊಂದು ಉದ್ದದ ಭಾಷಣ ಮಾಡಿದ್ರೆ?
1: ಸಣ್ಣ ತಪ್ಪ? ಏನು ಇದು ನನಗೆ ಸಣ್ಣ ತಪ್ಪ?
0: ಹಾಗೆಲ್ಲ ಅನ್ಬೇಡ ರತ್ನ.
1: ಸಿಟ್ಟು ಹಿಡಿದಾಗ ಎಲ್ರು ಹೀಗೆ, ನಿನಗೆ ಸಿಟ್ಟು ಬಂದಾಗ ನೀನು ಏನ್ ಮಾಡ್ತೀಯಂತ ನಿನಗೆ ಗೊತ್ತಿರೋದಿಲ್ಲ ರಂಗ.
0: ಏನು ಏನೀಗ, ನಾನು ನನ್ನ ಅಣ್ಣನ ಹಾಗೆ ಅಸಭ್ಯ ಅಷ್ಟೇ ತಾನೇ?
1: ಹಾಗಲ್ಲ, ನಿಯಮಬದ್ಧತೆ ನಾಗರಿಕ ಲಕ್ಷಣ ರಂಗ. ನಿಯಮವನ್ನು ಮೀರಿದಲ್ಲಿ ಅದು ಪಶುತ್ವ. ನನ್ನ ಆ ಜೀವನವೇ ನಿನ್ನ ಜೊತೆಗಿನ ಈ ಜೀವನಕ್ಕಿದ್ದ ಸಾವಿರ ಪಾಲು ಮೇಲು.

0: ಹೆಸರು ಮಾತ್ರ ಬದಲಾಯಿತು ಅಷ್ಟೇ. ಅಲ್ಲಿ ನಾನು ಗೃಹಿಣಿಯಾಗಿದ್ದೆ, ಇಲ್ಲಿ ಓಡಿ ಬಂದವಳಾಗಿದ್ದೇನೆ. ರಂಗ, ಜನ ನನ್ನನ್ನು ಅಸಹ್ಯ ರೀತಿಯನ್ನು ನೋಡ್ತಾರೆ, ಎಲ್ಲರೂ ಪ್ರಾಣಿಗಳು. ನಾನು ಮೋಸ ಹೋಗಿ ನಿನ್ ಜೊತೆ ಬಂದೆ ರಂಗ, ನಾನು ಮೋಸ ಹೋಗ್ಬಿಟ್ಟೆ.
1: ರತ್ನ,
0: ನಾನು ಮೋಸ ಹೋಗ್ಬಿಟ್ಟೆ.
1: ರತ್ನ, ಹೇಳ್ಬೇಡ ಪ್ಲೀಸ್.
0: ನೋಡು, ದಯಮಾಡಿ ಸ್ವಲ್ಪ ಹೊತ್ತು ನನ್ನನ್ನು ಹೀಗೆ ಬಿಟ್ಬಿಡು.

0: ರತ್ನ, ಏನಾಯ್ತು ನಿನಗೆ? ಯಾಕೆ ಹೀಗಿದೀಯ?
1: ಏನಿಲ್ಲ ಮೇಷ್ಟ್ರೆ.
0: ಏನಿಲ್ಲ ಅಂದ್ರೆ? ಕಣ್ಣಲ್ಲಿ ಯಾಕೆ ನೀರು? ಏನು ಮುಚ್ಚಿಡ್ತಾ ಇದೀಯ?
1: ನಿಮ್ಮಂಥ ಉತ್ತಮ ಗುರುಗಳು ಸಿಕ್ಕಿದ್ದು ನನ್ನ ಪುಣ್ಯ ಮೇಷ್ಟ್ರೆ. ನೀವು ಸ್ವಲ್ಪ ಮೊದಲೇ ಸಿಕ್ಕಿದ್ದಿದ್ರೆ ನನ್ನ ಜೀವನ ಹೀಗಾಗ್ತಿರ್ಲಿಲ್ಲ. ಅದೇ ಚಿಂತೆ ನನಗೆ.
0: ನೋಡಮ್ಮ ರತ್ನ, ಈ ಸೃಷ್ಟಿಯಲ್ಲಿ ಎಲ್ಲಿ ಯಾವಾಗ ಏನು ಆಗುತ್ತದೆ ಅನ್ನೋದು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಹೋದವರ ಬಗ್ಗೆ ಯಾರೂ ಚಿಂತಿಸುವುದಿಲ್ಲ. ಹೌದು, ನಮ್ಮ ಜೀವನವೇ ಒಂದು ವ್ಯವಹಾರ. ದಿನನಿತ್ಯದ ಲಾಭ ನಷ್ಟ ನಮಗೆ ಗೊತ್ತಾಗೋದಿಲ್ಲ. ಜೀವನದ ಅಂತ್ಯ ಯಾವಾಗ? ಯಾರೂ ಏನೂ ಹೇಳೋದಕ್ಕಾಗೋದಿಲ್ಲ. ಕಳೆದು ಹೋದುದಕ್ಕೆ ಚಿಂತಿಸಿ ಏನೂ ಫಲ ಇಲ್ಲ. ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸು. ಭವಿಷ್ಯ ಉಜ್ವಲವಾಗಿದೆ. ಧೈರ್ಯದಿಂದ, ಸ್ಥಿರವಾದ ಬುದ್ಧಿಯಿಂದ ಮುನ್ನುಗ್ಗು ರತ್ನ. ನಿನಗೆ ಒಳ್ಳೆಯದಾಗಲಿ.
2: ರತ್ನ!
1: ಏನು?
2: ನೋಡು ಯಾರು ಬಂದಿದ್ದಾರೆ ಅಂತ.
1: ಯಾರು?
2: ಗುರುತು ಸಿಗ್ಲಿಲ್ವಾ?
1: ನೆನಪಾಗ್ತಾ ಇಲ್ಲ.
2: ನಮ್ಮ ನೀಲಾಂಬರ ರತ್ನ, ಸರಸ್ವತಿ ಅಕ್ಕನ ಮಗ.
1: ನೀಲಾಂಬರ ಸರಸ್ವತಿ ಅತ್ತಿಗೆ ಮಗ? ಅರೆ, ಎಷ್ಟು ಬೆಳೆದಿದ್ದಾನೆ!
2: ಹಾಗೆ ನೋಡ್ತಾನೆ ಇರಬೇಡ, ಒಳ್ಳೆ ತಿಂಡಿ ಮಾಡಿಕೊಡು ಅವನಿಗೆ. ಬರೋ ನೀಲಾಂಬರ, ಬಾ ಕೂತ್ಕೋ.
1: 10 ನಿಮಿಷದಲ್ಲಿ ತಿಂಡಿ ಮಾಡಿ ತರ್ತೇನೆ. ಚಿಕ್ಕವನಿದ್ದಾಗ ನೀಲಾಂಬರನಿಗೆ ಪೂರಿ ಪಲ್ಯ ಅಂದ್ರೆ ತುಂಬಾ ಇಷ್ಟ.
2: ಅವನಿಗೆ ಯಾವ್ದು ಇಷ್ಟ ಅಂತ ನಿನಗೆ ಈಗಲೂ ನೆನಪಿದೆಯಾ?
1: ನನಗೆಲ್ಲ ನೆನಪಿದೆ, ಯಾವುದು ಮರೆತಿಲ್ಲ. ನೀಲಾಂಬರನಿಗೆ ಪೂರಿ ಇಷ್ಟ, ಹಾಗೇನೆ ಕಾಫಿನೂ ಇಷ್ಟ.
2: ಏನೋ ನೀಲಾಂಬರ, ಹೌದೇನಾ?
3: ಹೌದು.
1: ರಂಗ, ಕಾಫಿ ಹುಡಿ ಮುಗ್ದಿದೆ, ಸ್ವಲ್ಪ ತರ್ತೀಯಾ?
2: ಓ, 10 ನಿಮಿಷದಲ್ಲಿ ತರ್ತೇನೆ, ನೀವು ಮಾತಾಡ್ತಾ ಇರಿ.
1: ನೀಲಾಂಬರ, ಮನೆಯಲ್ಲಿ ಎಲ್ರೂ ಸೌಖ್ಯನಾ? ಅಮ್ಮ, ಮಾವ ಎಲ್ರೂ? ಏನೋ, ಯಾಕೆ ಮಾತಾಡ್ತಾ ಇಲ್ಲ? ನನ್ನ ಮೇಲೆ ಸಿಟ್ಟ?
3: ನಂಗೆ ಬೇಗ ಹೋಗ್ಬೇಕು, ರಂಗಮ್ಮವ ನನ್ನನ್ನು ಎಳ್ಕೊಂಡು ಬಂದ್ರು, ಹಾಗೆ ಬಂದೆ.
1: ನಿನ್ನಿಷ್ಟ, ಆದ್ರೂ ಒಂದು ವಿಷಯ ಕೇಳ.
3: ಹೇಳ್ತೀಯಾ?
1: ನಿನ್ನ ಮಾವ ಹೇಗಿದ್ದಾರಪ್ಪ?
3: ಯಾಕೆ ಹಾಗೆ ಕೇಳ್ತೀರಿ? ಅವ್ರು ಹೇಗಿದ್ರೆ ನಿಮ್ಗೇನು? ರಂಗಮ್ಮವ ಸರಿಯಾಗಿದ್ರೆ ಸಾಕಲ್ಲ.
1: ನೀಲಾಂಬರ, ನಾನು ತಪ್ಪು ಮಾಡಿಬಿಟ್ಟೆ, ನಿನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಬಿಡು. ಹೇಳಪ್ಪ, ದೊಡ್ಡ ಮಾವ ಹೇಗಿದ್ದಾರೆ?
3: ತಿಳಿದು ನೀವೇನ್ ಮಾಡ್ತೀರಾ?
1: ಮಾಡೋದೇನು, ಅವರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಮಾಡಿದ ಪಾಪಕ್ಕೆ ಅವರು ಬಲಿಯಾಗದಿದ್ರೆ ಸಾಕು ಅಷ್ಟೇ.
3: ಅವರು ಸುಖವಾಗಿಲ್ದಿದ್ರೆ?
1: ನೀಲ, ಹಾಗೆ ಹೇಳ್ಬೇಡಪ್ಪ, ಬೇಡಬೇಡ, ಕೈ ಮುಗಿತೀನಿ. ಅವರು ಸುಖವಾಗಿರ್ಲಪ್ಪ, ಒಂದು ವೇಳೆ ಅವರಿಗೇನಾದರೂ ಆಗಿದ್ದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ.
3: ಆತ್ಮಹತ್ಯೆ? ಅದು ನೀವು?
1: ನನ್ನ ಆತ್ಮ ಎಂದೋ ಸತ್ತು ಹೋಗಿದೆ ನೀಲ, ನನ್ನ ಶರೀರ ಮಾತ್ರ ಇದೆ. ಇರ್ಲಿ, ನಾನು ಹೀಗೆಲ್ಲ ಅಂದೆ ಅಂತ ಬೇಸರ ಮಾಡ್ಬೇಡ ನೀಲ.
3: ಅತ್ತೆ,
1: ಬೇಡ ನೀಲ, ನನ್ನನ್ನು ಹಾಗೆ ಅನ್ಬೇಡುವ. ನಿನ್ನ ಅತ್ತೆ ಸತ್ತು ಎಷ್ಟೋ ವರ್ಷಗಳಾದವು. ಅಜ್ಜಿ ಹುಷಾರಾಗಿದ್ದಾರ?
3: ಅಜ್ಜಿ ಹುಷಾರಾಗಿದ್ದಾರೆ, ಮಾವನು ಸುಖವಾಗಿದ್ದಾರೆ, ಅವರು ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾರೆ. ನಾನಿನ್ನು ಬರ್ಲಾ?

0: ನೀಲಾಂಬ್ರ, ನೀಲಾಂಬ್ರ, ರತ್ನ, ನೀಲಾಂಬ್ರ ಎಲ್ಲಿ?
1: ಅವನು ಹೋಗಿ ಆಯ್ತಲ್ಲ.
0: ಯಾಕೆ?
1: ಅವನಿಗೆ ಇಲ್ಲಿ ಇರಲು ಇಷ್ಟ ಇಲ್ಲ, ಅದಕ್ಕೆ.
0: ಸರಿ, ಅಣ್ಣ ಮದುವೆ ಮಾಡ್ಕೊಂಡು ವಿಷಯ ನಿಂಗೆ ಹೇಳದ್ನ?
1: ಹೌದು.
0: ಇನ್ನು ಈಗ ಆ ಹುಡುಗಿಗೆ ಪ್ರಾಣ ಸಂಕಟ.
1: ಆದ್ರೆ ಈಗ ಅಲ್ಲಿ ಇನ್ನೊಬ್ಬ ರಂಗ ಇಲ್ಲ ತಾನೆ?
0: ಅಂದ್ರೆ ಆ ಹುಡುಗಿ ಸುಖವಾಗಿರ್ತಾಳೆ ಅಂತಾನಾ?
1: ನಿನ್ ಜೊತೆ ಓಡಿ ಬಂದು ನಾನು ಸುಖವಾಗಿದ್ದೀನಾ?
0: ರತ್ನ, ಯಾಕೆ ಹಾಗಂತಿ? ನನಗೆ ಕೇಳೋದಕ್ಕಾಗೋದಿಲ್ಲ. ನಾವು ಮದುವೆ ಮಾಡ್ಕೊಳ್ಳೋಣ.
1: ಮದುವೆ? ಈಗ ನಾವು ಜೊತೆಯಾಗಿದ್ದೀವಿ, ನಂತರವೂ ಅಷ್ಟೇ ತಾನೆ?
0: ಏನ್ ರತ್ನ, ಯಾಕೆ ಹಾಕಿ ಕೇಳ್ತಿ?
1: ನಿನಗೆ ಅರ್ಥ ಆಗೋಲ್ಲ ರಂಗ, ವಿವಾಹ ಅಂದ್ರೆ ಕೇವಲ ಐಹಿಕ ಅಲ್ಲ, ಪಾರಲೌಕಿಕ ಕೂಡ ಇದೆ. ವಿವಾಹ ಬಂಧನ ಅನ್ನೋದು ಪವಿತ್ರವಾದ ಉಪಾಸನೆ ರಂಗ.
0: ನಿನ್ನ ಮಾತು ಒಂದೂ ನನಗೆ ಅರ್ಥ ಆಗೋದಿಲ್ಲ.
1: ಮೊದ್ಲೇ ಹೇಳಿಲ್ವ ನಾನು ನಿನಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಅಂತ? ಆದ್ರೂ ರಂಗ, ಒಂದು ಅಂತೂ ಅರ್ಥ ಮಾಡ್ಕೊ, ಶರೀರ ಸುಖ ಶಾಶ್ವತ ಸುಖ ಅಲ್ಲ ಅಂತ. ಕೇವಲ ಶಾರೀರಿಕ ಸುಖಕ್ಕೋಸ್ಕರ ಉಳಿದೆಲ್ಲ ಬಂಧನಗಳನ್ನು ಕಳಚೋದು ಇದೆಯಲ್ಲ ಅವಿವೇಕ. ಸ್ತ್ರೀ ಪುರುಷರ ಸುಖ ಬೇರೆ, ಕೌಟುಂಬಿಕ ಸುಖ ಅನ್ನೋದು ಬೇರೆ ರಂಗ.
0: ರತ್ನ, ನೀನು ಮಾತನಾಡ್ತಾ ಇದ್ರೆ ನಿಮ್ಮ ಮೇಷ್ಟ್ರು ಮುಕುಂದ್ರಾವೇ ಬಂದು ಮಾತಾಡದ ಹಾಗೆ ಅನಿಸುತ್ತೆ.
1: ಇರಲಿ ಬಿಡು, ನನಗೆ ಶಾಲೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಪರೀಕ್ಷೆ ಪೇಪರ್ ತಿದ್ದಬೇಕು, ಹೋಗ್ತೇನೆ. ಇನ್ನೊಂದು 10 ದಿನ ಆಗ್ಬಹುದು ನಾನು ವಾಪಸ್ ಬರಲಿಕ್ಕೆ. ಆಯ್ತಾ?

0: ರಾಜಲಕ್ಷ್ಮಿ, ಸರಸ್ವತಿ ಎಲ್ಲಿದ್ದೀರಾ? ಬನ್ನಿ ಬೇಗ.
1: ಬಂದೆ ಅತ್ತಿಗೆ. ಆ ಬ್ಯಾಗ್ ಇಟ್ಕೊಳ್ಳಿ.
2: ಹಾ, ಬ್ಯಾಗು ನಾನು ತರ್ತೀನಿ, ನೀನು ಮಗುನ ಹಿಡ್ಕೋ.
0: ಓ, ಬಂದೆ ಬಂದೆ ಅಂತೀಯಲ್ಲ, ಬರೋದೇ ಕಾಣೋದಿಲ್ಲ. ತಡ ಮಾಡಿದ್ರೆ ಗಾಡಿ ಸಿಗೋದಿಲ್ಲ ಮತ್ತೆ.
2: ಬಂದ್ವಿ ಅಮ್ಮ, ಮೊದಲು ನೀವು ಹತ್ತಿ.
0: ಯಾರು ಯಾರು ನೀವು? ನನ್ ಕಾಲ್ ಬಿಡಿ. ಕಾಲಿಗೆ ಯಾಕೆ ಬೀಳ್ತೀರಾ? ನಮ್ ಜೊತೆ ಬರ್ತೀರಾ? ಪಟ್ಟಣಕ್ಕೆ ಹೋಗ್ಬೇಕಾ?
3: ನನ್ನನ್ನು ಕ್ಷಮಿಸಿ ಬಿಡಿ, ಅಷ್ಟೇ ಸಾಕು.
1: ಯಾರು?
0: ಓ, ಯಾರಮ್ಮ ನೀವು? ಯಾಕೆ ಹೀಗೆ ಅಳ್ತೀರಾ?
3: ನೀವು ನನ್ನನ್ನು ಕ್ಷಮಿಸುವವರೆಗೆ ನಾನು ನಿಮ್ಮ ಕಾಲು ಬಿಡೋದಿಲ್ಲ.
2: ಓ, ಧ್ವನಿನ ಎಲ್ಲೋ ಕೇಳ್ದಾಗಿದೆಯಲ್ಲ.
0: ನೋಡಮ್ಮ, ನೀನೇನೇ ಪಾಪ ಮಾಡಿದ್ರು ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ, ಆದ್ರಿಂದ ಮಾಡಿದ ಪಾಪ ಎಲ್ಲ ಪರಿಹಾರ ಆಯ್ತು. ಏನ್ ಹೇಳು
3: ಸಾಹೇಬ್ರೇ? ತನ್ನೇಳದೆ ಇನ್ನು ಸಾವು ಬಂದ್ರು ಪರವಾಗಿಲ್ಲ.
0: ಯಾಕೆ ಯಾಕೆ ಯಾಕೆ ನೀನ್ ಸಾಯ್ಬೇಕು? ಬಾ ನಮ್ ಜೊತೆ.
2: ಅಣ್ಣ, ಇವಳು ಇವಳು ರತ್ನ ಅಣ್ಣ.
3: ನಾನು ತಪ್ಪು ಮಾಡಿಬಿಟ್ಟೆ, ನೀವು ಕ್ಷಮಿಸಿದ್ರು ಅದು ಪರಿಹಾರವಾಗದಂತಹ ಪಾಪ. ನಿಮಗೆ ನಾನು ರತ್ನ ಅಂತ ಮೊದ್ಲೇ ಗೊತ್ತಾಗಿದ್ದಲ್ಲಿ ನೀವು ನಿಮ್ಮ ಕಾಲ ಮುಟ್ಟಲು ಬಿಡ್ತಿರ್ಲಿಲ್ಲ ಅಲ್ವಾ? ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಶರೀರ ಪವಿತ್ರವಾಯ್ತು, ಸಾಗರದಲ್ಲಿ ಸೇರಿ ಹೋಗಲು ಯೋಗ್ಯವಾಯ್ತು. ಇಲ್ಲವಾದಲ್ಲಿ ಈ ಅಪವಿತ್ರವಾದ ದೇಹವನ್ನು ಸಾಗರವು ಸೇರಿಸಿಕೊಳ್ತಿರ್ಲಿಲ್ಲ. ಬಂದೆ, ನಾನಿನ್ನು ಸಾಗರದಲ್ಲಿ ಒಂದಾಗಿ ಸೇರಿ ಬಿಡುವೆ.
1: ರೀ, ಅವಳ ಮಾತು ಕೇಳ್ತಾ ಇದ್ರೆ

0: ಎದು ಡವಡವಾ ಅಂತಿದೆ, ಕರೀರಿ ಅವಳನ್ನ, ವಾಪಸ್ ಬರಲ್ ಹೇಳಿ.
1: ಸರಿ ರಾಜಲಕ್ಷ್ಮಿ. ರತ್ನ, ರತ್ನ,
2: ಹೋಗ್ಬೇಡ
1: ರತ್ನ,
2: ಹೋಗ್ಬೇಡ.
1: ಹೋಗ್ಬೇಡ ರತ್ನ, ನಿನ್ನಲ್ಲಿ ಕೋಪ ಇಲ್ಲ ರತ್ನ, ನನಗೆ ಬಾ ರತ್ನ, ನನ್ನ ಜೊತೆ ಬಾ.
2: ರಾಜ್ಯಲಕ್ಷ್ಮಿ, ನಿನ್ನ ಬಳಿ ನಿಂತ ಮಹಾತ್ಮ ದೈವ ಸಮಾನರು, ಅವರನ್ನು ಅರ್ಥ ಮಾಡ್ಕೋ. ಕೇವಲ ಬಾಹ್ಯ ಸೌಂದರ್ಯ ನೋಡ್ಬೇಡ, ಧರ್ಮವನ್ನು ತಿಳಿದುಕೋ, ಸಮಾಜವನ್ನು ನೋಡು, ಗಂಡ ಮಗನ ಜೊತೆ ಸುಖವಾಗಿ ಬಾಳು.
0: ಹೋಗಿಯೇ ಬಿಟ್ಟು

0: ಎಲ್ಲೆ ಮೀರದಿರು ಸಾಗರವೇ ನಾಟಕ ಪ್ರಸಾರವಾಯಿತು. ಡಾಕ್ಟರ್ ವಿಶ್ವನಾಥ ಸತ್ಯನಾರಾಯಣ ಅವರ ತೆಲುಗು ಕಾದಂಬರಿಯನ್ನು ಬಾನುಲಿ ನಾಟಕವಾಗಿ ರೂಪಾಂತರಿಸಿದವರು ವಿಶ್ವನಾಥ ಪಾವನಶಾಸ್ತ್ರಿ. ಹಿಂದಿ ಅನುವಾದ ಯಲ್ಲಂರಾಲು ಸರೋಜಾ ನಿರ್ಮಲ. ಕನ್ನಡ ಅನುವಾದ ಮಾಲತಿ ಆರ್ ಭಟ್. ಭಾಗವಹಿಸಿದ ಕಲಾವಿದರು: ರತ್ನ ಎಂ ಸರೋಜಿನಿ ಶೆಟ್ಟಿ, ರಂಗ ಆರ್ ನರಸಿಂಹಮೂರ್ತಿ, ಸೀತಾರಾಮ ರಾಜಗೋಪಾಲ ಶೇಟ್, ಸರಸ್ವತಿ ರಾಧಾವಾಣಿ ನಾಗರಾಜ, ಹರಿ ಶಶಿಧರ ಪೊಯ್ಯತ್ತಬೈಲ್, ನೀಲಾಂಬರ ಪಿ ಎಸ್ ಸೂರ್ಯನಾರಾಯಣ ಭಟ್, ಮಾಣಿಕ್ಕಾಂಬ ಶಕುಂತಲಾ ಆರ್ ಕಿಣಿ, ಮೇಷ್ಟ್ರು ಕಡತೋಕ ಶಂಕರ ಎಸ್ ಭಟ್, ರಾಜ್ಯಲಕ್ಷ್ಮಿ ಲತಾ ಸುರೇಶ್. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನೆರವು ನೇತ್ರಾವತಿ ಪ್ರಕಾಶ್ ರಾವ್.
1: ಆಕಾಶವಾಣಿ ಮಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘ

0: ಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುವರೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಗ್ಲಾನಿಶ್ ಚೂಡ್ ಮಾರ್ಟಿಸ್ ಅಲಂಗರ್ ಅವರಿಂದ ಭಾಷಣ ಕೇಳುವಿರಿ. ವಿಷಯ ಬುರ್ಗಿ ಯುವಜನ ಜತನ. ಬಳಿಕ ಅವಿಟಾ ಸಾಂತ್ ಮಯೂರ ಶಿರ್ತಾಡಿ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 3:38. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಗಂಟೆಗೆ ಪ್ರಾರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮೀಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಗಮನಿಸಿ, ಹವಾಮಾನ ವರದಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ ಒಂದೆರಡು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗುಡುಗು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗಿನಿಂದ ರಕ್ಷಿಸಿಕೊಳ್ಳಲು ಮನೆಯೊಳಗೆ ಇರಿ. ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸಿ. ಮರಗಳ ಕೆಳಗೆ ಆಶ್ರಯ ಪಡೆಯಬೇಡಿ. ವಿದ್ಯುತ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಿ. ಬೆಂಗಳೂರು ಹವಾಮಾನ ಇಲಾಖೆಯ ಪ್ರಕಟಣೆ ಕೇಳಿದಿರಿ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಅಮ್ಗೆಲ ಐಚ್ ಕಾರ್ಯಕ್ರಮ ಅಂತೂ ಗ್ಲ್ಯಾನಿಶ್ ಜೂಡ್ ಮಾರ್ಟಿಸ್ ಅಲಂಗಾರ್ ಹಂಗೆಲ್ ಭಾಷಣ ಉಪ್ರಾಂತ ಅವಿಟಾ ಸಾಂತ್ ಮಾಯೂರ್ ಶಿರ್ತಾಡಿ ಹಂಗೆಲೆ ಕವಿತಾ ವಾಚನ ಐಕುಂ ಕಸ. ಅತ್ತ ಸುರ್ವೇರಿ ಗ್ಲ್ಯಾನಿಶ್ ಜೂಡ್ ಮಾರ್ಟಿಸ್ ಅಲಂಗಾರ್ ಹನ್ನಿ ಪ್ರಸ್ತುತ ಕರ್ಚೆ ಭಾಷಣ ಕುವ್ಯ ವಿಷಯ ಭುರ್ಗಿ ಯುವಜನ ಜತ್ತನ.
2: ಹಾಂ ಭುರ್ಗ್ಯ ಪ್ರಾಯರ್ ಇಸ್ಕೊಲ್ಲಕ್ ಬೇತಂಗ ಮುಜಾ ಅವೈನ್ ಕೆದಾಳೆ ಇತ್ತೀಚ ಭುರ್ಗ್ಯಪಂಗ ಚುಕಾಂಗ್ಯೋ ಮಕ ಸಂಚೋ ಅಸಲ್ಯ ತಿಸೋ ಗಾಂವು ಬ್ರಹ್ಮಾವರ್ ಲಕ್ಸ ರಸ್ಸೋ ಬಹ್ಕುರ್ ತಿಂಗೆ ಶಿಕೋಂಗ್ ಅಸಲ್ಯ ತಿಚ ಮೇರಿಂಗಾಲ್ ಇಸ್ಕೊಲೋ ಚುಕಾಂಗ್ಯೋ ಅಜೂನ್ ಮುಜಾ ಮುತ್ತಿನ ದೂರ್ಲ್ಯಾತ್ ತವಳು ತವಳು ತೆ ಇಸ್ಕೊಲ್ ಪಡೆ ತಂಗ ಮಕ ತಿಂಗೆ ಸಂಗ್ಲಲ್ಯ ಕಾಂಗ್ಯಾನ್ ಸೊಸ್ಸು ಜೂಪ್ ವೈ ಕಾಂಗಿ ಅಮಿ ಸರ್ವ ಅಂಚ ಅಂಚ ಕಾಂಗಿಯಂಚ ಪಿಂತು ಕಾಂತ ಅವ್ವಲ್ ಕಿರ್ದಾರ್ ಭುರ್ಗ್ಯ ಪ್ರಾಯರ್ ಒಗಿಲಾಂಚ ಕಾಂಗಿಯೋ ಯು ಅಪ್ರಾಯರ್ ಉಗ ಅತ ಸಂತೋಷೋ ಭುರ್ಗ್ಯ ಪಂಗಲೆ ದೀಸ್ ಯು ಅಪ್ರಾಯ ಉತ್ತರಂಗ್ ವರ್ಗ ಜತಂಗ ದುಸುಂಗಶ್ಚ ಯು ಅಪ್ರಾಯ ಚ ಯಾದಿ ವರ್ಗ ಜಂಗ್ ಪ್ರಾಯ ಜತಂಗ ಜವ ಅಬ್ದರಿಚ ದೀಸ್ ಉಗ ಸುಂಗ್ ಸರ್ಚ ದೀಸ್ ಏಕ್ ಏಕ ಕಾಂಗ್ ಏಕ್ ಜಂಗ್ ಗುಂತುಂಗ್ ಜೀವಿತ ಮುಳ್ಳೋ ಏಕ್ ವರ್ಗ ಫುಲಾನ್ಸೋ ಹಾರ್ ಜತ ಶಕಿ ಮೇಲೆ ಉಪರಾಂತ್ ಅಂಚ ತಸ್ವೀರೆಂಕ ಫುಲಾನ್ಸದ ವರ್ತಾತ್ ನೈಂಗಿ ಹಿಂಸ ಜೀವನ್ ಹಿಂಸ ಜೀವಿತ್ ಜೀವಸ್ತಂಗ ಹುಸ್ಸಂಸೋ ಸಂಸಾರ್.

လက်ကြီးပီတန်တ်ဘူဂျာပရိုင်ယက်မဇဘူတ်ပန်ချန်ဂဝဘုံညာဒဇောင်ပေါတာအမီစကောလာဂေလောင်အမ်ချဘူဂီစကောလာကဝတတ်ကောလေ့ဂျင်တ်ရှိကတတ်ဝန်စလန်ရှိကပီဇော်တတ်ကာမာကလတ်တတ်ဘရီဇော်ဂေတတ်ဖိုဂေအပလတ်စတီဝီတချီကန်ဟိလက်တတ်အဆလျာကန်ယေချီဆုကဝတ်ဘူဂျာပငလျာဒေဆာတောင်ဒေငဘိုးစုချီမမငဂျေယူအပရိုင်ပရီယန်တ်مضبوط زنگ ورطا حتا آمی امچه امچه برگی یو زنگا زنگ بدل تنگا کسلے کسلے انگ بوگ زتات و امکان زالیات تیوشن تورین چنتاب اگویان آز برگیا پرائی که دالا آکیر زتا ملین چه سوال برگیا پرائی که انتاسا وانا هین سوال امکان تراول ریتین یای کن ملی لازنگ پرو آدین گربر برگی استنگا ਸਰਤਾਉ ਕੁਕ ਮੰਗੀ ਪੈਲੇ ਜ਼ਲ ਮੱਲੇ ਬੁਰਗਿਆਂ ਸਰੀ ਤੇ ਸ਼ਿਕਾਬ ਜ਼ਗੋਂ ਗਾਉ ਕਾ ਸੰਗਾ ਤੇ ਲੇ ਮੰਗੀਤ ਆਰਤੇ ਕਕ ਸੰਗ ਇਕ ਲਗੋਂ ਇਸ ਕੋ ਲਕ ਵਿਚੇ ਰਾਵੇ ਤਤ ਗਰਾਕ ਅੰਗੇ ਕੁਕ ਮਾਕ ਆਦਰ ਜ਼ਉਂ ਚਕ ਤੈ ਹੰਗਾ ਕਾਮ ਕਰਤਤ ਵਾ ਗਰਾਸ ਸੇ ਗਾਦਿਆ ਬੈਸਾਇੰਤ ਆਪਲੇ ਬੁਰਗਿਆ ਪੰਗਾਲੇ ਮੈਕਾ ਮਾਤਿਯੰਤ ਅੰਗੇ ਗਾਦਿਆਂਤ ਜ਼ਰੇ ਤਤ ਇਕ ਲੰਗ ਕਿਤ ਲੰਗ ਗਾਦਿਆਂ ਕਾਮ ਕੇਲਾ ਮੁੰਗ ਸਮਝੋਂ ਕ ਤੰਚ ਤੰਚ ਪਾਇਆਂ ਜੋ ਅਕਸ਼ੋ ਪੜੇ ਲੈ ਪਾਉਤਾ ਤੋਰੀਂ ਗਰਾਸ ਸਗੋਲ ਇੰਤ ਬੁਗਲ ਇੰਤਰ ਅੰਗ ਸਰਤਾ ਬੁਰਗੀ ਬੁੰਬਈ ਕਾਮ ਸੁਦੋਂ ਵੇ ਤੇਲੀ ਗਾ ਦੋ ਮੁੜੈਰ ਆਤਾਂ ਕਿਤੇ ਮੁੜਲੇ ਬੁਰਗਿਆਂਕ ਇੱਕ ਸਿੰਘ ਰਿਜ਼ੋਂ ਪੌਲਿਆ ਹੰਤ ਦੁੱਖ ਸੋਂ ਕਿਤੇਨ ਸੰਗਾ ਆਤਾਂ ਕਾਲ ਪੁਰਤੋ ਬਦਲ ਲਾਂਗੇਂਗੇ ਵੇਲਾ ਕਲਾਕ ਜਾਉਂ ਚ ਬਦਲਾ ਪਾਂਕ ਹੋ ਇੱਕ ਦਖਲੋ ਮਾਤਰ ਜਾਉਂ ਉਰਲਾ ਆਜ ਆਵੇ ਬਪਾਈਂ ਸੋ ਅਤਿਰਿਕਤ ਕੋਂਗਾ ਕੋ ਉਸਲਿਆ ਮਾਪਾ ਸੋ ਮੋਗ ਜਾਉਂ ਬਦਲਲਾ ಆದಿ ಆವೈ ಬಪಾಯಿಂಚೆ ಹುಂಗುಂ ಈತಂಗಿ ಸರ್ಸರಿತ ಮಾರ ಲೆಕ್ಕ ವರ್ತು ಹುಸ್ಕೋ ಅಂಗಿ ಮೋಗ್ ಜಾಂಗ್ ಪೌತಲು ದೇಕುಂ ಆಜ್ ಯು ಅಪ್ರಾಯ ಎಕ್ ಪೌತಂಗ ಬುರ್ಗ್ಯಾ ಪ್ರಾಯ ಆಕೆರ್ ಜತಾ ಮುಂಚಾಕಿ ತಿ ಮುಕಾಕ್ ಸುಂಗ್ ವೆತಾ ಮುಂಗಿಯತ್ ಹ್ಯಾ ದಿಸಂಗಿ ಇಸ್ ಕೊಲನ್ ಸುರ್ವಾತುಂ ಸುಮಾರ್ ದಿಸ್ ಜಾಂಗ್ ಕೈಲೆ ತಶ ಮುಂಗತಂಗ ಹರೇಕ ಶಾಲೆಯಂಗಿ ಶಿಕ್ಷಕ ರಕ್ಷಕರ ಸಭೆ ಜಾಂಗ್ ಸಸತ್ ವಾ ಸಭಾ ಇಸ್ ಕೊಲಂಗಿ ಎದೋಳು ಸಾಂಗ್ ಮುಗ್ದಲ್ಯಂತ್ ಯಾ ಸರ್ಗು ಜಮ ತೆಂಗಿ ತುಮಿ ತುಮ್ಚ ಬುರ್ಗ್ಯಾಂಗ್ ಮೊಬೈಲ್ ದೇಂಗಾಕಾತ್ ತಿಂ ಪಾಗ ಜತಾತ್ ಮುಳ್ಳಿ ಲ ದಿಂಗ್ ಕಾಯಿ ವೀಸ್ ವರ್ಷಾಂದಂಗ್ ಸುಕಾಂಗ್ ಅಸ್ತಂಗ ಆ ಜಾಪಿರಿ ತಿಂಗ್ ಸೋಲೊಂಗೆ ಉಂಚೆ ದಿಸ್ತ ಯಾ ಕಾಳಾಗ್ ಮೊಬೈಲ್ ಅಸ್ತಂಗ ಜಿಯೋಂಗ್ ಜಾಯ್ತ್ ಆತ ಅಮ್ಚ ಲಗಿ ಅಷ್ಟ ವರ್ಗ್ ಹತೆರ್ ಮುಳ್ಯಾಗ್ ಮೊಬೈಲ್ ಅಂಗಿ ಇಂಟರ್ನೆಟ್ ವಾ ಅಂತರ್ಜಾಳ ಹಸೋ ಸಹ್ಕೋ ವಾಪಾರ್ ಅಮ್ಕಾ ಅಮಿ ಚಿಂತ್ಲೆಲೆ ಸಪ್ನಾಂಗ್ ಜಾರಿ ಕೊಂಗ್ ಕ್ಲೈತ ತಶೆ ಮುಂಗ್ತಂಗ ಅಮ್ಮಿ ಇಸ್ಕೊಲಾಂತ್ ಅಮ್ಚ ಬುರ್ಗ್ಯಾಂಕ್ ಯು ಅಪ್ರಾಯಕ್ ತಯಾರ್ ಕರ್ಚಿ ವೇದಿ ಮುಂಗ್ ಸರಿ ಕರಿಯತ್ ಹಚ್ಚಿ ವರ್ತಿ ಜವಾಬ್ದಾರಿ ಕಿತ್ಲಿ ಬುರ್ಗ್ಯಾಂಚ ವಗಿಲಾಂಕ ಸ ಕಿತ್ಲ್ಯಾಸ ಮಾಪಂಗ್ ಶಿಕ್ಷಕಾಂಕ್ ಎಸ ಫಕತ್ ವಗಿಲಾಂಕ್ ಅಂಗಿ ಶಿಕ್ಷಕಾಂಕ್ ಮಾತ್ರ ಹಿ ಜವಾಬ್ದಾರಿ ಸೀಮಿತ ಕೆಲ್ಯಾಗ ಮುಕೇಲ್ ಕಿರ್ದಾರ್ ಪಂಗ್ ವಯಸ್ಸುಂಚ ಅಮ್ಚ ಬುರ್ಗ್ಯಾಂಕ್ ಹಚ್ಚಿ ಕಿತ್ಲಿ ಗಂಭೀರತ ಆಸಾಮಿಳ್ಳೆ ಪ್ರಮುಖ ಆತಾಂಚ ಬುರ್ಗೆ ಮಸ್ತ್ ಸೆನ್ಸಿಟಿವ್ ಜೆಂಗ್ಜಿ ಜನ್ರೇಷನ್ ಆಲ್ಫಾ ಮಂಗ ಅಂತರ್ಜಾಳಚ ಪಾಸಾಂತ ಬುಗೋಂಗ್ ಸಿಗಲ್ಯಾಂತ್ ಅಂತರ್ಜಾಳಚ ಪ್ರಭಾವಾಂಗ್ ಅತ್ಯಧಿಕ ಮಾಪಾಂಗ್ ಐಸೋಲೇಟ್ ಆಗಿದಲ್ಯಾಂತ್ ತಂಚ ಬೊಗಂಗಾಂಗ್ ತಂಚ ಚಿಂತ್ಪಾಕ್ ಸರಿಜಲ್ಲೆನ್ ಜೀವಂಗ್ ತಂಚ ಜಾಯ್ಜೆ ಮುಳ್ಳಿ ಖೂಬ್ ಪೆಸಾಗ್ನಿ ತಂಚ ಜಾವಂಗಸ ತೀನ್ ಸೋಂಸಾಗ ವೆಗ್ಲಾಸ್ಟರಿ ತಿಂಗ್ ಪಳೆತಾತ್ ತಂಕ ಲಾಂಬ್ ಲಾಂಬ್ ಬಸಾಂಗ ಪಸಂಜಾಯಂಗಂತ್ ಪುರಾತಂ ಕಳಚಿ ಪುರಾಂಗ ಹೈಸಾಯಂಗಂತ್ ಕಿತೇ ಯಸೊಂದಿ ಶಾಕ್ ಆಂಗ್ಸ್ ವೀಕ್ ತಂಕ ಅವಕ್ತ ಕಶೆ ವಾಟ್ಸಪ್ ಇನ್ಸ್ಟಾಗ್ರಾಮ ಚೇರ್ ಶಾಕ್ಸ್ ಫಾರ್ಮಾಂಗಿನ್ಸ್ ಮೆಸೇಜ್ ಗಲ್ತಾತ್ ತಶೆನ್ ತಂಕ ಉಂಗ್ಯಾ ಶಬ್ದಂಗ್ ಉಂಗ್ಯಾ ಔದೆಂತ್ ಸಂಪೌಂಚಿ ಕಾರಿ ಇನ್ಸ್ ದೈಜೆ ಹೀಯೆ ಕಂಚ ಸಂಸಾರಾಂತ ಗುಡುಂಗ್ ಅಷ್ಟಿ ಏಕ್ ಉತ್ತರೋಂಗ್ ಅಂಗಿಕೀ ದಾ ವರ್ಷ ಉಪ್ರಾಂತ ಆ ತಂಚಿ ಪರಿಗತ ದುಸರಿ ಸುದತೆಲಿ ಸಂಸಾರ ಅಧಿಕ ಸ್ಪರ್ಧಾತ್ಮಕ ಜಾಂಕ್ ಪೌತಲು ಅಸಲ್ಯ ಸ್ಪರ್ಧಾತ್ಮಕ ಸಂಸಾರಕ್ಕೆ ಫುಲ್ ಕೊರೊಂಕ್ ಅಮ್ಚಿ ಬುರ್ಗಿ ಕಂಚಾರಿತಿಂಗ್ ತಯಾರಾಯಿ ಕೊರೊಂಗ ಸಾತ್ ಇಸ್ಕೊಲಾಂತ ಫಕತ್ ಪಕ್ಕೆ ಪುಸ್ತಕ ಯಾಕಾಪ್ಲೆ ಲಿಸಾವ್ ಮಾತ್ರ ಅಸ್ತಾಂ ಕಷ್ಟ ಅಂಗಿ ಸಲ್ವೋಂಗ್ ಯತಾಂಗ ಕಷೆಂ ಫುಲ್ ಕರ್ ಮುಖ ಸರ್ಚೆ ವಿಷಿ ಮಹೇತ್ ಅಂಗಿ ಜಿಯೋ ಚರಿತ ತಂಕ ಶಿಕೈಜೆ ಶಿಕೈಜೆ ತರ್ ಶಿಕ್ಷಕ ಅಂಗಿ ಅಂಗಿ ವಗಿಲಾಂಗಿ ತೊರೆ ಕಲ್ತೆ ಪೊಂಗ್ ತೊರಿ ಸಸ್ನಿ ಕಾಯಿ ದೌವರ್ ಸೌಕಾಸ್ ಆಕೌ ಕೊರೊಂಗ್ ಬುರ್ಗ್ಯಾಂಕ್ ಲಿಸಾಂ ಶಿಕೈಜೆ ಆಜ್ ವಿಜ್ಞಾನ್ ಸಂಸಾರ ಚ ಮುಖ ಜಾಂಗ್ ಪೌಲ ತಶೆ ಅಸ್ತಂಗ ವಿಜ್ಞಾನ ವಿಷಿ
Thôi anh chân tập bà con, áo lục

Importanti niet. Mula wa vigyangan, mungje basic science and matso sir pakin yasso, disong eta. Serta wiyo zangan, aple unsle shikab zorung, pergan wak vetat. Ashe videshak gillang vichar keler, amcha deshant, tia tia shikpa shetant, zaizullo furar nga, mullo, tankan yek, vuglen sawal dosung, tim pergan wak gillant. Hen torema pang, sarkin gashan dista. Bharatarat nga, Professor Siyan nga rao, ಕೆದಾಳೈ ಏಕ ದುಸ್ಸೊಂಗೆ ವ್ಯಕ್ತಕರ್ತಲು ಭಾರತಾಂತ್ ಇಸ್ರೋಕ್ ಬೋ ಸರ್ಪಾಕೆ ಮೊಲಬ್ಲ ಅಂಗೆ ಹಕ ಮುಖೇಲ್ ಕರಂಗ್ ಜಾಂ ವರ್ಸಾಂಗೆ ಮಿನ್ಸೊಂಗೈ ಲೆಲೆ ಸರ್ಕಾರ್ ತೆಸ್ಸಪರಿ ಸೊಲೊಂಗೈಲ್ಯಾತ್ ಇತರ್ ದೇಶಾಂಗಿ ವಿಜ್ಞಾನ ಚಾಯ ವಿಷಯಾಂಕ್ ಕರ್ಚಿ ಆರ್ಥಿಕ ಕುಮ್ಕೆ ಮುಖಾರ್ ಭಾರತ ಬೋ ಪಾಕೆಸ ತೋ ಸ್ವತಃ ಪಾನ್ಸ್ ಪ್ರಧಾನ ಮಂತ್ರಿ ಸೊ ವಿಜ್ಞಾನಿಕ ಸಲಹಾದಾರ ಜಾಂ ತಂಗೆ ಕಿತ್ಲೆ ಪೌಕೆ ಹಸ ಪ್ರಸ್ತಾಪ ತಂಚ ಮುಖಾರ್ ದೋರ್ ಲಾಸ ಮುಖಾರ್ ಬಳೆಯ ಮುಂಗ್ ಪಾಕಿಂಗ್ ಗಲ್ಲೆನ್ ಸೊಡ್ಲ್ಯಾರ್ ಪುರ್ತು ಸಹಕಾರ ಕೆದ್ಗಾನ್ಸ್ ತಂಕ ಲಬೋಂಕ್ನ ಹೇ ಶಂಬರ್ ಕಕ್ಕೆ ಸತ್ ವಿಜ್ಞಾನ್ ಸಂಸಾರಚ ಮೊಂಗ್ ಆಕರ್ಷಿತ್ ಕುರುಂಗ್ ಸೊಕೊಂಕ್ನಾಂಗೈ ಸರ್ಕಾರ ಅಂಕ್ ವಿಜ್ಞಾನ ಖಾತೆರ್ ದೆಂಗಿ ದಿಯುಂಕ್ ಮಶ್ಚಿ ಕೌಜೆಂಗಿ ತಶಿ ಬೊಕ್ತ ಜ ರಮ್ಸೋಸ್ ದೇಶ ಅಂಕ ಜಾಯ್ ಪುರ್ತು ಪಾಕಿಂಗ್ ಬೋ ದೀನ ಬೈಲಾ ದೇಶಾಂಗಿ ತಸಲಿ ಕುಮೋಕ್ ಮೇಳೊಂಗ್ ಶಿಕಾಬ್ ಜಗೊಂಕ್ ಅವಕಾಶ ಕುರುಂಗ್ ದಿತಾತ್ತರ್ ಆಮಿ ಕಿತ್ಯಾಕ್ ಪಾಕಿಂಗ್ ಸರಾಜೆ ಹೇಂಗದ್ರೆನ್ ವಿದೇಶಾನ್ ಶಿಕ್ಷಾ ಯುವ ಸಂಗಸ ವಾದ ಸರ್ಕೊಮ್ರಿಯೇತ್ ದುಸ್ರ್ಯಾಂಗ್ ಅಂಚ ದೇಶಾಂತ್ ಲೆಕ್ಕ ವೃತ್ತು ಸ್ಪರ್ಧ ಅಸಲ್ಯಾಂಗ್ ವಿನ್ಸು ಉಂಗಿ ಜೌಂಚಿ ಸಾಧ್ಯತಾ ಉಂಗಿ ದಿಸೋಂಗ್ ಯೋಂಗ್ ತಿಂಪರ್ಗವಾಗ್ ಉಬ್ಲ್ಯಾಂಗ್ ಜೌಂಪುರು ವಿದೇಶಾ ಕುಬೋಂಗ್ ಜೈಪುರ್ತೆ ಪೈಷೆ ಜೈಜೆ ರೀಣ ಕಾರಿಜೆ ಜಲ್ಲಿ ಪರಿಸ್ಥಿತಿ ಉಬ್ಜತಾ ಜರ್ ವಿದೇಶಾಂತ್ ವಸೋಂಗ್ ಅಪ್ಪೊಂಗ್ ಸುಫೋಳ್ ಜಾಯಂಗತರ್ ಕಿತೆನ್ ಜಾಯಿತ್ ಮುಳ್ಳಿ ಬಿರಾಂತ್ ಮುತಿನ್ ದುಸುಂಗ್ ಗವಾಂತ ಸಂಗಾ ಕುಶೆಂಗ್ ಕಾಮ್ ಕರ್ತಾತ್ ಅಸಲ ಸ್ಥಿತೆಂತ್ ಅಂಚಿ ತಾಯರೈ ಸರ್ಕಿ ಅಂಗೆ ಜೊಕ್ತಿ ಅಸೊಂಗ್ ಜೈ ಜೈತ್ತು ಸ್ಪರ್ಧ ಅಸವೈ ಪೊಂಗ್ ತ್ಯಾ ಪೌಂಗ್ಯಾಕ್ ಪವೊಂಕ್ ಅಸಾಧ್ಯ ಮುಳ್ಳೆನ್ ಚಿಂತಪ್ ಮೋತಿಂತ್ಲೆ ಅಮಿ ಬೈರ್ ಕರುಂಗ್ ಜೈ ತಶೆ ಅಸ್ತಂಗ ಬುರ್ಗ್ಯ ಪಂಗಲ್ಯ ತಶೆನ್ಸ್ ಯುವ ಪ್ರಾಯಕ್ ಪಾಯ್ ತೆಂಗ್ ಚ ದಿಸಾಂಗಿ ಅಂಚ ಬುರ್ಗ್ಯಾಂಗಿ ಅಂಗೆ ಯುವ ಜಂಗಾಂಗಿ ವೊಗೆಸ್ ಬುಷ್ಚೆ ಕಿತೆಂಗಿ ಸಮಾಧಿಸಾಂಗ ಪೈಲಾಂಗ್ ಪೈಲೈ ತಂಗೆ ಸುಕ್ಸುಗಿ ಜೈಜೆ ಬೊಸ್ಲೆ ಲೇಖರೆ ಸಕ್ಕರ್ ಸರ್ ಕುರುಂಕ್ ಅಮಿ ಕಂಚಾಯ್ ಹೊಟ್ಲಾಂತ ಬಸೊಂಕ್ ನಾವು ಅಮ್ಕ ಅಮ್ಚಿಸ್ ಮುಳಿ ಜವಾಬ್ದಾರಿ ಹತಾಪಾಯಂಚೆ ಬೊಕಾನ್ ಜರೇಶಿನ್ ಕರ್ತ ಅಮ್ಚ ಇಸ್ಕೊಲಾಂಗಿ ಕಾಲೇಜಿಂಗಿ ಅಮ್ಚೆ ತೈ ಅನ್ಯಾಯ ಜತಾಂಗಾಮ್ ಆಮಿ ಜಾಂಗ್ ಅವಾಜು ಕೈಜೆ ದಟ್ಲ್ಯಾಕ್ ಏಕ ಶಿಕ್ಷಕಿಕ್ ಏಕ ವಿದ್ಯಾರ್ಥಿಚೆ ಹಗೆ ಅಸ್ತ ತ್ಯಾಪಸುಂ ಪರೀಕ್ಷೆಂತ ಜಾಯ್ ಜಾಯಿ ಮುಂಗ್ ಅಂಕ ಉಂಗೈದಿಲೆ ವಿದ್ಯಾರ್ಥಿ ಅಸೊಂದಿ ಮುಂಗ್ ಒಗೆಸ್ ಬೊಸ್ಲ್ಯಾರ್ ಇಂಕಲ್ ಮಾರ್ಕ್ಸ್ ಉಂಗೆ ಜತಾತ್ ಸರ್ಕ್ಯೋ ಜಪಿ ಬರೈಲ್ಯಾರಿ ಅಂಕ ದೇಂಗತ್ಲ್ಯಾರ ತೀಯಕ ಒಳು ಸೂಕ್ ಹಕ ತ್ಯಾ ವಿದ್ಯಾರ್ಥಿ ಅಪ್ಲ ಹಕ್ಕಂಗ್ ತಸೋ ವಿಚಾರ ಕರಿಜೆ ತವಳ ಮಾತ್ರ ವಿದ್ಯಾರ್ಥಿ ಮುಕ್ಲ ಶಿಕ್ಪ ತಳಾಂಗೈ ಸರ್ಕ್ಯಾರಿತಿ ಶಿಕೊಂಗ್ ಪೌತಾತ್ ದುಸ್ರ್ಯಾಂಗ್ ಅಂಚ ಇಸ್ಕೊಲಂಗಿ ಆತ ಬುರ್ಗ್ಯಾಂಗ್ ಮಾರುಂಗ್ ಕಾಡುವಾಗ್ಲ ಸೂಕ ಕರ್ತಂಗ ತಿದ್ವಂಗ್ ದೀಜೆ ಮಾರ್ಗ ಬಡೋಂಗ್ ತಿದ್ವಂಜಿ ಗರ್ಸಂಗ ಮೊಗಾಂಗ್ ಸಂಜೈಲ್ಯಾರ್ ಬುರ್ಗಿ ತಿದ್ವಂಗ್ ಮಾಂಗುಂಗ್ ಗೇಂಕ್ ಸದಾಂಸ್ ತಯಾರ್ ತರಿ ತೊರೆ ಇಸ್ಕೊಲಾಂಗಿ ಅಂಗೆ ವಿವೇಗ್ಲ ಸಂದರ್ಭಂಗಿ ಸಲ್ಯಾಂಕ್ ಸಲ್ಯಾಂ ಮುಖಾಗ್ ಮಾಷ್ಕಾಂಗ್ ಮರ್ಚೆ ಅಂಗೆ ಅಪ್ಪಾಚಿ ಸಕತ್ ದಕೊಂಚಿ ರೀತ್ ಕಿತೆಂಗಿ ಸರ್ಕೆ ದಿಸಂಗ ತಿತ್ಲೈ ಪುರುಷ್ ಪೊಂಗ್ ದಕೊಂಕ್ ಆಶಾ ಆಸಾತರ್ ಅಪ್ಪಾಚ ವಾಹಾಂಗ್ ಅಪ್ಲ ಖಾಂದ್ಯಾರ್ ಗೇಂ ಇಸ್ಕೊಲಾ ಕಿಯುಂದಿತ್ ತವಳ ಸರ್ ಗೌಂಸು ಲೋಕಸ್ ಪೊಳೆಯೊಂಗ್ ಶಬಾಸ್ ಕಿದ್ಯುಂ ಕೀಪುರು ಶಿಕ್ಷಕ್ ಜಾಂ ಶಿಕ್ಷಕಂಚ ಸ್ತರಾರ್ ಜಾಯಶ್ಚಿ ಪರಿಪಿಕಾಯ ಸೊಂಗ್ಜೈ ಸೂಕಿ ಗುರುಂಗ್ ಪುರು ಸೂಕಿ ಗುರುಚ ಸ್ವಾಭಾವಿಕ್ ಪುಂಗ್ ಸೂಕಿಂಕಸ್ ವೆಂಗುಂಗ್ ಹುಗ್ಲಿ ಕಪ್ಗಾಂಚಿ ಸಾಲ್ ಸಂಕಂಗ್ ಮಾರೆ ಕಾರ್ ಜಾಂಗ್ ಪೌತಿಲಿ ದೇಕುಂಗ್ ಅಂಚ ಬುರ್ಗ್ಯಾಂಗ್ ಯು ಅಪ್ರಾಯಕ್ ಪಾವುಂಚಿ ವರ್ಗ್ ಜವಾಬ್ದಾರಿ ಅಮ ಸರ್ವಾಂಗ್ ಕಸ ಅಂಚ ಬುರ್ಗ್ಯಾಂಗ್ ಸದಂ ಕರ್ತಂಗ ದಶೆ ಅಮ್ಕ ಖುಷಿ ಬಗ್ತಾಗಿ ದಶೆ ಆಮಿ ವರ್ತೆ ದೇಕಿಂಗ್ ಜೀವಂಗ್ ಸಕೊಂಗ್ ಜೈ ಸದಂ ಕರ್ತಂಗ ಸರ್ಕೆ ದಿಶೆಂಗ್ ಸಂಕರ್ತಂಗ ಸಬಾರ್ ಅರುಕೊಳ್ಯೋ ಅದ್ಲೊಂಗ್ ಪುರು ಪೊರ್ತಂಗ ಪೊರ ತೂಕೊಂಗ್ ಫೊರೆನ್ ಸಂಕುಂಚೆ ದೈರ್ಕರಿಯ ಅಂಚ ಅಂಚ ಶವಕಾಶಿ ಮೆಕಾ ಕರಿಯ ಪ್ರತಿಭಾಂಗ್ವಿತ್ ಜವ್ಯ ಕಲ್ತಿನ್ ಜವ್ಯ ಅದೇಕ್ ವರ್ತ್ಯಾಂಗ್ ಮುಂಶ ಪೊಂಗಾಕ್ ವ್ಯಂಗ್ಯ ಪಾಯಿ ವರ್ಚಾಂಗ್ ತಂಚೈತ್ಲಾಕ್ ಸೊರ್ಯ ಪಾಯಿ ವರ್ಚಾಂಗಿ ಏಕ ದೇಸ ಅಂಚ ಸದಂಗಾಕ್ ತಾಳಿಯೋ ಪೇಟಾ ಶಂಕರ್ಯ ಸರ್ ಬುರ್ಗ್ಯಾಂಗ್ ಅಂಗೆ ಯುವ ಜಂಗಾಂಗ್ ಜೈತ್ ಲಬೋ

0: ಬರಂಕು
1: ಎದುಳ್ತಾಯ್ ತುಮಿ ಭುರ್ಗಿ ಯುವ ಜಾಣ ಜತ್ತನ ಹ್ಯಾ ವಿಷಯಾರಿ ಗ್ಲಾನಿಶ್ ಜೂಡ್ ಮಾರ್ಟಿಸ್ ಅಲಂಗಾರ್ ಹನ್ನಿ ಪ್ರಸ್ತುತ ಕೆಲಲಯ ಭಾಷಣ ಐಕಲಿಂತಿ. ಅತ್ತ ಅವಿಟಾ ಸಾಂತ್ ಮಯೂರ ಶಿರ್ತಾಡಿ ಹನ್ನಿ ಪ್ರಸ್ತುತ ಕರ್ಚೆ ಸ್ವರಚಿತ ಕವಿತಾ ವಾಚನ ಐಕುವ್ಯಾ.
2: ಮುಜಿ ಪೈಲಿ ಕವಿತಾ ಅವು ನಾಂತರ್ ಅವು ನಾಜಲಾರ್ ಸಂಸಾರ ಕೋ ಸೊಸರ್ ಲತ್ಮೊಂಡ್ ದಿಕ್ ಚಿಯಾ ಶ್ಯಾಮಕ ಅವು ನಾಜಲಾರ್ ಸಂಸಾರ ಕೋ ಸೊಸರ್ ಲತ್ಮೊಂಡ್ ದಿಕ್ ಚಿಯಾ ಶ್ಯಾಮಕ ದೇವ ಬಪ್ಪಲಾಗಿ ಅಡ್ ದೋಸ್.

ಕಾಮಾಂಚಿ ಕಿತ್ತೆ ಒಗ್ಲಿಕ್ ಸಲ್ ತಮಣ್ ತಾಯಿ, ತುಕ ನೆಣ ಸುಲ್ಲು ಸೈತ್ ತುಜಿ ಕೀರ್ತ ಗಜೈತ, ತುಕ ನೆಣ ಸುಲ್ಲು ಸೈತ್ ತುಜಿ ಕೀರ್ತ ಗಜೈತ. ಏ ಸಕ್ಕಡ್ ಮೊಜೆ ತಾವನನ್ಸ ನೈಂಗಿ, ಹೇ ಸಕ್ಕಡ್ ಮೊಜೆ ತಾವನನ್ಸ ನೈಂಗಿ. ತುಕಸ್ ಕಳಿತ್ನ ತುಲ್ಯೋ ಸುಬೀತ್ ಓಳಿ ತುಜೆ ಕತಿರ್ತಾಣಿ ಲಿಕ್ಲ್ಯಾತ್, ತುಕಸ್ ಕಳಿತ್ನ ತುಲ್ಯೋ ಸುಬೀತ್ ಓಳಿ ತುಜೆ ಕತಿರ್ತಾಣಿ ಲಿಕ್ಲ್ಯಾತ್. ಶ್ರದ್ಧಾಂಜಲಿ ಮುಣೋನ್ ತಕ ನಾವು ಸೈದ್ದಿಲ್ಲ, ಶ್ರದ್ಧಾಂಜಲಿ ಮುಣೋನ್ ತಕ ನಾವು ಸೈದ್ದಿಲ್ಲ. ಜೀವಾಂತ ಸುಲ್ಲೋಯ್ತರ್ ಏನ್ ಸಕ್ಕಡ ಐಕೊಂಚೆ ಬಾಗ್ ತುಕ ಕೈ, ಜೀವಾಂತ ಸುಲ್ಲೋಯ್ತರ್ ಏನ್ ಸಕ್ಕಡ ಐಕೊಂಚೆ ಬಾಗ್ ತುಕ ಕೈ. ಅಕಾಯಿ ಅವಂಸ ಕಾರಣ ವೈಗಿನೈ, ಅಕಾಯಿ ಅವಂಸ ಕಾರಣ ವೈಗಿನೈ. ಅವ್ ಗುಟಾನ್ ಸ್ವರ ಬರಿ ಎತ್ತ ಅಂತರಿ ಮನುಷ್ಯಕ್ ಮಾನ್ ಸನ್ಮಾನ್ ದಿತ, ಅವ್ ಗುಟಾನ್ ಸ್ವರ ಬರಿ ಎತ್ತ ಅಂತರಿ ಮನುಷ್ಯಕ್ ಮಾನ್ ಸನ್ಮಾನ್ ದಿತ. ಸಂಗೋನ್ ಜರ ಇಲ್ನೋ ಲೋಕ್ ತ್ಯಾ ದಿಸಾಕಿ ಎ ಕಾರ್ಯ ಮಣ್ಣು ನಡ್ತೋ, ಸಂಗೋನ್ ಜರ ಇಲ್ನೋ ಲೋಕ್ ತ್ಯಾ ದಿಸಾಕಿ ಎ ಕಾರ್ಯ ಮಣ್ಣು ನಡ್ತೋ. ಮಾಸಾಚೆ ಜವಾಣ ಸೂರ್ ಸೊರೋ ಮಣೋನು, ಮಾಸಾಚೆ ಜವಾಣ ಸೂರ್ ಸೊರೋ ಮಣೋನು, ಮಕಾಯಿ ಬೆಬ್ ದೊಕರ್ನ ಮುಜಿ ಜವಾಬ್ದಾರಿ ವಿಸ್ರೋಂಕೊರ್ತೋ, ಮಕಾಯಿ ಬೆಬ್ ದೊಕರ್ನ ಮುಜಿ ಜವಾಬ್ದಾರಿ ವಿಸ್ರೋಂಕೊರ್ತೋ. ಮುಜಿ ಮುಕ್ಲಿ ಕವಿತಾ ದುರ್ಸೋಣೆ. ಸಂಸಾರ ಕಿತ್ಲೋ ಸುಬೀತ್, ಕಿತ್ಲೋ ವಿಶಾಲ್ ಕಿತ್ಲೋ ಕುಶಾಲ್, ಸಂಸಾರ ಕಿತ್ಲೋ ಸುಬೀತ್ ಕಿತ್ಲೋ ವಿಶಾಲ್ ಕಿತ್ಲೋ ಕುಶಾಲ್. ಪುಣ ಅವು ಮಾತ್ರ ಏಕ್ಲೋ ಅಂಗ ಕಂಗಾಲ್, ಪುಣ ಅವು ಮಾತ್ರ ಏಕ್ಲೋ ಅಂಗ ಕಂಗಾಲ್. ಸಂಸಾರ ಅಂತ ಹರಿಯೇ ಏಕ್ಲ್ಯಾಕಿ ಬೊರೆನ್ಸ್ ಮೇಳ್ತ, ಸಂಸಾರ ಅಂತ ಹರಿಯೇ ಏಕ್ಲ್ಯಾಕಿ ಬೊರೆನ್ಸ್ ಮೇಳ್ತ. ಪುಣ ಮಕ ಏಕ್ಲ್ಯಾಕ ಮಾತ್ರ ಕಿತ್ಯಾ ಸಗಳೆ ವಾಯ್ಟಸ್ ಗಡ್ತ, ಪೂಣ್ ಮಕ ಏಕ್ಲ್ಯಾಕ ಮಾತ್ರ ಕಿತ್ಯಾ ಸಗಳೆ ವಾಯ್ಟಸ್ ಗಡ್ತ. ಅರೆ ಪೋಳೆ ಮುಜೆ ಸೆಜಾರಿಯಾಕ್ ಕಿತ್ಲೆ ವಿಶಾಲ್ ಗರ್ತಚೆ ರಾವ್ಳೇರ್, ಅರೆ ಪೋಳೆ ಮುಜೆ ಸೆಜಾರಿಯಾಕ್ ಕಿತ್ಲೆ ವಿಶಾಲ್ ಗರ್ತಚೆ ರಾವ್ಳೇರ್. ಒಡ್ಲೆಂಗರ್ ಮಕಾಯಸ ಪುಣ್ ಕಿತ್ತೆ ಕೊರು ತೆ ರಾವ್ಳೆರ ಸರ್ಕೆನಾ, ಒಡ್ಲೆಂಗರ್ ಮಕಾಯಸ ಪುಣ್ ಕಿತ್ತೆ ಕೊರು ತೆ ರಾವ್ಳೆರ ಸರ್ಕೆನಾ. ಅನಿ ತೋಮುಜು ಈಸ್ಟ್ ರಾಯ ಅಂಬರಿ ಅಪೂರ್ಬಾಯ ಚಕಾರ ಅರ್ಬೌಂತ, ಅನಿ ತೋಮಜೋ ಈಸ್ಟ್ ರಾಯ ಅಂಬರಿ ಅಪೂರ್ಬಾಯ ಚಕಾರ ಅರ್ಬೌಂತ. ಪೋಳೆತನ ಲೋವು ಬಿಜತ, ಪೋಳೆತನ ಲೋವು ಬಿಜತ, ಮುಜಲಗಿ ಕಾರಸ ಪುಣ್ ತಂತುನ್ ಬೌಂತನ ಅವ್ ರಾಯ್ ಮಣ್ ಮಕ ಬಗನ, ಮುಜಲಗಿ ಕಾರಸ ಪುಣ್ ತಂತುನ್ ಬೌಂತನ ಅವ್ ರಾಯ್ ಮಣ್ ಮಕ ಬಗನ. ಮುಜ ಬವ ಚಕುಟ್ ಮಜಿ ಸೊಬಾಯಿ ಕಿತೆ ಸಂಗು, ಮುಜ ಬವ ಚಕುಟ್ ಮಜಿ ಸೊಬಾಯಿ ಕಿತೆ ಸಂಗು. ಬಾಯಲ್ ತಚಿ ಬುದ್ವಂತ್ ಬುರ್ಗಿ ಬೈಲಾಗ ಮನಿಗೊಳ್ತಾತ್, ಬಾಯಲ್ ತಚಿ ಬುದ್ವಂತ್ ಬುರ್ಗಿ ಬೈಲಾಗ ಮನಿಗೊಳ್ತಾತ್. ಮುಜೆ ಯ ಸಕುಟಾಮ್ ಬಾಯಿಲೇಕ ಕೂಜ್ನಂತ ಸಂಸಾರ್, ಮುಜೆ ಯ ಸಕುಟಾಮ್ ಬಾಯಿಲೇಕ ಕೂಜ್ನಂತ ಸಂಸಾರ್. ಬುರ್ಗಿ ಮೊಜೆನ್ಸ್ ಬಿಸ್ನೆನ್ ಸಂಬಾಳ್ನ, ಬುರ್ಗಿ ಮೊಜೆನ್ಸ್ ಬಿಸ್ನೆಸ್ ಸಂಬಾಳ್ನ ಗಾವಂತಸಲೊಳ್ತಾತ್, ಬುರ್ಗಿ ಮೊಜೆನ್ಸ್ ಬಿಸ್ನೆಸ್ ಸಂಬಾಳ್ನ ಗಾವಂತಸಲೊಳ್ತಾತ್. ಆಜಾ ಉತ್ತರ ಪ್ರಾಯರ್ ಪಿಡೆನ್ ಪಡೋನ್ ಉಳ್ವಳ್ತ, ಆಜಾ ಉತ್ತರ ಪ್ರಾಯರ್ ಪಿಡೆನ್ ಪಡೋನ್ ಉಳ್ವಳ್ತ. ಹಂಗ ಇಮಕ ತೊಸ್ಸು ಸೆಜರಿ ತೊಸ್ಸು ಈಸ್ಟ್ ಅನಿ ತೊಸ್ಸು ಬಾವು ದಿಸ್ತಾತ್, ಹಂಗ ಇಮಕ ತೊಸ್ಸು ಸೆಜರಿ ತೊಸ್ಸು ಈಸ್ಟ್ ಅನಿ ತೊಸ್ಸು ಬಾವು ದಿಸ್ತಾತ್. ದೇವಾನ್ ಕಿಣಾನ್ ತಂಕ ಯಾ ಸಂಸಾರ ಅಂತಲೆ ಉಕ್ಲೂನ್ ವೆಲೆ, ದೇವಾನ್ ಕಿಣಾನ್ ತಂಕ ಯಾ ಸಂಸಾರ ಅಂತಲೆ ಉಕ್ಲೂನ್ ವೆಲೆ. ಮಕ ತರ್ಕಿತೆ ಆಗಶೆ ಪಿಡೆ ಅಂತ ಒಳ ಒಳೊಂಕೆಲೆ, ಮಕ ತರ್ಕಿತೆ ಆಗಶೆ ಪಿಡೆ ಅಂತ ಒಳ ಒಳೊಂಕೆಲೆ. ಮುಜಲಾಗಿ ಆಸಿಲ್ಲ ಅಂತ ಮಕ ಕೆದ್ನೈ ಸಮಾಧಾನ ಲಬಲ್ಲೆನ, ಮುಜಲಾಗಿ ಆಸಿಲ್ಲ ಅಂತ ಮಕ ಕೆದ್ನೈ ಸಮಾಧಾನ ಲಬಲ್ಲೆನ. ಅವೆ ದುರ್ ಸೊಂಜೆ ಸೊಣ್ಣಸ್ತನ ದೇವಿ ಮಕ ಆಪೈನ ಕೊಣ್ಣ, ಅವೆ ದುರ್ ಸೊಂಜೆ ಸೊಣ್ಣಸ್ತ ದೇವಿ ಮಕ ಆಪೈನ ಕೊಣ್ಣ. ಅವು ತರೀಕಿತೆ ಕೊರು ದುರ್ಸನಸ್ತನ ಮಕ ಕೆಲ್ಲೆ ಜೀರನ, ಅವು ತರೀಕಿತೆ ಕೊರು ದುರ್ಸನಸ್ತ ಮಕ ಕೆಲ್ಲೆ ಜೀರನ, ದುರ್ಸನಸ್ತನ ಮಕ ಕೆಲ್ಲೆ ಜೀರನ. ಮುಜಿ ಮುಕ್ಲಿ ಕವಿತಾ ಕೋಂಟೆ ಚಾರ್ಜಣ್. ಸಗ್ಳೆ ಮುಜ ಜೀವಿತಾಂತ ಚಾರ್ಜಣಂಚಿ ಸಕಂತ್ ಮಕ, ಸಗ್ಳ್ಯಾ ಮುಜ ಜೀವಿತಾಂತ ಚಾರ್ ಜಣಂಚಿ ಸಕಂತ್ ಮಕ.
पूण कोण ते चार जण म्हण अजून कळीत ना म्हाका.

ಇಬ್ರಾಹಿಂ ಅವರ ಗೀತರಚನೆಯ ಮುಂದಿನ ಗೀತೆ ಆತ್ಮ ಚಿತ್ರದಿಂದ, ಹಾಡಿದ್ದಾರೆ ಆಶಾ ಭೋಸ್ಲೆ.

ಲೆಸ್ಲಿ ಲೂಯಿಸ್ ಮತ್ತು ವಸುಂಧರಾ ದಾಸ್ ಹಾಡಿರುವ ಗೀತೆ. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹ್ಯಾರಿಸ್ ಜಯರಾಜ್. ಚಿತ್ರ ಅಪರಿಚಿತ್.

ಆನಂದ್ ರಾಜ್ ಆನಂದ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಮುಂದಿನ ಗೀತೆ ಆರ್ಯನ್ ಚಿತ್ರದಿಂದ. ಹಾಡಿರುವ ಗಾಯಕರು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
2: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
2: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
0: 100.3 ಆಕಾಶವಾಣಿ.

0: ಬನಿ ಟೆಲಿಕ್ವಿಸ್
1: ಕಾರ್ಯಕ್ರಮದ ಕೊನೆಯಲ್ಲಿ ಸುನಿಧಿ ಚೌಹಾನ್ ಮತ್ತು ಕೆಕೆ ಹಾಡಿರುವ ಭಗಂ ಭಾಗ್ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆ, 6:50 ರಾಮಸಾಲ್ಯನ್ ಮಂಗಲ್ಪಾಡಿ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ದ್ರೋಣ ಪರ್ವ. 7:45 ಕನ್ನಡ ಭಾಷಣ, ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಕಾವ್ಯಯಾನ, ಸಂಚಿಕೆ 66, ಬತ್ತಲೇಶ್ವರ ಕವಿ ವಿರಚಿತ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧುರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧುರು ಮೋಹನ ಕಲ್ಲೂರಾಯ. 8:30 ಇಂಗ್ಲಿಷ್ನಲ್ಲಿ ಭಾಷಣ ಡಾಕ್ಟರ್ ನಮ್ರತಾ ಬಿ ಅವರಿಂದ. ವಿಷಯ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಸ್ಪಿರುಲಿನಾ. 9:30 ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ. 10:00 ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮನಿ ಈಶ್ವರ್ ಅವರ ಹಾಡುಗಾರಿಕೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಜಿಯು ನಾಯಕ್ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 SMS ಮೆಲೋಡೀಸ್, ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ವನಿತಾ ವಾಣಿ, ಪ್ರಸನ್ನ ಚೆಕ್ಕೆಮನೆ ಅವರಿಂದ ಕಥೆ ಮರೀಚಿಕೆ, ಬಳಿಕ ಜನಪದ ಗೀತೆ. 11:30 ಶಾಸ್ತ್ರೀಯ ಸಂಗೀತ, SS ಶಂಕರ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ.

0: ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಶ್ವಃ ಆರಭ್ಯಮಾಣಸ್ಯ ಸಂಸದಃ ಪ್ರಾಬ್ರಿಡ್ ಸತ್ರಾತ್ ಪ್ರಾಕ್ ಸರ್ವಕಾರೇಣ ಸರ್ವದಲೀಯ ಸಭಾಂ ಆಹೂತಂ. ಸಭಾಯಾಂ NCPI ದಲಂ ಆಮಂತ್ರಣೆ ವಿಪಕ್ಷೇಣ ಪ್ರತೀಕಾತ್ಮಕ ರೂಪೇಣ ಬಹಿಷ್ಕಾರಂ ಕೃತಂ. ಸಂಸದೀಯ ಕಾರ್ಯ ಮಂತ್ರಿ ಕಿರೇನ್ ರಿಜಿಜುಃ ಸರ್ವಾನ್ ರಾಜನೈತಿಕ ದಲಾನ್ ಸಂಸದಃ ಸುಗಮತಯಾ ಸಂಚಾಲನಂ ಸುನಿಶ್ಚೇತುಂ ಪ್ರಾರ್ಥಿತವಾನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೋಲ್ದೋವಾ ಉತ್ತರ ಮ್ಯಾಸೆಡೋನಿಯಾ ರೋಮಾನಿಯಾ ಇತ್ಯತೇಷಾಂ ತ್ರಿರಾಷ್ಟ್ರಾಣಾಂ ಭ್ರಮಣಾರ್ಥಂ ಪ್ರಸ್ಥಿತವತಿ. ಜಮ್ಮು ಕಾಶ್ಮೀರ ಪ್ರದೇಶೇ ಅನೇಕೇಷು ಸ್ಥಾನೇಷು ಆಕಸ್ಮಿಕ ಜಲಪ್ಲಾವನೇನ ಭೂಸ್ಖಲನೇನ ಚ ನೈಕೆ ಜನಾಃ ಮೃತಾಃ ಸಂಪತ್ತಿನಾಂ ಕ್ಷತಿಃ ಚಾಭವತ್ ಉದ್ಧಾರ ಕಾರ್ಯಾಣಿ ಪ್ರಚಲಂತಿ ಕೇಂದ್ರೇಣ ಸರ್ವವಿಧ ಸಹಾಯತಾಯೈ ಆಶ್ವಾಸಿತಂ. ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಪಿವಿ ಸಿಂಧು ಇತ್ಯೇಷಾ ಪ್ರಥಮಾ ಭಾರತೀಯ ಮಹಿಳಾ ಅಭವತ್ ಯಯಾ ಜಾಪಾನ್ ಓಪನ್ ಬ್ಯಾಡ್ಮಿಂಟನ್ ಸ್ಪರ್ಧಾ ವಿಜಿತ್ಯ ಐತಿಹ್ಯಂ ವಿರಚಿತಂ ಅಪಿ ಚ ಅದ್ಯ ರಾತ್ರೌ ಫಿಫಾ ವಿಶ್ವಕಪ್ ಅಂತಿಮ ಸ್ಪರ್ಧಾಯಾಃ ಕೃತೆ ಅರ್ಜೆಂಟೀನಾ ಸ್ಪೇನ್ ದೇಶೌ ಸಜ್ಜೌ ಸ್ತಃ. ಅಥ ವಾರ್ತಾಃ ವಿಸ್ತರೇಣ. ಶ್ವಃ ಆರಭ್ಯಮಾಣಸ್ಯ ಸಂಸದಃ ಪ್ರಾವೃಟ್ ಸತ್ರಂ ಆಗಾಮಿ ಮಾಸಸ್ಯ ತ್ರಯೋದಶ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಅಸ್ಮಿನ್ ಸತ್ರೆ ಅನೇಕಾನಿ ಮಹತ್ವಪೂರ್ಣಾನಿ ವಿಧೇಯಕಾನಿ ಪ್ರಸ್ತೂಯಂತೆ. ಪ್ರಾವೃಟ್ ಸತ್ರಸ್ಯ ಪೂರ್ವಸಂಧ್ಯಾಯಾಂ ಕೇಂದ್ರ ಸರ್ವಕಾರೇಣ ಅದ್ಯ ಸಂಸದಿ ಸರ್ವದಲೀಯ ಸಭಾ ಆಯೋಜಿತಾ. ಅಸ್ಯಾಃ ಸಭಾಯಾಃ ಅಧ್ಯಕ್ಷತಾ ರಕ್ಷಾಮಂತ್ರಿ ರಾಜನಾಥ ಸಿಂಹ ಕೇಂದ್ರೀಯ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ರಾಜ್ಯಸಭಾಯಾಃ ಸದನ ನೇತಾ ಜಗತ್ ಪ್ರಕಾಶ ನಡ್ಡಾ ಚ ಅಕುರ್ವನ್. ಸಂಸದೀಯ ಕಾರ್ಯ ರಾಜ್ಯಮಂತ್ರಿ ಅರ್ಜುನ ರಾಮಮೇಘವಾಲಃ ತಥಾ ಡಾಕ್ಟರ್ ಎಲ್ ಮುರುಗನಃ ಅಪಿ ಸಭಾಯಾಂ ಉಪಸ್ಥಿತೌ ಆಸ್ತಾಂ. ಸಭಾಯಾಂ ಅಪನಾ ದಲಸ್ಯ ನೇತ್ರೀ ಅನುಪ್ರಿಯಾ ಪಟೇಲಃ ಜೆಡಿಯು ದಲಸ್ಯ ನೇತಾ ಸಂಜಯ ಝಾ ಟಿಡಿಪಿ ದಲಸ್ಯ ನೇತಾ ಲಾವು ಶ್ರೀಕೃಷ್ಣ ದೇವರಾಯಲು ಕಾಂಗ್ರೆಸ್ ದಲಸ್ಯ ನೇತಾ ಜಯರಾಮ ರಮೇಶಃ ಸಮಾಜವಾದಿ ದಲಸ್ಯ ನೇತಾ ಧರ್ಮೇಂದ್ರ ಯಾದವಃ ಝಾರ್ಖಂಡ ಮುಕ್ತಿ ಮೋರ್ಚಾ ದಲಸ್ಯ ರಾಜ್ಯಸಭಾ ಸದಸ್ಯ ಮಹುವಾ ಮಾಝಿ ತಥಾ ಚತ್ವಾರಿಂಶದಧಿಕಾನಾಂ ರಾಜನೈತಿಕ ದಲಾನಾಂ ಪಂಚಾಶದಧಿಕಾಃ ನೇತಾರಃ ಉಪಸ್ಥಿತಾಃ ಆಸನ್. ಸಭಾಯಾಃ ಆರಂಭೆ ಏವ ವಿಪಕ್ಷೀಯ ದಲಾನಾಂ ಸದಸ್ಯಾಃ NCPI ಇತ್ಯತಸ್ಯ ದಲಸ್ಯ ಸಹಭಾಗಿತಾಮಾಲಕ್ಷ್ಯ ವಿರೋಧಂ ಪ್ರದರ್ಶಯಿತುಂ ಪ್ರತೀಕಾತ್ಮಕ ರೀತ್ಯಾ ಉಪವೇಶನಾತ್ ಬಹಿರ್ಗತವಂತಃ. NCPI ಇತಿ ಪಂಜೀಕೃತಂ ರಾಜನೈತಿಕ ದಲಮಸ್ತಿ ಯಸ್ಯ ಪಶ್ಚಿಮ ಬಂಗ ವಿಧಾನಸಭಾ ನಿರ್ವಾಚನೇಷು ಸಹಭಾಗಿತಾ ಅಭವತ್. ಸಂಪ್ರತಿ ತೃಣಮೂಲ ಕಾಂಗ್ರೆಸ್ ದಲಸ್ಯ ಅನೇಕಾಃ ವಿದ್ರೋಹಿ ಸಾಂಸದಾಃ ಅಪಿ ಅಸ್ಮಿನ್ ದಲೆ ಏವ ಸಮ್ಮಿಲಿತಾಃ ಸಂತಿ. ತಥಾಪಿ ವಿರೋಧಂ ಪ್ರಕಟಯನ್ ವಿಪಕ್ಷೀಯಾಃ ಪುನಃ ಸಭಾಯಾಂ ಸಮುಪವಿಷ್ಟಾಃ. ಸಭಾಯಾಃ ಅನಂತರಂ ವಾರ್ತಾಹರೈಃ ಸಹ ಸಂವಾದಂ ಕುರ್ವನ್ ಕಿರೇನ್ ರಿಜಿಜುಃ ಸರ್ವೇಭ್ಯಃ ರಾಜನೈತಿಕ ದಲೇಭ್ಯಃ ಸಂಸದಃ ಸುಚಾರುರೂಪೇಣ ಸಂಚಾಲನಂ ಸುನಿಶ್ಚೇತುಂ ತಥಾ ಪ್ರಮುಖ ವಿಷಯೇಷು ರಚನಾತ್ಮಕ ಚರ್ಚಾಯಾಂ ಸಹಭಾಗಿತಾಯೈ ಪ್ರಾರ್ಥಿತವಾನ್. ಸಹ ಉಕ್ತವಾನ್ ಯತ್ ಲೋಕತಂತ್ರಂ ಸುದೃಢೀಕರಣಾಯ ವ್ಯವಧಾನಸ್ಯಾಪೇಕ್ಷಯಾ ಸಾರ್ಥಕ ಚರ್ಚಾ ಅಧಿಕಾ ಆವಶ್ಯಕಾ ಅಸ್ತಿ.
2: कोई पार्टी या कोई मेंबर अपना जो भी बात रखना चाहता है पार्लियामेंट में पूरा रख सकते हैं. मैं विपक्ष के साथियों को कहना चाहता हूं कि पहले में भी पार्लियामेंट को चलाने में दिक्कत आई थी क्योंकि हंगामा बहुत ज्यादा हुआ था. लोग चाहते हैं कि पार्लियामेंट सुचारू रूप से चले, इसलिए मैं फिर से सब पार्टी के नेताओं को मैं अनुरोध करता हूं कि पार्लियामेंट अच्छी तरह से चले, इसमें सब लोग योगदान करें और हम भी विपक्ष के बात सुनेंगे और विपक्ष भी हमारे बात.
1: ವಾರ್ತಾಹರೈಃ ಸಹ ಸಂವಾದಂ ಕುರ್ವಂತಿ ತೃಣಮೂಲ ಕಾಂಗ್ರೆಸ್ ದಲಸ್ಯ ಸಾಂಸದಃ ಮಹುವಾ ಮೊಯಿತ್ರಾ ಇತ್ಯೇಷಾ ಅವದತ್ ಯತ್

ಕಾಂಗ್ರೆಸ್ ದಳಂ ಸಮಾಜವಾದಿ ದಳಂ ಡಿಎಂಕೆ ಜೆಎಂಎಂ ತೃಣಮೂಲ ಕಾಂಗ್ರೆಸ್ ದಳಂ ಆಮ್ ಆದ್ಮಿ ದಳಂ ಚ ಸಮೇತ್ಯ ಸರ್ವೇ ವಿಪಕ್ಷೀಯ ದಳಾನಿ ಸರ್ವದಲೀಯ ಸಭಾತಃ ಬಹಿರ್ಗತಃ. ಸಾ ಏತದಪಿ ಆರೋಪಿತವತಿ ಯತ್ ಎನ್ಸಿಪಿಐ ಸಂಸದೆ ಮಾನ್ಯತಾ ಪ್ರಾಪ್ತಂ ಸಂಸದೀಯ ದಳಂ ನಾಸ್ತಿ. ರಾಜ್ಯಸಭಾಯಃ ವಿಪಕ್ಷಸ್ಯ ಉಪನೇತಾ ಪ್ರಮೋದ ತಿವಾರಿ ಸಭಾತಃ ಬಹಿರ್ಗಮನಂ ಎನ್ಸಿಪಿಐ ದಳಸ್ಯ ಆಮಂತ್ರಣಸ್ಯ ವಿರೋಧೇ ಪ್ರತೀಕಾತ್ಮಕ ಬಹಿಷ್ಕಾರಃ ಇತಿ ಅವದತ್. ಎನ್ಸಿಪಿಐ ದಳಸ್ಯ ನೇತಾ ಸುದೀಪ್ ಬಂದ್ಯೋಪಾಧ್ಯಾಯಃ ಸರ್ವದಲೀಯ ಸಭಾಯಾಂ ವಿಪಕ್ಷೀಯ ದಳಾನಾಂ ವಿರೋಧಸ್ಯ ಕಠೋರಾಂ ನಿಂದಾಂ ಅಕರೋತ್. ಸಹ ಅವದತ್ ಯತ್ ರಾಷ್ಟ್ರೀಯ ಜನತಾಂತ್ರಿಕ ಗಠಬಂಧನೆ ಎನ್ಟಿಎ ಎನ್ಸಿಪಿಐ ಇತೀದಂ ದ್ವಿತೀಯಂ ಬೃಹತ್ತಮಂ ದಳಮಸ್ತಿ. ಪ್ರಿಯಾ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೋಲ್ದೋವಾ ಉತ್ತರ ಮೆಸಿಡೋನಿಯಾ ರೋಮಾನಿಯಾ ದೇಶಾನಾಂ ತ್ರಿರಾಷ್ಟ್ರಯಾತ್ರಾಣಾಂ ಯಾತ್ರಾಂ ಪ್ರಾರಬ್ಧವತಿ. ತಸ್ಯಾಃ ಯಾತ್ರಾಯಾಃ ಪ್ರಥಮೇ ಚರಣೇ ರಾಷ್ಟ್ರಪತಿ ಮುರ್ಮು ಮೋಲ್ದೋವಾ ದೇಶಂ ಪ್ರಾಪ್ಸ್ಯತಿ. ಕಸ್ಯಾಪಿ ಭಾರತೀಯ ರಾಷ್ಟ್ರಪತೇಃ ಮೋಲ್ದೋವಾ ದೇಶಸ್ಯ ಏತತ್ ಪ್ರಥಮಂ ಭ್ರಮಣಂ ಭವಿಷ್ಯತಿ. ತಸ್ಯಾಃ ಯಾತ್ರಾಯಾಃ ಸಮಯೇ ರಾಷ್ಟ್ರಪತಿ ಸ್ವಪ್ರತಿಪಕ್ಷೇನ ಮಯಾ ಸಾಂಡು ಇತ್ಯನಯಾ ಸಹ ಪ್ರತಿನಿಧಿಸ್ತರೀಯೋಪವೇಶನಂ ವಿಧಾಷ್ಯತಿ. ಸಾ ಸಂಸದಃ ಅಧ್ಯಕ್ಷೇಣ ಇಗೋರ್ ಗ್ರೋಶು ಇತ್ಯನೇನ ಸಹಾಪಿ ಮೇಲನಂ ಕರಿಷ್ಯತಿ. ಸಾ ಮೋಲ್ದೋವಾ ಭಾರತ ಸಂಸದೀಯ ಮೈತ್ರಿ ಸಮೂಹಸ್ಯ ಸದಸ್ಯೈಃ ಸಹಾಪಿ ಸಂವಾದಂ ಕರಿಷ್ಯತಿ. ವಾಣಿಜ್ಯ ಮಂಚಂ ಸಂಬೋಧಯಿಷ್ಯತಿ. ಭಾರತೀಯ ಸಮುದಾಯಸ್ಯ ಸದಸ್ಯೈಃ ಸಹ ಸಂವಾದಂ ಚ ವಿಧಾಷ್ಯತಿ. ಯಾತ್ರಾಯಾಃ ದ್ವಿತೀಯ ಚರಣೆ ರಾಷ್ಟ್ರಪತಿ ಮುರ್ಮು ಜುಲೈ ಮಾಸಸ್ಯ ಏಕವಿಂಶತಿಃ ದ್ವಾವಿಂಶತಿಃ ದಿನಾಂಕಯೋಃ ಉತ್ತರ ಮೆಸಿಡೋನಿಯಾ ದೇಶೆ ಭವಿಷ್ಯತಿ. ಅಂತಿಮೇ ಚರಣೆ ಶ್ರೀಮತಿ ಮುರ್ಮು ಜುಲೈ ಮಾಸಸ್ಯ ತ್ರಯೋವಿಂಶತಿತಃ ಪಂಚವಿಂಶತಿ ದಿನಾಂಕ ಪರ್ಯಂತಂ ರೋಮಾನಿಯಾ ದೇಶಂ ಗಮಿಷ್ಯತಿ. ಜಾಂಜಿವಾರಃ ಇತ್ಯಸ್ಯ ಅಧ್ಯಕ್ಷಃ ತಥಾ ಕ್ರಾಂತಿಕಾರಿ ಪರಿಷದಃ ಅಧ್ಯಕ್ಷಃ ಡಾಕ್ಟರ್ ಹುಸೇನ್ ಅಲಿ ಮ್ಯುನೆ ಇತ್ಯೇಷಃ ಅದ್ಯ ನವದಿಲ್ಯಾಂ ಉಪರಾಷ್ಟ್ರಪತಿನಾ ಸಿ ಪಿ ರಾಧಾಕೃಷ್ಣನ್ ವರ್ಯೇಣ ಸಹ ಮಿಲಿತವಾನ್. ಜಾಂಜಿವಾರ್ ಇತಿ ತಂಜಾನಿಯಾ ದೇಶಸ್ಯ ಅರ್ಧಸ್ವಾಯತ್ತ ಪ್ರದೇಶಃ ಅಸ್ತಿ. ಅಸ್ಯ ಸ್ವಕೀಯಂ ಸಂವಿಧಾನಂ ರಾಷ್ಟ್ರಪತಿಃ ಪ್ರತಿನಿಧಿಸಭಾ ಧ್ವಜಃ ಚ ಅಸ್ತಿ. ಅಸ್ಮಿನ್ ಮೇಲನೆ ತೌ ಭಾರತ ತಂಜಾನಿಯಾ ಸಂಬಂಧಸ್ಯ ಪೂರ್ವವ್ಯಾಪ್ತಿಂ ಸಮೀಕ್ಷಿತವಂತೌ ತಥಾ ಚ ಭವಿಷ್ಯೆ ಸಹಯೋಗಸ್ಯ ನೂತನಾನಾಂ ಮಾರ್ಗಾಣಾಂ ಅನ್ವೇಷಣಂ ಕೃತವಂತೌ. ಉಪರಾಷ್ಟ್ರಪತಿಃ ಸಾಮಾಜಿಕಾಂತರ್ಜಾಲೀಯ ಪಟಲೆ ಅಕಥಯತ್ ಯತ್ ಅಸ್ಮಿನ್ ಮೇಲನೆ ಭಾರತ ತಂಜಾನಿಯಾ ದೇಶಯೋಃ ದೀರ್ಘಕಾಲಿಕ ಸಹಭಾಗಿತ್ವಸ್ಯ ತಥಾ ಚ ಜಾಂಜಿಬಾರ್ ದೇಶೇನ ಸಹ ಭಾರತಸ್ಯ ವಿಶೇಷ ಸಂಬಂಧಸ್ಯ ಪುನರುದ್ಘಾಟನಂ ಜಾತಂ. ಯಸ್ಯ ಮೂಲಾಧಾರಃ ಶತಾಬ್ದಶಃ ಪುರಾತನಃ ಸಮುದ್ರೀಯಃ ಸಾಂಸ್ಕೃತಿಕಃ ಚ ಸಂಬಂಧಃ ಅಸ್ತಿ. ವ್ಯಾಪಾರಸ್ಯ ನಿವೇಶಸ್ಯ ವಿಕಾಸ ಸಹಭಾಗಿತ್ವಸ್ಯ ಪರ್ಯಟನಸ್ಯ ನೀಲಾರ್ಥವ್ಯವಸ್ಥಾಯಾಃ ಶಿಕ್ಷಾಯಾಃ ತಂತ್ರಜ್ಞಾನಸ್ಯ ಬಹುಪಕ್ಷೀಯ ಸಹಭಾಗಿತ್ವಸ್ಯ ಚ ಕ್ಷೇತ್ರೇಷು ಸಹಕಾರಂ ಸುದೃಢಂ ಕರ್ತುಂ ಉಪಾಯೇಷು ಚರ್ಚಾ ಜಾತಾ. ರಾಷ್ಟ್ರಪತಿ ಮ್ಯುನಿ ಚೆನ್ನೈ ನಗರಸ್ಯ ಐಐಟಿ ಮದ್ರಾಸ ಪರಿಸರಸ್ಯ ಭ್ರಮಣೆ ಆನಂದಂ ಪ್ರಕಟಿತವಾನ್. ತಥಾ ಚ ದ್ವೈಪಾಕ್ಷಿಕ ಶೈಕ್ಷಣಿಕ ಸಹಯೋಗಸ್ಯ ಐತಿಹಾಸಿಕ ಉಪಕ್ರಮಸ್ಯ ಐಐಟಿ ಮದ್ರಾಸ ಜಾಂಜಿಬಾರ್ ಪರಿಸರಸ್ಯ ಸ್ಥಾಪನಾಯಾಂ ಅಪಿ ಚ ಜಲ ಪರಿಯೋಜನಾನಾಂ ಕೃತೆ ಭಾರತಸ್ಯ ಸಹಾಯಸ್ಯ ಭಾರತೀಯ ಸಾಂಸ್ಕೃತಿಕ ಸಂಬಂಧ ಛಾತ್ರವೃತ್ತೇಃ ಭಾರತೀಯ ತಾಂತ್ರಿಕ ಆರ್ಥಿಕ ಸಹಯೋಗ ಪ್ರಶಿಕ್ಷಣ ಕಾರ್ಯಕ್ರಮಸ್ಯ ಚ ಕೃತೆ ಭಾರತಸ್ಯ ಸಮರ್ಥನಸ್ಯ ಪ್ರಶಂಸಾಂ ಅಕರೋತ್. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅಪಿ ಅದ್ಯ ಪ್ರಾತಃ ರಾಷ್ಟ್ರಪತಿನಾ ಮ್ಯುನೆ ಇತ್ಯನೇನ ಸಹ ಮೇಲನಂ ಕೃತವಾನ್. ಜಾಂಜಿಬಾರ ದೇಶಸ್ಯ ರಾಷ್ಟ್ರಪತಿ ಸಂಪ್ರತಿ ಉಪರಾಷ್ಟ್ರಪತೇಃ ಸಿ ಪಿ ರಾಧಾಕೃಷ್ಣನ್ ವರ್ಯಸ್ಯ ಆಮಂತ್ರಣೆ ಭಾರತಸ್ಯ ಚತುರ್ದಿವಸೀಯಾಯಾಂ ಆಧಿಕಾರಿಕ ಯಾತ್ರಾಯಾಂ ಅಸ್ತಿ. ಜಮ್ಮುಕಾಶ್ಮೀರ ಪ್ರದೇಶ ಅದ್ಯ ಬಹುಷು ಸ್ಥಾನು ಪ್ರಚಂಡ ವೃಷ್ಟಿಯ ಭೂಸ್ಖಲನೇನ ಆಕಸ್ಮಿಕ ಜಲಪ್ಲಾವನೇನ ಚ ತ್ರಿಭಿ ಮಹಿಳಾಭಿಸ್ ಸಹ ನ್ಯೂನಾತಿನ್ಯೂನ ಚತ್ವಾರಃ ಜನಃ ಮೃತಃ ಅನ್ಯ ಜನೈಕೆ ಲುಪ್ತಃ ಸಂತಿ. ಸರ್ವಾಧಿಕಂ ಬಾಧಿತಂ ಕ್ಷೇತ್ರಂ ಪೂಂಚ್ ಮಂಡಲಸ್ಯ ಸುರಾನ್ ಕೋಟ್ ಉಪಮಂಡಲಮಸ್ತಿ. ಪ್ರಭಾವಿತಃ ನಿವಾಸಿನಃ ನಿಷ್ಕಾಶಯಿತುಂ ಪ್ರಭಾವಿತ ಪರಿವಾರೇಭ್ಯಃ ಉಪಶಮನಂ ಪ್ರದಾತುಂ ಚ ಕ್ಷೇತ್ರೆ ರಕ್ಷಾದಳಾನಿ ಸಂಲಗ್ನಾನಿ ಸಂತಿ. ನೂನಾಬಂದಿ ಗ್ರಾಮೆ ಗೃಹಪತನೇನ ಏಕಾ ಮಹಿಳಾ ಮೃತಾ, ತಸ್ಯ ವ್ರಣಿತಃ ಪತಿ ತ್ರಯಃ ಬಾಲಕಾಃ ಚ ರಕ್ಷಿತಃ.
ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅಪಿ ಪ್ರಾಣಹಾನಿಂ ಪ್ರತಿ ಶೋಕಂ ಪ್ರಕಟಿತವಾನ್ ತಥಾ ಚ ಆಶ್ವಾಸಿತವಾನ್ ಯತ್ ಸರ್ವಾಃ ಸಂಸ್ಥಾಃ ಉದ್ಧಾರಕಾರ್ಯೇ

0: ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಜೀವನದ ಏಳು ಬೀಳುಗಳನ್ನು ಸುಂದರವಾಗಿ ಚಿತ್ರಿಸಿದಂತಹ ಒಂದು ಹಾಡು. ಆ ಹಾಡಿನಲ್ಲಿ ಬರೆದಂತಹ ಸಾಹಿತ್ಯವು ನನಗೆ ತುಂಬಾ ಹತ್ತಿರವಾದಂಥದ್ದು.
4: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗತಾನ ಪಲ್ಲವಿ
4: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಕೆಳಗುರೆ ನಾಳೆ ಸಾಯಂಕಾಲ 5:00 ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಪೂರ್ವಿ ಶೆಟ್ಟಿ ಅವರಿಂದ ಭಾವಗೀತೆಗಳು, ಅನಿಕಾ ಸೂರಿ ಅವರಿಂದ ಸಿತಾರ್ವಾದನ, ಬಳಿಕ ವೀರಭದ್ರ ಅವರಿಂದ ಭಾಷಣ, ಭಾಷಾ ಕೌಶಲ್ಯದ ಮಹತ್ವ ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: blr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی ہند پروگرام تو خبری نیوز آن AIR ایپ پر دستیاب
3: آکاشوانی انیت تمل نگلچگلوم نیوز آن AIR ایپل کڑیکم

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ ಶೇಕಡಾ 40ಕ್ಕೆ ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ಧಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39ರಷ್ಟು ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43ರಷ್ಟು ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡಾ 35 ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67ರಷ್ಟು ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 ಟಿಎಂಸಿಗೆ ಹೋಲಿಸಿದರೆ ಪ್ರಸ್ತುತ 359.98 ಟಿಎಂಸಿಗೆ ಅಂದರೆ ಶೇಕಡಾ 40ಕ್ಕೆ ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23ರಷ್ಟು ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8855 ಹೆಕ್ಟೇರ್

0: ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು, ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ 2014 ರಿಂದ 2026 ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7:00 to 9:30 ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2:00 to 4:15 ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 cm ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 29, ಕನಿಷ್ಠ 21°C ತಾಪಮಾನ ಸಂಭವ. ಪ್ರತಿಷ್ಠಿತ 2026 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು 42 ಅರ್ಹ ದಿವ್ಯಾಂಗರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಸೇರಿದಂತೆ ಇನ್ನಿತರ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಯಾರ ಮೇಲೆಯೂ ಅವಲಂಬಿತರಾಗದೆ ಗೌರವಯುತ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಈ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವಾಕರ್ಗಳು ಇನ್ನಿತರ ಸಾಧನ ಸಲಕರಣೆಗಳು ಸಹಕಾರಿಯಾಗಲಿವೆ ಎಂದರು.

0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40% ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಯಕ್ಷಗಾನದ ಹಾಡುಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಮಟ್ಪಾಡಿ ರಾಜಗೋಪಾಲಾಚಾರ್ಯ ವಿರಚಿತ ದ್ರೋಣ ಪರ್ವ. ಭಾಗವತರು ರಾಮ ಸಾಲಿಯಾನ್ ಮಂಗಲ್ಪಾಡಿ. ಮದ್ದಳೆ ಜಗದೀಶ ಮಂಗಲ್ಪಾಡಿ. ಚೆಂಡೆ ಕೃಷ್ಣ ಮಂಗಲ್ಪಾಡಿ. ಚಕ್ರತಾಳ ಮಹೇಶ್ ಹೇರೂರು. ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೊಟ್ಟಿ. ಕೇಳಿ ದ್ರೋಣ ಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.

18 ದಿನಗಳ ಭಾರತ ಯುದ್ಧದಲ್ಲಿ ಕೌರವ ಸೇನೆಯ ಸೇನಾಧಿಪತಿ ಆಚಾರ್ಯ ಭೀಷ್ಮರು ಪಾರ್ಥನಿಂದ ಶರಮಂಚಕ್ಕೆ ಒರಗಿಸಲ್ಪಟ್ಟಾಗ ಕೌರವ ದುಃಖಿಸುವ ಸಂದರ್ಭ.

ಒಂದಕ್ಕೆ 10,000 ಕಿರೀಟಧಾರಿಗಳ ವಿರೋಧಿ ಸೇನೆಯ ಸೇನಾನಿಗಳನ್ನು ಧರೆಗೆ ಉರುಳಿಸುತ್ತೇನೆ ಎಂಬುದಾಗಿ ಹೇಳಿದಂತಹ ಆಚಾರ್ಯ ಭೀಷ್ಮರು ಸರಳ ಮಂಚಕ್ಕೆ ಒರಗಿದಾಗ ಯುದ್ಧದಲ್ಲಿ ಗೆಲ್ಲುವ ದಾರಿ ಕಾಣದೆ ದುಃಖಿಸುವ ಕೌರವನನ್ನು ಗುರುದ್ರೋಣರು ಸಂತೈಸಿ ಮಾತುಗಳನ್ನಾಡುತ್ತಾರೆ. ಪಾಂಡವ ಸೇನೆಯನ್ನು ನಿರ್ನಾಮಗೊಳಿಸುತ್ತೇನೆ ಎಂದು ಹೀಗೆ ಹೇಳುತ್ತಾರೆ.

0: ಗರ್ಜಿಸಲು.
1: ಆಚಾರ್ಯ ದ್ರೋಣರ ಮಾತುಗಳನ್ನು ಕೇಳಿದಂತಹ ಕುರುಪತಿ ತೃಪ್ತನಾಗದೆ ಅವರಲ್ಲಿ ಈ ರೀತಿ ಹೇಳುತ್ತಾನೆ,

ಗುರುಗಳೇ, ಸಾಹಸದಿಂದ ಚಕ್ರವ್ಯೂಹ ರಚನೆ ಮಾಡಿ ನೀವು ಯುದ್ಧ ಮಾಡಿದರು. ನಮ್ಮ ಸೈನ್ಯವನು ಸೇನಾನಿಗಳು ಇನ್ನಿಲ್ಲವಾದರು. ಪಾಂಡವರ ಮೇಲಿನ ಶಿಷ್ಯ ವಾತ್ಸಲ್ಯ ಹೆಚ್ಚಾದುದೇ ಇದಕ್ಕೆ ಕಾರಣ. ನೀವು ಪಾಂಡವ ಪಕ್ಷಪಾತಿಯಾಗುತ್ತೀರಿ ಎಂಬುದೇ ನನ್ನ ಅನುಮಾನ ಎಂದು ಕೌರವ ಹೇಳಿದಾಗ ಕ್ರೋಧಗೊಂಡು ಗುರುಗಳು ಈ ರೀತಿ ಹೇಳುತ್ತಾರೆ.

0: ಅಪವ ಬಿಡೆಯು ತಲೆಯೇ ಶ್ರೀಪತಿ ಮೆಚ್ಚುವ ತೆರದೊಳು ಶೌರ್ಯವ ನಾ ಪರಲಿದಿರಿ ನಲಿ
1: ದ್ರೋಣಸೇನಾಧಿಪತ್ಯದಲ್ಲಿ ಕೌರವ ಸೇನೆ ಯುದ್ಧಕ್ಕೆ ಅಣಿಯಾಗಿದೆ ಎಂಬುದನ್ನು ತಿಳಿದ ಪಾರ್ಥನು ಸೇನೆಯನ್ನು ನೆರಹಿಸಿ ಯುದ್ಧಕ್ಕೆ ಸನ್ನದ್ಧವಾದಂತಹ ಸಂದರ್ಭ

ಪಾರ್ಥನು ಹರಿಯ ಸಾರಥ್ಯದಲ್ಲಿ ದ್ರೋಣರಿಗೆ ಎದುರಾಗುತ್ತಾನೆ. ಕಾಡಾಕಾಡಿ ಯುದ್ಧ ನಡೆಯುತ್ತದೆ. ಪಾರ್ಥ ಶರವರ್ಷವನ್ನೇ ಸುರಿಸಿದಂತಹ ಆ ಸಂದರ್ಭ.

ಯುದ್ಧದಲ್ಲಿ ಪಾರ್ಥನ ಎಲ್ಲ ಶರಗಳಿಗೂ ಪ್ರತಿಶರಗಳನ್ನು ಹೂಡಿ ಮೆರೆಯುತ್ತಿರುವ ದ್ರೋಣರನ್ನು ಕಂಡು ಭಯಭೀತನಾದವನಂತೆ ಕಂಡ ಪಾರ್ಥನನ್ನು ಉದ್ದೇಶಿಸಿ ಶ್ರೀಕೃಷ್ಣ ಈ ರೀತಿ ಹೇಳುತ್ತಾನೆ.

0: ಯುದ್ಧದಲ್ಲಿ ದ್ರೋಣರನ್ನು ಗೆಲ್ಲುವುದು ಸುಲಭ ಸಾಧ್ಯವಲ್ಲವೆಂದು ತಿಳಿದ ಶ್ರೀಕೃಷ್ಣನು ಯುದ್ಧ ಮಧ್ಯದಲ್ಲಿ ದ್ರೋಣರಿಗೆ ಕೇಳಿಸುವಂತೆ ಅಶ್ವತ್ಥಾಮ ಹತೋಹತಃ ಎಂದು ಗಟ್ಟಿಯಾಗಿ ಸುಳ್ಳು ಹೇಳಲು ಧರ್ಮಜನಲ್ಲಿ ಹೇಳುತ್ತಾನೆ. ಈ ವೇಳೆ ಅಶ್ವತ್ಥಾಮನೆಂಬ ಹೆಸರಿನ ಆನೆಯನ್ನು ಭೀಮ ಕೊಲ್ಲುತ್ತಾನೆ. ಅದನ್ನು ನೋಡಿ ಧರ್ಮಜ ಅಶ್ವತ್ಥಾಮ ಹತೋಹತಃ ಎಂದು ಹೇಳಿದ ಸಂದರ್ಭ.
1: ಧರ್ಮಜನ ನುಡಿ

ಮಗನಾದ ಅಶ್ವತ್ಥಾಮ ಹತನಾದನೆಂಬ ವಾಣಿಯನ್ನು ಕೇಳಿ ಪುತ್ರಮೋಹದಿಂದ ದುಃಖಿತನಾಗಿ ಶಸ್ತ್ರಾಸ್ತ್ರಗಳನ್ನು ಬಿಸುಟು ಶರೀರವನ್ನು ಯುದ್ಧಭೂಮಿಯಲ್ಲಿ ಬಿಟ್ಟು ಅಶರೀರನಾಗಿ ಸ್ವರ್ಗಕ್ಕೆ ಹೋದಂತಹ ಸಂದರ್ಭ.

0: ತಡಿ ಇಡಲ ಪಾಸರು ತಡಿ ತಡಿ ತಡೆ ಎಂದು
1: ಈ ಸಂದರ್ಭದಲ್ಲಿ ದ್ರೋಣರ ಪ್ರಾಣವಿಲ್ಲದ ಕಾಯವನ್ನು ದೃಷ್ಟದ್ಯುಮ್ನನು ಸಿಟ್ಟಿನಿಂದ ಕಡಿದು ಹಾಕುತ್ತಾನೆ. ಖಂಡಿಸಲ್ಪಟ್ಟ ಗುರುಗಳ ಶರೀರವನ್ನು ನೋಡಿದಂತಹ ಪಾರ್ಥ ಈ ರೀತಿಯಲ್ಲಿ ರಣಭೂಮಿಯಲ್ಲಿ ದುಃಖಿಸ್ತಾನೆ.

ದ್ರೋಣವಧೆಯ ವಿಚಾರವನ್ನರಿತ ಅಶ್ವತ್ಥಾಮ ಕಾದಾಟಕ್ಕೆ ಬಂದರೂ ಫಲಕಾರಿಯಾಗಲಿಲ್ಲ. ಕೊನೆಯಲ್ಲಿ ಜಯದ ಬೇರಿಯನ್ನು ಪಾಂಡವರು ಮೊಳಗಿಸಿದಂತಹ

0: ಇದುವರೆಗೆ ಮಟ್ಪಾಡಿ ರಾಜಗೋಪಾಲಾಚಾರ್ಯ ವಿರಚಿತ ದ್ರೋಣ ಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಾಮ ಸಾಲ್ಯಾನ್ ಮಂಗಲ್ಪಾಡಿ, ಮದ್ದಳೆ ಜಗದೀಶ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೋಟಿ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಈಗ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ರಾಜ್ಕುಮಾರ್ ಭಾರತಿ ಹಾಡಿರುವ ವ್ಯಾಸರಾಯರ ರಚನೆ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಈಗ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘಾವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50 ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed? That has to be decided in the business advisory committee.

ಎನ್ಸಿಪಿಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೈತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಳ್ಳಬೇಕು.

0: ಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32% ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ 40% ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ 3 ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019 ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟೆ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ದ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ 12:30 ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ.

0: ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 May 1915 ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕಾರ ಪಡೆದ ಭಾಗ್ಯ ಇವರದು. ತಮ್ಮ 15ನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳುವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀ ಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರೂ ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936 ರಿಂದ 1942 ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941 ನಾಗವೇಣಿಯವರನ್ನು ಮದುವೆಯಾದರು. 1942 ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945 ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947 ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದು 1962 ರಿಂದ 1973 ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀ ಸುತರು ತಮ್ಮ ಜೀವಿತಾವಧಿಯಲ್ಲಿ 32 8 ಹಾಗೂ 21 ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನು ಕೆಲವು ಹಸ್ತಪ್ರತಿ ರೂಪದಲ್ಲಿದೆ. ಭಾರತೀ ಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿವೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾ ತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮಿಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀ ಸುತರು 21 ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನು ರಚಿಸಿದವರು ಇವರು. ಇವರು 9ನೇ ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932 ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ ಕೆ ಗೋಪಾಲನ್, ನಂಬೂದರಿಪಾಡ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀ ಸುತರ ಮಗಳು ಕುಸುಮಾ ಶಾನುಭಾಗ ತಮ್ಮ ಪುಟಗಳ ನಡುವಿನ ನವಿಲುಗರಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೇರಳದ ವೈನಾಡಿನ ಗುಡ್ಡಗಾಡುಗಳಲ್ಲಿ ಸುತ್ತಿ ಅಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದು ಗುಡ್ಡಗಾಡಿನ ಜನರಾದ ಪಣಿಯರ ಜೊತೆ ಕಲಿತು ಬರೆದ ಹುಲಿಯ ಬೋನು ಕಾದಂಬರಿ ಗುಡ್ಡಗಾಡಿನ ಜನರ ಜೀವನ ಪದ್ಧತಿ, ಅವರ ಮುಗ್ಧತೆ ಮತ್ತು ಆ ಮುಗ್ಧತೆಯ ದುರುಪಯೋಗವಾಗುವ ಬಗೆಯನ್ನು ಚಿತ್ರಿಸಿದ್ದಾರೆ. ಕಾಡಿನ ಮೂಲ ನಿವಾಸಿಗಳನ್ನು ಮಾನವ

ಅವರಂತೆಯೇ ನೋಡಿ ಅವರ ಕಷ್ಟ ಸುಖಗಳನ್ನು ಓದುಗರಿಗೆ ಪರಿಚಯಿಸಿದವರು ಭಾರತೀ ಸುತ್ತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕಾ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ, ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳುವಳಿ ಆಧಾರಿತ ಪೆಟ್ರೇಷ್ಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು ಕಾದಂಬರಿಯ ನಾಯಕಿ ಪೊನ್ನಿಯ ಬದುಕಿನಲ್ಲಿ ತಾನು ಅನುಭವಿಸಿದ ಕೌಟುಂಬಿಕ ಹಿಂಸೆಯ ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು, ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ, ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687 1736 ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರು ರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಎಡಕಲ್ಲುಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ ವ್ಯಥೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೇ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀ ಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀ ಸುತರು 1938 ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ: ಇರುಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ, ನಿನಗೇ ಕಂಜಿಕೆಯೋ ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮದ್ದೆ.
ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತ

0: ಸಾಕ್ಷಿ ಧೈರ್ಯ ನೀಡಿದ್ದು ಸುಳ್ಳಾಗಲಿಲ್ಲ. ಒಟ್ಟಾಗಿ ಭಾರತೀ ಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ವರ್ಷಗಳ ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನು ನಡೆಸಿ 1976 ಏಪ್ರಿಲ್ 4ರಂದು ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 100 ವರ್ಷಗಳವರೆಗೆ ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 14 ತಿಂಗಳು ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾಕರಿಸಿದ ಶುದ್ಧ ಮನಸ್ಸಿನವರು, ಗಾಂಧಿ ತತ್ವವನ್ನು ಆಧರಿಸಿ ಬದುಕನ್ನು ಹೆಣೆದುಕೊಂಡವರು, ಕನ್ನಡಕ್ಕಾಗಿ ತನುಮನಗಳನ್ನು ಅರ್ಪಿಸಿದ ಕೊಡಗಿನ ಮಹಾನ್ ಚೇತನ ಭಾರತೀಸುತ. ಕೊಡಗಿನ ಮಣ್ಣಿನ ಸಾರವನ್ನು ಹೊತ್ತ ಇವರ ಸಾಹಿತ್ಯ ಕೊಡಗಿನ ಹೆಮ್ಮೆ.
1: ಭಾರತೀಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ, ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು. ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕಾವ್ಯಯಾನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ

0: ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಇದೀಗ ಕೇಳಿ ಕಾವ್ಯಯಾನದ 66ನೇ ಹೆಜ್ಜೆ.
3: ಓಂ ಶ್ರೀ ಗುರುಗಣಾಧಿಪತಯೇ ನಮಃ.
4: ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವು ಓದುಗರಿಗೆ ಕೇಳುಗರಿಗೆ ರಸದೌತಣ ನೀಡುವ ಕಾವ್ಯವೇ ಹೌದು. ರಾಮಾಯಣದ ಕಥೆಯು ಎಲ್ಲರಿಗೂ ತಿಳಿದದ್ದೇ, ಆದರೂ ಬೇರೆ ಬೇರೆ ಕವಿಗಳು ಚಿತ್ರಿಸಿರುವಂತಹ ರೀತಿ ರಾಮಾಯಣದ ಕಥೆಯ ಸ್ಥೂಲ ಮತ್ತು ಸೂಕ್ಷ್ಮ ಚಿಂತನೆಗಳಿಗೆ ಸಾಕ್ಷಿಯಾಗಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದ ರಾಮನನ್ನು ಅನುಸರಿಸಿ ಬಂದ ಲಕ್ಷ್ಮಣ ಸೀತೆಯೂ ಪಂಚವಟಿಯಲ್ಲಿ ದಿವಸಗಳನ್ನು ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ದುರುಳ ರಾವಣನು ಸೀತಾಪಹರಣ ಮಾಡುತ್ತಾನೆ. ಆಕೆಯ ಇರವನ್ನು ಹುಡುಕುತ್ತಾ ಬಂದ ರಾಮನಿಗೆ ಸುಗ್ರೀವನ ಭೇಟಿಯಾಗ್ತದೆ. ವಾಲಿ ನಿಗ್ರಹ ಮಾಡಿದ ರಾಮನಿಗೆ ಮಾತು ಕೊಟ್ಟಂತೆ ಸುಗ್ರೀವ ಸೀತಾನ್ವೇಷಣೆಗಾಗಿ ತನ್ನ ಕಪಿ ಸಮೂಹವನ್ನು ಸೇರಿಸುತ್ತಾನೆ. ಹೇಗಿತ್ತು ಎಂದರೆ, ನೆಲನ ಪಡೆಯೋ ಪ್ರಳಯ ಕಾಲಾನಲನ ಬಳಗವೋ ಗಂಧಮಾದನ ಬಲವೋ ಮಾರಿಯ ಕುಲವೋ ಕಾಲಮೃತ್ಯುಗಳೋ ಎಂಬಂತೆ ಹಲವಾರು ಕಪಿನಾಯಕರು ರಾಮನ ಎದುರು ಸಿದ್ಧರಾಗಿದ್ದಾರೆ. ರಾಮ ಅವರನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಆತನು ಹನುಮನನ್ನು ಗಮನಿಸಿ ಹೇಳುತ್ತಾ ಇದ್ದಾನೆ.

0: ಹನುಮ, ನೀನೇನು ಸುಮ್ಮನೆ ಇದ್ದೀಯಲ್ಲ? ನೀನು ಏನು ಎಂದು ನನಗೆ ಗೊತ್ತಿದೆ. ನಿನ್ನಾಳು ಎಲ್ಲಿ ತೋರಿಸು. ನಿನ್ನ ಶಕ್ತಿಯ ವಿವರಣೆ ಪ್ರದರ್ಶನ ಆಗಿಲ್ಲ ಎಂದಾಗ ಈ ತನಕ ಸುಮ್ಮನಿದ್ದ ಹನುಮ ತನ್ನ ಸಹಜವಾದ ಸೇವಕತನ, ವಿನಯವಂತಿಕೆಯ, ಭಕ್ತಿ ಶ್ರದ್ಧೆಯ ವಿಚಾರ ಹೇಳುತ್ತಾ, ರಾಮ, ನಾವೆಲ್ಲ ಆಳುಗಳು, ಸೇವಕರು, ಕಿಂಕರರು. ನಮ್ಮಿಂದ ಏನು ಸಾಧ್ಯ? ದೊರೆ, ಒಡೆಯ, ಸ್ವಾಮಿ, ನೀನೇ ಎಲ್ಲ, ನಾನೇನು ಸಲ್ಲ ಎಂದಾಗ ರಾಮನಿಗೆ ಸಂತೃಪ್ತಿಯ ನಗು ಬಂತು. ಮತ್ತೆ ಹೇಳ್ತಾ ಇದ್ದಾನೆ, ನೀನು ಈಗ ಸಿದ್ಧನಾಗಲೇಬೇಕು ಹನುಮಂತ, ನನ್ನ ಮೇಲೆ ಭಕ್ತಿ ಇದ್ದರೆ ಹೊರಡು ಎಂದಾಗ ಹನುಮ ತನ್ನ ಬಳಗದ ತೋಳ್ಬಲ ಇರುವ ಪರಾಕ್ರಮಶೀಲರನ್ನು ತೋರಿಸುತ್ತಾನೆ. ಹನುಮಾನ್ ಆಂಜನಾಸೂನು ವಾಯುಪುತ್ರೋ ಮಹಾಬಲ. ಈ ವಿಚಾರವನ್ನು ಚೆನ್ನಾಗಿ ಬಲ್ಲ ಪ್ರಭು ರಾಮಚಂದ್ರನಿಗೆ ಸಂತೋಷ ಆಗ್ತದೆ. ಆ ವೀರರೋ ಅಪ್ರತಿಮ ಪರಾಕ್ರಮಿಗಳಾಗಿದ್ದರು. ಹೇಗಿದ್ದರಂತೆ?
1: ಹರಿಗಳು

ಹರಿಗಳೋ ಅಂದರೆ ಇವರೆಲ್ಲ ಹರಿಗಳ ಹಾಗೆ ಕಾಣಿಸುತ್ತಾ ಇದ್ದಾರಂತೆ. ಇನ್ನು ದುಷ್ಟರನ್ನು ನಾಶ ಮಾಡುವ ಬೆಂಕಿಯ ಉಂಡೆಗಳೋ ದಿಕ್ಕು ದಿಕ್ಕುಗಳಿಗೆ ದಾಳಿ ಮಾಡಿದರೆ ಅದನ್ನು ಎದುರಿಸಿ ಶತ್ರುಗಳನ್ನು ನಾಶ ಮಾಡುವ ಧೀರರೋ ನಡೆದು ಬರುತ್ತಿರುವ ಭಯಂಕರ ಗಿರಿಗಳೋ ಎನ್ನುವಂತೆ ಹನುಮಂತ ದೇವರ ವೀರ ಸಂಪತ್ತುಗಳೋ ಎಂಬಂತೆ ಒಂಬತ್ತು ಪದ್ಮಗಳಷ್ಟು ಸಂಖ್ಯೆಯ ವೀರಾಧಿವೀರರು ಇದ್ದರಂತೆ. ಒಂದು ಪದ್ಮ ಎಂದರೆ ಒಂದು ಸಂಖ್ಯೆಯ ಹತ್ತಿರ ಹನ್ನೆರಡು ಸೊನ್ನೆಗಳನ್ನು ಹಾಕಿದರೆ ಎಷ್ಟೋ ಅಷ್ಟು. ಅಂತಹುದು ಒಂಬತ್ತು ಪದ್ಮಗಳಷ್ಟು ಸಂಖ್ಯೆಯ ವೀರಾಧಿವೀರರನ್ನು ರಾಮ ನೋಡುತ್ತಾ ಇದ್ದಾನೆ. ಸಂತೋಷ ಉಕ್ಕುತ್ತಾ ಇದೆ, ಮೆಚ್ಚುಗೆಯಾಗ್ತಾ ಇದೆ, ಎಲ್ಲರಿಗೂ ಉಡುಗೊರೆಯನ್ನು ಕೊಡುತ್ತಾ ಇದ್ದಾನೆ. ಇನ್ನು ಇಲ್ಲಿ ಕವಿಯ ಶಬ್ದ ಪ್ರಯೋಗದ ಪ್ರಾವೀಣ್ಯತೆಯನ್ನು ನಾವು ಗಮನಿಸಬಹುದು. ಹರಿಗಳೋ ಎಂಬ ಉದ್ಗಾರ, ಹರಿ ಎನ್ನುವುದಕ್ಕೆ ಕಪಿ, ಸಿಂಹ, ಸರ್ಪ, ವಿಷ್ಣು, ಸೂರ್ಯ, ಇಂದ್ರ ಎಂಬಿತ್ಯಾಗಿ ಅರ್ಥಗಳು ಉಂಟು. ಈ ಸೇರಿದ ವೀರರನ್ನು ಕಂಡಾಗ ಅವರೆಲ್ಲರೂ ಈ ಶಬ್ದದಲ್ಲಿ ಬರುವ ಅರ್ಥದ ಹಾಗೆ ಇದ್ದಾರೆ ಎಂದೂ ಗ್ರಹಿಸಬಹುದು. ಇಷ್ಟು ಮಂದಿ ವೀರಾಧಿವೀರರು ಸೇರಿದ ದೊಡ್ಡ ಸಭೆಯನ್ನು ಕುರಿತು

ಈ ಸಭೆಯಲ್ಲಿ ಇದ್ದವರಲ್ಲಿ ಹಿರಿಯ ಜಾಂಬವಂತ, ಸೃಷ್ಟಿಕರ್ತ ಬ್ರಹ್ಮನ ಪುತ್ರ. ಬ್ರಹ್ಮ ಆಕಳಿಸಿದಾಗ ಅವನ ಬಾಯಿಯಿಂದ ಹೊರಬಂದವ. ಮಹಾಬಲಶಾಲಿ ಆತ, ಪ್ರತಿಭಾವಂತನೂ ಆಗಿದ್ದಾನೆ. ಆದರೆ ಆತ ಶಾಂತ ಸ್ವಭಾವದವನು, ಶತ್ರುಗಳಿಗೆ ಮಾತ್ರ ಯಮಸ್ವರೂಪ. ಅಸುರರು ದೇವಲೋಕಕ್ಕೆ ದಾಳಿ ಇಟ್ಟಾಗ ಹಲವು ಬಾರಿ ದೇವೇಂದ್ರನಿಗೆ ಸಹಾಯಕ್ಕೆ ಹೋಗಿ ಜಯವನ್ನು ತಂದುಕೊಟ್ಟಿದ್ದ. ಇಂತಹ ಜಾಂಬವಂತನನ್ನೇ ಉದ್ದೇಶಿಸಿ ರಘುರಾಮ ಹೇಳ್ತಾ ಇದ್ದಾನೆ, ಅಯ್ಯ ಜಾಂಬವಂತ, ನೀನು ಹಿರಿಯ, ಎಷ್ಟೋ ಅಸುರರ ಯುದ್ಧಕ್ಕೆ ಸಾಕ್ಷಿಯಾದವ, ಬುದ್ಧಿವಂತ ಇದ್ದೀ, ಅಷ್ಟೇ ಅಲ್ಲ ನನಗೆ ತುಂಬ ಹಿತವಂತನಾಗಿದ್ದಿ. ಈಗ ಎಲ್ಲರೂ ಸೇರಿದ್ದು ಆಯಿತು, ಇನ್ನು ಮುಂದೇನು ಎಂಬುದನ್ನು ನೀನು ಹೇಳಬೇಕು, ಹಾಗೆಯೇ ಮುಂದುವರಿಯಬೇಕು ಎಂದಾಗ ಆತ ಹೇಳ್ತಾ ಇದ್ದಾನೆ, ಪ್ರಭೋ ಸೀತಾರಾಮ, ಮಾರುತಿ ಮುಂದಿನ ಕಾರ್ಯವನ್ನು ಮಾಡಬೇಕು. ಸೀತಾನ್ವೇಷಣೆಯ ಕಾರ್ಯವನ್ನು ಹನುಮಂತನೂ ಮಾಡಬೇಕು, ಆದರೆ ಅದಕ್ಕೆ ಬೇಕಾಗಿ ಧರಣಿಸುತೆಗೆ ಉಂಗುರವನ್ನು ಅವನಲ್ಲಿ ಕಳುಹಿಸಬೇಕು ಎಂದು ಜಾಂಬವಂತನು ನಿವೇದಿಸಿಕೊಳ್ಳುತ್ತಾನೆ. ಅಮಿತ ಪರಾಕ್ರಮಿ ಹನುಮನಿಗೆ ಇದನ್ನು ಕೇಳಿ ಸಂತೋಷವಾಗ್ತದೆ. ಹನುಮಂತನನ್ನು ಅರಿತ ಜಾಂಬವಂತ ನೇರ ನುಡಿಗಳಿಂದ ಆತನು ಮಾಡಬೇಕಾದ ಕಾರ್ಯಗಳ ಬಗೆಗೆ ತಿಳಿಸುತ್ತಾನೆ. ಹನುಮಂತನ ಮೇಲೆ ಅಷ್ಟೂ ನಂಬಿಕೆ. ಜಾಂಬವಂತ ಹೇಳಿದ ಹಾಗೆ ಸೀತಾನ್ವೇಷಣೆ ಕಾರ್ಯದ

ವೀರ ಪಟ್ಟವನ್ನು ಹನುಮನಿಗೆ ವಹಿಸಿ ಮುದ್ರೆಯುಂಗುರವನ್ನು ನೀಡುತ್ತಾನೆ. ಜಾಂಬವಂತನ ಹಿರಿತನದಲ್ಲಿ ಎಲ್ಲವೂ ನಡೆಯಬೇಕು. ಎಲ್ಲಿಯೂ ಕಪಿಚೇಷ್ಟೆಗಳ ಮರುಳುತನ ನಡೆಯಬಾರದು. ಜಾಂಬವಂತನ ಆಣತಿಯನ್ನು ಎಲ್ಲರೂ ಪಾಲಿಸಬೇಕು. ಹನುಮಂತ, ನಿನಗೆ ಎಚ್ಚರಿಕೆಯ ತಿಳುವಳಿಕೆಯ ಕೆಲವು ಮಾತುಗಳನ್ನು ಹೇಳಬೇಕಿದೆ. ನೀನು ಈ ಕಾರ್ಯದಲ್ಲಿ ತೊಡಗುವಾಗ ಹೇಗಿರಬೇಕೆಂದು ನಾನು ಹೇಳ್ತೇನೆ ಕೇಳು. ಇಲ್ಲಿ ರಾಮ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ, ಜಾಂಬವಂತನ ಹಿರಿತನದಲ್ಲಿ ನಡೆಯಬೇಕು. ಹಳೆಬೇರು ಹೊಸ ಚಿಗುರು ಕೂಡಿ ಈ ಕೆಲಸ ಆಗಬೇಕು ಅನ್ನುವಂಥ ಧ್ವನಿ. ಮತ್ತೆ ಹನುಮಂತನಿಗೆ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಹನುಮಂತಾ,

ಹನುಮಂತ, ಹೊರಗಿನಿಂದ ಮರೆತ ಹಾಗೆ ನೋಡುವವರಿಗೆ ಕಂಡರೂ ಮನಸ್ಸಿನ ಒಳಗೆ ದೈವವನ್ನು ಮರೆಯಬೇಡ. ಮತ್ತೊಬ್ಬರು ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಬೇಡ, ನಿನ್ನಂತರಂಗದ ಒಳಗೆ ದೇವರಿದ್ದರೆ ಸಾಕು. ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಯಾವ ಕಾರ್ಯವನ್ನು ಮಾಡುವುದಿದ್ದರೂ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ನಿನ್ನ ಪರಾಕ್ರಮ, ಧೈರ್ಯ, ಸಾಹಸ ಎಷ್ಟಿದ್ದರೂ ಹಿರಿಯರ ಎದುರು ನೀನು ಗರ್ವ ಪಡಬೇಡ. ಕಳೆದು ಹೋಗಿರುವ ಸೀತೆಯ ಕುರುಹನ್ನು ಮೊದಲು ಪಡೆಯಬೇಕು. ಆ ಸಾಧನೆ ಮಾಡಲು ದೈವಾನುಗ್ರಹ, ವಿನಯವಂತಿಕೆ, ಹಿರಿಯರ ಆಶೀರ್ವಾದ, ಸಾಧನೆ ಅಥವಾ ಶ್ರಮ ಬೇಕೇ ಬೇಕು. ಆಕೆಯ ಕುರುಹು ಸಿಕ್ಕಿದ ಮೇಲೆ ಉಂಗುರವನ್ನು ಕೊಡು. ಮಾನ್ಯರಿಗೆ ಗೌರವದಿಂದ ಇರುವವರಿಗೆ ಎರಗುವುದು, ಗೌರವವನ್ನು ಕೊಡುವುದನ್ನು ನೀನು ಮರೆಯಬಾರದು. ಬುದ್ಧಿಯನ್ನು ಹೇಳಿದರೆ ಯಾರೇ ಇರಲಿ, ಅದು ಸರಿಯಾದುದೇ ಆಗಿದ್ದರೆ, ನ್ಯಾಯ ಆಗಿದ್ದರೆ ಕಿರಿಯರಾದರೂ ಹೇಳಿದರೂ ಕೇಳಬೇಕು. ಶತ್ರುಗಳ ಆಶ್ರಯವನ್ನು ಅರಿತು ಅಲ್ಲಿ ಅವರನ್ನು ಸದೆಬಡೆಯಲು ಎಷ್ಟು ಬೇಕೋ ಅಷ್ಟೇ ಬಲವನ್ನು ಇರುಳಿನಲ್ಲಿ ಕಳುಹಿಸಬೇಕು. ಒಬ್ಬನೇ ಮಾರ್ಗವನ್ನು ನಡೆದು ಮುಗಿಸಲು ಆಗುವುದಿಲ್ಲ, ಬೇಸರ ಆಗ್ತದೆ. ಜತೆಯಲ್ಲಿ ಮಂದಿ ಇದ್ದರೆ ಮಾರ್ಗ ಕಳೆದದ್ದು ತಿಳಿಯುವುದಿಲ್ಲ. ಒಬ್ಬನ ಸ್ವಾರ್ಥವನ್ನೇ ನೆನೆಯಲಾಗದು ಹನುಮಂತ. ಎಷ್ಟೋ ಮಂದಿ ಅವರವರ ಸ್ವಾರ್ಥಕ್ಕೆ ಉಳಿದ ಮಂದಿಯನ್ನು ಬಳಸಿಕೊಳ್ಳುತ್ತಾರೆ. ಹಾಗೆ ಮಾಡಬೇಡ. ಮೃಷ್ಟಾನ್ನ ಭೋಜನವನ್ನು ಒಬ್ಬನೇ ಉಣ್ಣುವುದಲ್ಲ, ಹಂಚಿ ಉಣ್ಣಬೇಕು. ಅಡವಿಯಲ್ಲಿ ಒಬ್ಬನೇ ಇರಬೇಡ, ತುಂಬ ಅಪಾಯ. ಆಮೇಲೆ ಒಬ್ಬನೇ ನಾನು ನಿದ್ರೆ ಕಟ್ತೇನೆ ಅಂತ ಹೇಳಿದರೆ ಅದು ಆಗುವ ಹೋಗುವ ಕೆಲಸ ಅಲ್ಲ. ತಿಳಿಯದೆ ಎಲ್ಲೋ ನಿದ್ದೆ ಬಂದು ಹೋಗ್ತದೆ. 10 ಮಂದಿ ಇದ್ದರೆ ಸೈ. ಒಬ್ಬನೇ ಹಾಡನ್ನು ಹಾಡಬಾರದು. ಯಾಕೆಂತ ಹೇಳಿದರೆ ಸಹಗಾಯನ, ಹಿಮ್ಮೇಳ, ಮುಮ್ಮೇಳ ಇದ್ದರೆ ಚಂದ. ಒಬ್ಬ ಸಾಧಕನಿಗೆ ಸಾಧನೆ ಮಾಡಬೇಕೆಂಬ ಹಂಬಲ, ಅದಕ್ಕೆ ಬೇಕಾದ ಅರ್ಹತೆ, ಯೋಗ್ಯತೆ, ಹೆಚ್ಚಿನ ಗುಣಗಳ ಸಂಗ್ರಹ ಬೇಕೇ ಬೇಕು. ಇದೆಲ್ಲ ನಿನಗೆ ನೆನಪಿಲ್ಲ ಎಂದಲ್ಲ, ಆದರೆ ನಾನು ನೆನಪಿಸ್ತಾ ಇದ್ದೇನೆ. ಇನ್ನೂ ನೀನು ನೆನಪಿಟ್ಟುಕೊಳ್ಳಬೇಕಾದ ಸಂಗತಿಗಳಿವೆ. ಬದುಕಿನಲ್ಲಿ ನಂಬಿಕೆ ಮುಖ್ಯ. ಯಾರಲ್ಲಿ ನಂಬಿಕೆ ಇಡಬೇಕು, ಯಾರಲ್ಲಿ ನಂಬಿಕೆ ಇಡಬಾರದು ಚೆನ್ನಾಗಿ ಗ್ರಹಿಸಿಕೊ. ವೈರಿಯಲ್ಲಿ, ಗಣಿಕಾಸ್ತ್ರೀಯರಲ್ಲಿ, ಬೆಂಕಿಯಲ್ಲಿ, ನಾರಿಯರಲ್ಲಿ, ದುರ್ಮಿತ್ರನ ಮಧ್ಯೆ, ಸಮುದ್ರದ ಸಂಪತ್ತಿನಲ್ಲಿ, ಅಡವಿಯ ಅಗ್ಗದ ಶೃಂಗದಲ್ಲಿ ಅಂದರೆ ಶೃಂಗ ಶಿಖರದಲ್ಲಿ, ಲಜ್ಜೆಯಿಲ್ಲದ ವಿಧವಾ ನಾರಿಯರಲ್ಲಿ, ಸರ್ಪದಲ್ಲಿ ನಂಬಿಕೆ ಇಟ್ಟು ವ್ಯವಹಾರ ಮಾಡಿದರೆ ಆತ ಸೋತು ಹೋಗ್ತಾನೆ.

ಕೆಟ್ಟು ಹೋಗ್ತಾನೆ. ಆದುದರಿಂದ ಯಾರೇ ಇರಲಿ, ನಿನ್ನ ಬದುಕಿನಲ್ಲಿ ಇಂಥವರು ಎದುರಾದರೆ ನೋಡಿ ನಡೆಯುವುದು ಹನುಮಾ ಎಂದು ಮತ್ತೆ ಮತ್ತೆ ಉಪದೇಶದ ಅಮೃತಧಾರೆಯನ್ನು ಅವನಿಗೆ ಬೋಧಿಸ್ತಾನೆ. ಆಮೇಲೆ ಹೇಳ್ತಾನೆ,

ಪ್ರಭೋ, ನಿನಗೆ ಪ್ರಣಾಮಗಳು. ಆದರೆ ಕಳೆದು ಹೋದ ಸೀತಾಮಾತೆಯು ಈ ಭೂಮಿಯ ಹೊರಗೆ ಇರಲಿ ಒಳಗೆ ಇರಲಿ ಎಲ್ಲೇ ಇದ್ದರೂ ಯಾರು ಅಡಗಿಸಿಟ್ಟರೂ ಹುಡುಕುತ್ತೇವೆ. ಆಕೆಗೆ ನನ್ನ ಪರಿಚಯ ಇಲ್ಲ, ನಾನು ಅವಳನ್ನು ತಿಳಿದಿಲ್ಲ. ಏನು ಹೇಳಲಿ, ಏನು ಮಾಡಲಿ? ರಾಮ, ನನಗೆ ಅವಳ ಪರಿಚಯವನ್ನು ಹೇಳುತ್ತೀಯಾ ಎಂಬುದಾಗಿ ಹೇಳ್ತಾ ಇದ್ದಾನೆ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 66ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕಾಗೆ ಮೊಟ್ಟೆ ಚಿತ್ರಕ್ಕಾಗಿ ಆಕಾಂಕ್ಷ ಬಾದಾಮಿ ಹಾಡಿರುವ ಗೀತೆ, ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಶ್ರೀವತ್ಸಾ.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಕರ್ಕಿ ಚಿತ್ರದ ಗೀತೆ, ಹಾಡಿದ್ದಾರೆ ಶ್ರೀನಿಧಿ ಜಿ ಶಾಸ್ತ್ರಿ ಹಾಗೂ

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ದಿಸ್ ಈಸ್ ಆಲ್ ಇಂಡಿಯಾ ರೇಡಿಯೋ ಮಂಗಳೂರು. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಟಾಕ್ ಇನ್ ಇಂಗ್ಲಿಷ್ ಪ್ರೋಗ್ರಾಮ್, ನೌ ಡಾಕ್ಟರ್ ನಮ್ರತಾ ಬಿ ಈಸ್ ಗೋಯಿಂಗ್ ಟು ಸ್ಪೀಕ್ ಆನ್ ದ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಸ್ಪಿರುಲಿನಾ.
2: ಪ್ರೋಟೀನ್ ಈಸ್ ಅನ್ ಎಸೆನ್ಷಿಯಲ್ ಕಂಪೋನೆಂಟ್ ಆಫ್ ಡಯಟ್. ದ ಗ್ರೇಟೆಸ್ಟ್ ಸಿಂಗಲ್ ಪ್ರಾಬ್ಲಮ್ ಇನ್

0: 1995 abstract published in the journal Nutrition and Cancer. Can it be a part of daily skincare routine? Being loaded with proteins, vitamins, minerals, and fatty acids, spirulina has a lot to offer in terms of skincare. Spirulina contains vitamin E, selenium, and tyrosine, which are all known for their powerful anti-aging effects. The antioxidants present in tyrosine eliminate free radicals and slow down the aging of skin cells. Spirulina is also a wonderful source of chlorophyll, which has cleansing properties, and it also helps the skin to retain moisture, which is a major key to maintaining the appearance of smoother, hydrated skin. Evidences suggest that spirulina, taken both orally and applied topically, can do wonders for the skin. With its high content of calcium, iron, phosphorus, vitamin A, B12, and E, spirulina works overtime to fight free radicals, purifying the body system and thereby restoring the skin's vitality. Spirulina's anti-inflammatory properties help reduce swelling, acne, and prevent further breakouts as well. That's why spirulina-induced products are widely available in the market as face scrubs, sheet masks, so on and so forth. Spirulina is being produced in more than 22 countries and used in over 77 countries. The United Nations World Health Organization has confirmed that spirulina represents interesting food for multiple reasons, and it is safe to be administered to children without any risk. Spirulina was declared by the United Nations World Food Conference of 1974 as the best food for future. There is a need for both national governments and intergovernmental organizations to re-evaluate the potential of spirulina to fulfill their own food security.
1: Dear listeners, you have just heard a talk, Spirulina and Nutrition, by Dr. Namrata B. This talk came to you from the studios of All India Radio Mangaluru.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೇಳುಗರೆ, ನಾಳೆ ಸಾಯಂಕಾಲ 5 ಗಂಟೆಗೆ ಕನ್ನಡ ಯುವವಾಣಿ. ಪೂರ್ವಿ ಶೆಟ್ಟಿ ಅವರಿಂದ ಭಾವಗೀತೆಗಳು, ಅನಿಕಾ ಸೂರಿ ಅವರಿಂದ ಸಿತಾರ್ವಾದನ, ನಂತರ ವೀರಭದ್ರ ಅವರಿಂದ ಭಾಷಣ. ವಿಷಯ ಭಾಷಾ ಕೌಶಲ್ಯದ ಮಹತ್ವ ಕೇಳುವಿರಿ. 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ. ಗುರುಗಳು ಸಾಕ್ಷಿ ಶಿವಲ್ಕರ್, ವಿದ್ಯಾರ್ಥಿನಿ ಅಂಜಲಿ ಪಾಟಣ್ಕರ್. ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: रविवासरी अखिल भारतीय संगीत सभा में आज आप सुन रहे थे श्रीमती बालामणि ईश्वर का शास्त्रीय गायन। आपके साथ संगत कर रहे थे वायलिन पर श्रीमती परूर एम के अनंत लक्ष्मी, मृदंगम पर श्री बी गणपति रामन तथा कंजिरा पर श्री उडुपी एस श्रीकांत। ये कार्यक्रम आकाशवाणी के मदुरई केंद्र में रिकॉर्ड किया गया तथा आकाशवाणी दिल्ली से प्रसारित किया गया। इन द रविवासरी अखिल भारतीय संगीत सभा यू जस्ट हर्ड द वोकल रिसाइटल बाय श्रीमती बालामणि ईश्वर। शी वॉज अकॉम्पनीड बाय परूर श्री एम के अनंत लक्ष्मी ऑन द वायलिन, श्री बी गणपति रामन ऑन द मृदंगम एंड उडुपी श्री एस श्रीकांत ऑन द कंजीरा। रिकॉर्डेड इन द स्टूडियोज ऑफ आकाशवाणी मदुरई, दिस ब्रॉडकास्ट केम टू यू फ्रॉम द दिल्ली स्टेशन ऑफ आकाशवाणी।
1: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಜಿ ಯು ನಾಯಕ್ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲು ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್, ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ವನಿತಾ ವಾಣಿ, ಪ್ರಸನ್ನ ಚೆಕ್ಕೆಮನೆ ಅವರಿಂದ ಕಥೆ ಮರೀಚಿಕೆ, ಬಳಿಕ ಜನಪದ ಗೀತೆ. 11:30 ಶಾಸ್ತ್ರೀಯ ಸಂಗೀತ, ಎಸ್ ಶಂಕರ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಯೋಗ ಮತ್ತು ಮಧುಮೇಹ ನಿಯಂತ್ರಣ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಜಿ ರಾಮ್ಜಿ ಯೋಜನೆ ಮಿಷನ್ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಮೃತ್ಯುಂಜಯ ಶೆಟ್ಟಿ ಹಾಡಿರುವ ವಚನಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚು

ನೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಪ್ರದೀಪ್ ಆಳ್ವ ಕದ್ರಿ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕನ್ನಡ ಯುವವಾಣಿ, ಪೂರ್ವಿ ಶೆಟ್ಟಿ ಅವರಿಂದ ಭಾವಗೀತೆಗಳು, ಬಳಿಕ ಅನಿಕಾ ಸೂರಿ ಅವರಿಂದ ಸಿತಾರ್ವಾದನ, ನಂತರ ವೀರಭದ್ರ ಅವರಿಂದ ಭಾಷಣ, ಭಾಷಾ ಕೌಶಲ್ಯದ ಮಹತ್ವ. 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ, ಗುರುಗಳು ಸಾಕ್ಷಿ ಶಿವಾಲ್ಕರ್, ವಿದ್ಯಾರ್ಥಿನಿ ಅಂಜಲಿ ಪಾಟಣ್ಕರ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗ, ಹಸುಗಳಲ್ಲಿ ಪುನರಾವರ್ತಿತ ಗರ್ಭಧಾರಣಾ ವೈಫಲ್ಯ ಹಾಗೂ ಪರಿಹಾರ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿನಿ ಎಂಪಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಭಾವಗೀತೆಗಳು, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ತುಳು ಕಾರ್ಯಕ್ರಮ, ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ ಕತೆ ತಿರ್ಗೋಸು, 9:15 ಸ್ಪಾಟ್ಲೈಟ್, 9:30 ಹಿಂದಿ ಚಿತ್ರಗೀತೆಗಳು, 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಯುವ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.